107.8 FM Radio Sarang ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran Iga app nalu kuda labhya.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: रेडियो सारंग 107.8 FM
1: रेडियो सारंग 107.8 FM
0: नाडु कंडा ख्यात शिक्षण तज्ञ करुणाळु बाबिळक्के ख्यातिय डॉक्टर गुरुराज करजगी
2: नानु ಡಾಕ್ಟರ್ ಗುರುರಾಜ್ ಕರ್ಜಗಿ ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8
3: ಕೈ ಹಿಡಿದು ನಡೆಸೆನ್ನನು
2: ಎಲ್ಲ ಸಹೃದಯರಿಗೆ ನಮಸ್ಕಾರ ಆನಂದ ಬಂದ ಹೇಳ್ತಾನೆ ನೀ ಬರ್ಬೋದು ದರ್ಶನ ಮಾಡಬಹುದು ಬುದ್ಧನ ಅಂತ ಹೇಳ್ತಾಳೆ ಆಕೆ ಹೆಂಗೆ ಹೇಳ್ತಾಳೆ ಹೆಂಗಸು ಅಂದ್ರೆ ಇಷ್ಟು ಅಲ್ಪನ ಆಕೆ ಹೆಂಗಿದೆ ಮಾತು ಹೆಂಗಸು ಅಂದ್ರೆ ಇಷ್ಟು ಅಲ್ಪನ ಬುದ್ಧ ನಾನು ನೋಡ್ಬೇಕಂದ್ರೆ ಅವನೇ ಬರಲಿ ನಾನೇನು ಬರೋಲ್ಲ ಅಲ್ಲಿ ಅಂತ ಹೇಳ್ತಾಳೆ ಅಲ್ಲಿರ್ತಾಳೆ ಆನಂದ್ ಬಂದು ಹೇಳ್ತಾನೆ ಬಂದೆ ನಾನು ಯಾವಾಗದ್ರು ನೆನೆಸಿದ್ರೇನು ಆನಂದ ಅಂತ ಕೇಳ್ತಾಳೆ ಅಷ್ಟು ನೆನಪಿಲ್ಲ ನನಗೆ ಅಂತ ನಾನು ನಿಮ್ಮ ನೆನೆಸ್ಕೊಂಡು ನೆನಪಿಲ್ಲ ಅಂತ ಆದರೆ ಒಂದೆರಡು ಸಲ ಮಾತ್ರ ಮನೆ ಬಿಟ್ಟು ಬರುವಾಗ ಆದಂಥ ಕಷ್ಟವನ್ನು ಹೇಳಿದರು ಆದರ್ಶ ಸತಿ ಹೇಗಿರಬೇಕು ಅಂತ ಹೇಳ್ತಾ ಇದ್ರು ಆಗ ಬಹುಶಃ ನಿಮ್ಮನ್ನೇ ಕುರಿತು ಹೇಳಿರಬೇಕು ಅಂತ ಅಂದ್ಕೊಂಡೆ ನಾನು ಈ ಸಂಕೋಚ ಮಾಡ್ಕೋಬೇಡಪ್ಪ ನನ್ನ ನೆನೆದಿಲ್ಲ ಗೊತ್ತು ನನಗವರು ಅಂತಕ್ಕೆ ಅಂತಾಳೆ ಎಷ್ಟು ಚಂದ ನೋಡಿ ಅತ್ತೆ ಅವರು ಆ ರಾತ್ರಿ ಮನೆ ಮಠವ ತೊರೆವಂದು ನೊಂದ ಪರಿಯನ್ನು ಕೇಳಿ ನಮ್ಮ ಮನ ಕರಗುವುದು ಮನೆ ಬಿಡಬೇಕಾದ್ರೆ ಆದ ಕಷ್ಟ ಕೇಳಿದ ಮನಸ್ಸನ್ನು ಕರಗ್ತದೆ ನೊಂದರೆ ಅವರು ಕೊಂಕ್ ಹೆಂಗಿದೆ ನೋಡಿ ನೊಂದರೆ ಅವರು ನಮ್ಮೆಲ್ಲರನ್ನು ನೋಯಿಸಿ ನೊಂದರೆ ಅವರು ನಮ್ಮೆಲ್ಲರನ್ನು ನೋಯಿಸಿ ಇರಬೇಕಾದ್ದೇ ಸ್ವಾಮಿ ಅದು ಆಕೆ ಹೊಟ್ಟೆಯಲ್ಲಿ ಸಿಟ್ಟಿಲ್ವಾ ಸಂಕಟ ಇಲ್ವಾ ಅದು ಎಲ್ಲೋ ಕಡೆ ಬರಬೇಕು ಅಂದರೆ ಕವಿ ಮಾಡುವಾಗ ಆ ಹೊರಗಿನ ಸಿಟ್ಟು ತಾಪ ಕೋಪ ಪ್ರೀತಿ ಎಲ್ಲ ಒಂದು ಕಡೆ ಪ್ರವಾಹ ಆಗಿ ಬರಬೇಕು ಆತ ಹೇಗೆ ಜಸ್ಟಿಫೈ ಮಾಡ್ಕೋತಾನೆ ಆನಂದ ತನ್ನ ಗುರುವನ್ನು ಬಿಟ್ಟುಕೊಡಲ್ಲ ಅಂತ ಅದಕ್ಕೆ ಹೇಳ್ತಾನವನು ಜಗದ ಹಿತವನ್ನು ಸಾಧಿಸುವ ಕಾರ್ಯದಲ್ಲಿ ಗುರು ತಮ್ಮ ತನ್ನವರ ಸೌಖ್ಯವನ್ನು ಕಡೆಗಣಿಸಿಹನು ಜಗತ್ತಿ ಒಳ್ಳೆ ಮಾಡುವ ಭರದಲ್ಲಿ ತನ್ನದು ಮತ್ತು ತನ್ನವರ ಸೌಖ್ಯವನ್ನು ಕಡೆಗಣಿಸ್ತಾನೆ ತಕ್ಷಣ ಆಕೆ ಹೇಳು ಮಾತು ನೋಡಿ ಇರುವ ಮನೆಯನ್ನು ಸುಟ್ಟು ಊರ ಬೆಳಗುವಂತೆ ಇರುವ ಮನೆಯನ್ನು ಸುಟ್ಟು ಊರು ಬೆಳಗುವಂತೆ ಅದಕ್ಕೆ ಆನಂದ ಎಷ್ಟು ಚಂದ ಹೇಳ್ತಾನೆ ಮನೆಯ ಸುಟ್ಟರೋ ತಮ್ಮ ದೀಪವನ್ನು ಕೊಟ್ಟರೋ ಆದರೆ ಊರು ಬೆಳಗಿದುದು ನಿಜ ಅಂದರೆ ಬುದ್ಧನ ಬಗ್ಗೆ ಎಷ್ಟೋ ಶ್ರದ್ಧೆ ಇದೆ ಅವನಿಗೆ ಅಂದರೆ ಒಂದು ಮಾತಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವನು ಈ ಮನೆಯ ಸುಟ್ಟರೋ ತಮ್ಮ ದೀಪವನ್ನು ಕೊಟ್ಟರೋ ಊರ ಬೆಳಗಿದುದು ನಿಜ ನೀನಿಂತು ಮಾವನಿಗೆ ವಹಿಸಿಕೊಂಡು ಆಡುವುದು ನಿಜ ನೀ ಮಾವನ ವಹಿಸಿಕೊಂಡು ಆಡ್ತೀಯಲ್ಲ ಅವರೆಡೆ ಇರ್ದು ನಾವು ಮಾಡದೆ ಬಿಟ್ಟ ಶುಶ್ರೂಷೆಗಳನ್ನೆಲ್ಲ ನೀ ಮಾಡುತ್ತೀಯೇ ಸಂತೋಷ ನಾವು ಮಾಡೋ ಸೇವೆನೆಲ್ಲ ನೀ ಮಾಡ್ತಾ ಇದೆಯಲ್ಲಪ್ಪ ಸಂತೋಷ ಯಾರಿಂದರಾದರೂ ಆಣ್ಮನೆಗೆ ಸೇವೆ ಸಂದೊಡೆ ಸಾಕು ಅಂದ್ಬಿಟ್ಟು ಕುತೂಹಲ ಪ್ರಶ್ನೆ ಕೇಳ್ತಾಳೆ ತುಂಬ ಜನ ಬುದ್ಧನಿಂದ ಬಂದಿದ್ದಾರೆ ಈಗ ಕುತೂಹಲ ಅಲ್ವಾ ಎಷ್ಟು ಜನ ಬಂದಿದ್ದಾರೆ ಅಂತ ಹೌ ಪಾಪ್ಯುಲರ್ ಈಸ್ ಅಂತ ಬಹುಜನರು ಅವರನ್ನು ಆಶ್ರಯಿಸಿದರೇ ಅಂತ ಕೇಳಿದ ಅವನು ಉತ್ತರ ನೋಡಿ ಅದ್ಭುತವಾಗಿ ಹೇಳ್ತಾನೆ ಲೆಕ್ಕವಿಲ್ಲದ ಮಂದಿ ಎಷ್ಟು ಜನ ಬುದ್ಧನಿಂದ ಬಂದಿದ್ದಾರೆ ಲೆಕ್ಕವಿಲ್ಲದ ಮಂದಿ ಅವರ ಹೆಸರನ್ನು ಕೇಳಿ ಮನೆ ಮಂದಿಯನ್ನು ಬಿಟ್ಟು ಹೊರಟು ಬಂದವರೇನಿತು ಬರೇ ಬುದ್ಧನ ಹೆಸರು ಕೇಳಿ ಮನೆ ಬಿಟ್ಟು ಬಂದವರು ಎಷ್ಟು ಜನ ಇದ್ದಾರೆ ಎಲ್ಲಿಯೋ ಬಂದವರು ಉಪದೇಶವನ್ನು ಕೇಳಿ ಊರಿಗೆ ಹೋಗದ ನಿಂತ ಜನರೆಷ್ಟೋ ಸುಮ್ಮನೆ ಉಪನ್ಯಾಸ ಕೇಳಲಿಕ್ಕೆ ಬಂದವರು ಊರಿಗೆ ಹೋಗದ್ ಬಿಟ್ಟು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ ಅವರಷ್ಟು ಜನನು ಮನೆ ಮಠವ ಬಿಡದಂತೆ ಸಂಸ್ಕೃತಿಯ ದಂದುಗದ ಬಲೆಯ ಕಿಂಡಿಗಳಿಂದ ಕ್ಷಣ ಮಾತ್ರವಾದರೂ ತಲೆಯ ಹೊರಗಡೆ ಇಟ್ಟು ಬಿಡುಗಡೆಯ ಆಕಾಶವೆಂತಿಯುವುದು ಎಂಬುದನ್ನು ಕಂಡ ಚೇತನಗಳೆಷ್ಟೋ

0: रेडियो सारंग 107.8 FM।
1: ಒಂದು ಬಂಧದಲ್ಲಿ ಸಿಕ್ಕಾಪಟ್ಟಿದ್ದಾರೆ ಸಮಾಜದಲ್ಲಿ, ಮೇಲೆ ಒಂದು ಕಿಂಡಿಯಲ್ಲಿ ಬಿಡುಗಡೆ ಇದೆ ಅಂತ ಗೊತ್ತೇ ಇರಲಿಲ್ಲ ಅವರಿಗೆ. ಯಾವಾಗ ಬುದ್ಧಿ ಬಿಡುಗಡೆಯ ಕಿಂಡಿಯನ್ನು ತೋರಿಸಿದ್ನೋ ಮನಸ್ಸಿಗೆ ಶಾಂತಿ ತುಂಬಿಕೊಂಡು ಎಷ್ಟು ಜನ ಇದ್ದಾರಪ್ಪ ಅವರು, ಯಾರು ಇದನ್ನು ಹೇಳುವರು ಅಂತ ಹೇಳಿ ಹೇಳ್ತಾನೆ. ಈ 6 ವರ್ಷಗಳಲ್ಲಿ ಇವರ ಉಪದೇಶದಲ್ಲಿ 10,000 ಮಂದಿ ತ್ಯಾಗವನ್ನು ಒರೆಸಿದರು. ಈಗ 6 ವರ್ಷದೊಳಗೆ 10,000 ಮಂದಿ ತ್ಯಾಗ ಮಾಡಿದ್ದಾರೆ ಅಂತ. ತಕ್ಷಣ ಆಕೆ ಅನ್ನೋ ಮಾತು ನೋಡಿ, 10,000 ಮನೆಯ ಬೆಳಕುಗಳು ನಂದಿದವು. ಆಕೆ ತಾಯಿಯ ಕಲ್ಪನೆ ಮಾಡ್ಕೊಳ್ಳಿ, ಆ ಹೆಣ್ಣು ಹೃದಯ ಎಷ್ಟು ಸಂಕಟಪಟ್ಟಿರ್ಬೇಕು. ನನ್ನ ಮನೆಗೆ ಆದದ್ದು ಗೊತ್ತಿದೆ, 10,000 ಮಂದಿ ಮನೆ ಬಿಟ್ಟು ಬಂದರು ಅಂದರೆ 10,000 ಮನೆಯ ಬೆಳಕುಗಳು ನಂದಿದವು ಇಲ್ಲವೇ ಮಸಕಾದವು. ಅಯ್ಯೋ, ನನ್ನಂತ 1,000 ಮಂದಿ ನೊಂದರೋ, ಇದು ಒಂದು ಹೆಮ್ಮೆ ಎಂದು ಸುರುತಿಯೇ ನೀನು, ಅಭಿಮಾನ ಅಂತ ಹೇಳ್ಕೋತೀಯ ಇದನ್ನು. 10,000 ಮನೆ ಬೆಳೈಟ್ ಹೋಯ್ತು ಅಂತೇಳಿ ಅದು ಸರಿ, ಹೆಣ್ಣುಸಿರಿಗಲ್ಲದೆ ಉಮ್ಮಳದ ಅರಿವಾರಿಗಾದೀತು. ಎಷ್ಟು ಚಂದ ನೋಡಿ, ಹೆಣ್ಣಿಗೆ ಮಾತ್ರ ಅರ್ಥ ಆಗುವಂತಹದ್ದು, ಇದು ಉಳಿದವ್ರಿಗೆ ಅರ್ಥ ಆಗೋದಿಲ್ಲ. ಮನೆ ಬಿಟ್ಟು ಹೋಗ್ಬಿಟ್ಟ, ಕಷ್ಟಪಟ್ಟವ ನಾನು, ನನ್ನ ಹೊಟ್ಟೆ ಉರಿದದ್ದು ಕೇಳ್ತಾಳೆ. ಹೆಣ್ಣುಸುರಿಗಲ್ಲದೆ ಉಮ್ಮಳವ ಅರಿವರಾರು, ಎನಗೆ ರಕ್ಷಕರು ಬೇರೆಯೇ ಜನರು ಇದ್ದರು. ಎನಿತು ಉಬ್ಬಸವಾಯಿತು ಇದಕ್ಕೆ ಮಿಗಿಲಿನ ಎನತು ಬೇಗಿಳಿಯಲು, ಎನಿತು ಹೆಂಡೂರಿ ನೊಂದರೋ ಬೆಂದರೋ ನಿಮ್ಮ ಉಪದೇಶಗಳಲ್ಲಿ. ಎಷ್ಟು ಜನ ಹೆಂಡೆಂದ್ರು ಬೆಂದು ಹೋದ್ರಪ್ಪ ನಿಮ್ಮ ಉಪದೇಶದಲ್ಲಿ, ಇದನ್ನೇಕೆ ನೆನೆಯಿರಿ ನೀವು. ಮುಂದಿನ ಮಾತಪ್ಪ ನನಗಂತೂ ಒಳು ಬಂದ್ಬಿಡ್ತ ನೆನೆಸ್ಕೋಬೇಕಾದ್ರೆ. ನೋವ ಬೀಜವ ಬಿತ್ತಿ ಹುಲುಸಾದ ಬೆಳೆ ತೆಗೆದು ಬೇನೆ ಅನ್ನವ ಬಡಿಸಿ ಕಣ್ಣೀರುಗಳ ಕುಡಿಸಿ ಹೆಮ್ಮೆ ಪಡುತ್ತಿಹರೆ ತಾಪಸಿಗಳು. ಈ ಮಾತು ಗಮನಿಸ್ಬೇಕದನ್ನು, ಹೆಂಗಿದೆ ನೋಡಿ ಮಾತದು. ನೋವ ಬೀಜವ ಬಿತ್ತಿ, ಬಿತ್ತಿದ್ದೆ ನೋವಿನ ಬೀಜ. ಹುಲುಸಾದ ಬೆಳೆ ತೆಗೆದು, ಯಾವ್ದು ಬೀಜ ಹಾಕಿರ್ತದೆ ಅದೇ ತಾನೇ ಬೆಳೆ ಬರೋದು. 10 ಬೀಜ ಹಾಕಿದ್ರೆ 1,000 ಬೀಜ ಬರ್ತದೆ ಬೆಳೆದು. ಅದಕ್ಕೆ ಹೇಳ್ತಾರೆ, ನೋವ ಬೀಜವ ಬಿತ್ತಿ ಹುಲುಸಾದ ಬೆಳೆ ತೆಗೆದು, ಮತ್ತಷ್ಟು ನೋವು ತೆಗೆದ್ರೆ ಹೊರಗಡೆ. ಬೇನೆ ಅನ್ನವ ಬಡಿಸಿ ಕಣ್ಣೀರುಗಳ ಕುಡಿಸಿ ಹೆಮ್ಮೆ ಪಡುತ್ತೀರೆ ತಾಪಸಿಗಳು. ಸಂತೋಷ ಪಡ್ತೀರ ನೀವು, ಇಷ್ಟು ಮಂದಿಗೆ ಅನ್ನ ದುಃಖ ಉಡಿಸಿಬಿಟ್ವಿ ಅಂತೇಳಿ. ಮನಸ್ಸಿನಲ್ಲಿ ಕಲ್ಮಶಗಳು ಇಹವೆಂದು, ನಿಮ್ಮ ಮನಸ್ಸಲ್ಲಿ ಕಸ ಇದೆ ಅಂತಕೊಂಡು ಮನೆಗಳನ್ನು ಬಿಟ್ಟೋಡಿ ಹೆಂಡಿರನ್ನು ಮಕ್ಕಳನ್ನು ಬೇಯಿಸಲು ತ್ಯಾಗವೇ ಅದು. ನಿಮ್ಮ ಮನಸ್ಸಲ್ಲಿ ಕಸ ಇದ್ರೆ ಯಾಕೆ ಓಡ್ ಹೋದ್ರೆ ಮನೆ ಬಿಟ್ಟು ಅಂತ.

0: Sarang 107.8 FM.
1: ವನದೊಳಿಗೆ ಪೊದೆಗಳನ್ನು ಜಯಿಸುವಡೆ ಕಿಚ್ಚಿಕ್ಕೆ ಹುಲ್ಲೆ ಮರೆಗಳ ಸುಡುವ ನೀತಿ ಇದು. ಕಾಡಿನಲ್ಲಿ ಸಣ್ಣ ಸಣ್ಣ ಗುಷ್ ಆಗಿದೆ, ಕಂಟಿಗಳು ಬೆಳ್ಕೊಂಡಿದ್ದಾವೆ. ಅದಕ್ಕೆ ಏನ್ ಮಾಡ್ತಾರೆ? ಬೆಂಕಿ ಹಾಕ್ತಾರೆ ಕಾಡಿನಲ್ಲಿ. ಆದ್ರೆ ಹಾಕುವಾಗ ಹುಲ್ಲೆ ಮರಿಗಳ ಸುಡುವ ನೀತಿ ಇದು. ಅದು ಅದ್ಭುತ. ಅದು ಸ್ವಲ್ಪ ಹೇಳ್ಬಿಡ್ಬೇಕಂತ ಬಿಡೋಕಾಗ್ತಲ್ಲ ನನಗೆ, ಒಂದು ಎರಡು ಮಾತು ಹೇಳ್ಬೇಕು. ಈಗ ಬುದ್ಧ ಒಳಗೆ ಬರ್ತಾನೆ ಮನೆಯೊಳಗೆ. ಬಂದಾಗ ಆಕೆಗೆ ಏನ್ ಮಾಡಬೇಕು ಅಂತ ತೋಚಲ್ಲ. ಆ ಹಣ್ಣಿನ ತಟ್ಟೆ ಅವನ ಪಾದದ ಹತ್ರ ಇಟ್ಟು ನಿಂತ್ಕೋತಾಳೆ. ಅಡಿಯ ಮುಟ್ಟಬಹುದೇ ಕೇಳು ಆನಂದ. ಎಷ್ಟು ಚಂದ್ರಿ ಅದು. ಆನಂದ ಅಲ್ಲೇ ಇದ್ದಾನಲ್ಲ, ಅವನು ಕೇಳ್ತಾಳೆ, ಅಡಿಯ ಮುಟ್ಟಬಹುದೇ ಕೇಳು. ಬುದ್ಧನ ಮಾತು ನೋಡ್ರಿ, ಎಂತ ತೂಕದ ಮಾತು. ಅದಕ್ಕೆ ಬುದ್ಧ ಅವನು, ಮುಟ್ಟಿದೊಡೆ ತಪ್ಪಲ್ಲ ಮುಟ್ಟದಿರೆ ಒಳಿತು. ಎಷ್ಟು ಚಂದ ಮಾತ್ರ ಪಾಯ್ದು. ಮುಟ್ಟಿದೊಡೆ ತಪ್ಪಿಲ್ಲ ಮುಟ್ಟದಿರೆ ಒಳಿತು. ಆದ್ರೆ ಹಾಕೇನ್ ಮಾಡ್ತಾಳ ಗೊತ್ತಾ? ತಪ್ಪಲ್ಲದಿರುವುದೇ ಸಾಕೆನಗೆ, ತಪ್ಪಲ್ಲ ಅನ್ನೋದೇ ಸಾಕು ನನಗೆ ಅಂತ ಹೋಗಿ ಗಟ್ಟಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿಬಿಡ್ತಾಳೆ. ಮಾಡಿ ಆಕೆ ಮಾತಾಡೋದಿಲ್ಲ, ಕಣ್ಣೀರು ಸುರಿಸ್ತಾಳೆ. ಆಗ ಬುದ್ಧ ಹೇಳ್ತಾನೆ, ಆನಂದ ಹೇಳಿದ, ನೀ ಬಹಳ ಚಿಂತೆ ಮಾಡ್ತೀಯಂತೆ. ಬಹುತರನ ಯೋಚನೆಯ ಮಾಡಿ ನೊಂದಿಹರೆಂದು ಆನಂದ ಹೇಳಿದನು. ಬಹಳ ನೊಂದಿದೆಯಾ ಅಂತ ಹೇಳ್ತಾನೆ. ಚಿಂತೆಯೇ ಕಷ್ಟ. ಈ ಮಾತು ನಮ್ಗೆಲ್ರಿಗೂ ಮನಸ್ಸಲ್ಲಿ ಉಳಿಬೇಕು ಸ್ವಾಮಿ. ಇದು ಚಿಂತೆಯೇ ಕಷ್ಟ. ಮನೆ ಬಾಗಿಲಿಗೆ ಬರುವ ಹಾವ ನಟ್ಟುವ ರೀತಿ ಮನದ ಬಾಗಿಲಿನಿಂದ ಅದ ನಟ್ಟುತ್ತಿರಬೇಕು. ಚಿಂತೆನ ಹೆಂಗ್ ಪಾರ್ ಮಾಡಬೇಕು ಅಂತ ಬುದ್ಧ ನಮಗೆಲ್ಲ ಕಲಿಸ್ಬಿಟ್ಟಿದ್ದಾನೆ. ಮನೆಯ ಬಾಗಿಲಿಗೆ ಬರುವ ಹಾವ ನಟ್ಟುವ ರೀತಿ. ಮನೆ ಬಾಗಿಲತ್ರ ಹಾವು ಬರ್ತಾ ಇದ್ರೆ ಏನ್ ಮಾಡ್ತೀವಿ ನಾವು? ಸಪ್ಪಳ ಮಾಡಿ, ಗದ್ದಲ ಮಾಡಿ, ಕಗಲು ಕೋಲಿಂದ ತಳ್ಳಿ ಆ ಕಡೆ ಕಳಿಸ್ಬಿಡ್ತೀವಲ್ಲ. ಅದಕ್ಕೆ ಹೇಳ್ತಾನೆ, ಮನೆ ಬಾಗಿಲಿಗೆ ಬರುವ ಹಾವು ನಟ್ಟುವ ರೀತಿ ಮನದ ಬಾಗಿಲಿನಿಂದ ಅದನ್ನ ನಟ್ಟುತ್ತಿರಬೇಕು. ಚಿಂತೆ ಬರ್ತದೆ ಮನೆಗೆ, ಚಿಂತೆ ಬಂದಾಗ ಮನೆಗೆ ಬಂದ ಹಾವನ್ನು ಹೇಗೆ ಓಡಿಸ್ತೀವೋ ಹಾಗೆ ಚಿಂತೆಯನ್ನು ಓಡಿಸ್ಬೇಕಂತೆ. ಅಭ್ಯಾಗತನ ಕಂಡು ಗ್ರಹಕ್ಕೆ ಕರೆದೊಯ್ಯುವಂತೆ ಮನದೊಳಗೆ ಎಡೆಗೊಟ್ಟು ಪುಳ್ಳಿರಿಸಿ ಪೂಜಿಸಲು ಅದು ದುರ್ವಾಸನಾಗುವುದು. ಚಿಂತೆಯನ್ನ ನಾವೇನ್ ಮಾಡ್ತೀವಿ ಗೊತ್ತಾ? ಅಭ್ಯಾಗತನ ಕಂಡು ಗ್ರಹಕ್ಕೆ ಕರೆದೊಯ್ಯುವಂತೆ. ದೊಡ್ಡ ಅತಿಥಿ ಬಂದಾಗ, ಅಭ್ಯಾಗತ ಬಂದಾಗ ಕರ್ಕೊಂಡೋಗಿ ಮನೆ ಕೂಡಿಸಿ ಪೀಠ ಹಾಕಿ ಕೂಡಿಸ್ತೀವಲ್ಲ, ಹಾಗೆ ಚಿಂತೆಯನ್ನು ಮನೆಯೊಳಗೆ ಕರ್ಕೊಂಬಂದು ಅದನ್ನೇ ಚಿಂತೆ ಮಾಡ್ತಾ ಇದ್ರೆ ಮನದೊಳ ಎಡೆಗೊಟ್ಟು ಕುಳ್ಳಿರಿಸಿ ಪೂಜಿಸಲು ಅದು ದುರ್ವಾಸನಾಗುವುದು, ನಿಮ್ಮ ತಿಂದ್ಬಿಡ್ತದೆ. ಅದು ಹಾಗೆ ಮಾಡಬೇಡಿ. ಕೊನೆಗೆ ಹೇಳ್ತಾನೆ, ಪತಿಗೆ ಬೇಡದೆ ಹೋದನೆಂದು ನೆನೆದುದು ಸಾಕು. ಪತಿಗೆ ಬೇಡದೆ ಹೋದೆನು, ಪತಿ ನಾನು ಬಿಟ್ಟು ಹೋದ ನನ್ನ ಮನ್ ಅಂತ ಅನ್ಕೋಬೇಡ, ನೆನೆದುದು ಸಾಕು. ಚಿಂತೆಯನ್ನು ಸಾಧಿಸುವ ಈ ತಪಶ್ಚರ್ಯನು, ಎಂತ ಪದ ನೋಡ್ರಿ ಅದು, ಚಿಂತೆಯನ್ನು ಸಾಧಿಸುವ ಈ ತಪಶ್ಚರ್ಯನು ಕೊನೆ ಮಾಡಿ ಇನ್ನು ಶಾಂತಿಯ ನರಸಿ. ಇಂಥ ಮಾತನ್ನ ಕೇಳಿರ್ಲಿಲ್ಲಪ್ಪ. ಚಿಂತೆ ಕೂಡ ತಪಸ್ಸಾಗ್ಬಿಡುತ್ತದೆ ಅಂತ. ಬರೇ ಚಿಂತೆನೆ ನೆನೆಸ್ತಾ ಹೋದ್ರೆ ಅದೇ ತಪಸ್ಸಾಗ್ಬಿಡ್ತದಲ್ಲ. ಅದಕ್ಕೆ ಹೇಳ್ತಾನೆ, ಚಿಂತೆಯನ್ನು ಸಾಧಿಸುವ ಈ ತಪಶ್ಚರ್ಯನ್ನು ಕೊನೆ ಮಾಡಿ ಇನ್ನು ಶಾಂತಿಯೇ ನರಸಿ. ಶಾಂತಿ ಹೋಗ್ಬಿಡಿ.

0: रेडियो सारंग 107.8 FM.
1: ಈಗಾಕೆ ಪ್ರಶ್ನೆ ಕೇಳ್ತಾಳೆ, ಆಗಲೇ ಒರಿಜಿನಲ್ ಹೇಳಿದ್ನಲ್ಲ ಆ ಥರದ್ದು. ಈಗ ನನ್ನನ್ನು ನೋಡಬಹುದೆನ್ನಲು ಇನ್ನು ನೋಡ್ಬೇಕಂತ ಬಂದ್ರಲ್ಲ ಒಳಗಡೆ, ಮನೆ ಬಿಟ್ಟು ವನಕ್ಕೆ ಹೋಗುವ ಕಾರ್ಯವೇನಿತ್ತು? ಈಗ ನಾನು ನೋಡಬಹುದು ಅಂತೀರಲ್ಲ, ಸನ್ಯಾಸಿಯಾಗಿ ಇಷ್ಟು ವರ್ಷ ನಾನು ನೋಡಬಹುದು ಅಂತ ಅನ್ನೋದಾದ್ರೆ ಅವತ್ತು ಹೋಗೋ ಕಾರಣ ಏನಿತ್ತು? ಎಳೆವೆಣ್ಣು. ಪತಿಯೇ ಪರದೈವ, ಎರೆಯನೇ ತನ್ನ ಸರ್ವಸ್ವ, ಹಸುಳೆಯೇ ಜೀವ ಎಂದು ಒಲವಿನ ಓಲಾಟದಲ್ಲಿ ಸುಖವಾಗಿ ಇದ್ದವಳ ದುಃಖದಲ್ಲಿ ಮುಳುಗಿಸಿ ಹೊರಟು ಹೋದುದು ಏಕೆ? ಇಷ್ಟು ಚೆನ್ನಾಗಿದ್ದವ್ರನ್ನ ಕಳ್ಕೊಂಡು ಹಾಕೋದಿ ನೀನು? ಆಕೆ ಮುಂದೆ ಕೇಳ್ತಾಳೆ, ಏನ ಕೇಳಲಿ ನಾನು? ನನ್ನಂತೆ 100 ಜನ ನೋಯುತ್ತಿರುವುದೇ ಎಂದು ನೆನೆದು ನಾನು ನೋಯುವೆನು. ನಾನೊಬ್ಬಳೇ ಅಲ್ಲ, ನನ್ನಂಥವ್ರು 100 ಜನ ನಳ್ತಾ ಇದ್ದಾರೆ. ಹೋಹಂದು ನನಗೆ ಹೇಳದೆ ಹೋದುದೇಕೆ? ಹೋಗುವಾಗ ನನಗೆ ಹೇಳದೆ ಯಾಕೆ ಹೋದ್ರಿ? ಮುಕ್ತಿ ಮಾರ್ಗವ ನರಸಿ ಹೋಹವರು ಸತಿಯರಿಗೆ ತಿಳಿಸಿ ಹೋಗುವುದಾಗದೆ ಮೋಕ್ಷ ಮಾರ್ಗಕ್ಕೆ ಹೋಗಬೇಕು ಅಂತ ಹೊರಟವನು ಹೆಂಡತಿ ಹೇಳಿ ಹೋಗಕ್ಕಾಗ್ಲಿಲ್ವಾ? ಬೇಡವೆಂಬರು ತಡೆವರು ಎಂಬ ಭೀತಿಯೇ? ಬೇಡ ಅಂತಾರೆ, ತಡೆದು ಬಿಡ್ತಾರೆ ಅಂತ ಭೀತಿ ಇತ್ತ ನಿಮಗೆ? ಅದಕ್ಕೆ ಹೇಳ್ತಾಳೆ, ಧರ್ಮದಲ್ಲಿ ನಡೆಯೇ ಸತಿಯಾದವಳು ತಾನು ತಡೆಯಾಗಿ ನಿಲ್ಲುವಳೆ. ಧರ್ಮದಲ್ಲಿ ನಿನ್ನ ಜೊತೆಗೆ ಸತಿಯಾಗಿದ್ದವಳು, ಮೋಕ್ಷ ಮಾರ್ಗದಲ್ಲಿ ನಾನು ಜೊತೆ ನಿಂತ್ಕೋತಾ ಇದ್ದೆ, ಹೇಳಿ ಹೋಗಬೇಕಾಗಿತ್ತು ನನಗೆ. ಅದಕ್ಕೆ ಹೇಳ್ತಾಳೆ ಮುಂದೆ, ನಾನು ಬೇಜಾರು ಮಾಡ್ಕೋಬೇಡಿ ಹೇಳ್ತೀನಿ ಅಂತ. ಆ ಪದ ಎಷ್ಟು ಚೆಂದ ಗೊತ್ತಾ? ಮರಳಿ ಬಿಜಿಯಂಗೈದವರ ಬಿರುಸಾದ ನುಡಿಯಿಂದ ದುಷ್ಕರಿಸುತ್ತೇನು ಅಂತ. ಸತ್ಕರಿಸುತ್ತೇನು ಅಂದ್ರೆ ಸನ್ಮಾನ ಮಾಡ್ತೀವಿ ಅಂತ, ಅದನ್ನು ತಿರುಗಿಸಿ ದುಷ್ಕರಿಸುತ್ತೇನು, ಮನಸ್ಸಿಗೆ ನೋವು ಮಾಡ್ತಾ ಇದ್ದೀನಿ ನಾನು. ಲೋಕಕ್ಕೆ ಧರ್ಮವನ್ನು ಕಲಿಸೋರು ಬಂದಿರುವರು, ತಿಳಿಯದ ನರುಹಿ ಕಲಿಯುವೆ ಎಂದೇ ನುಡಿಯುವೆನು. ಪತಿ ತೆರಳಬಾರದೆಂದೇ ಪತ್ನಿ ತಡೆಯುವಡೆ, ಕೆಡೆದು ನಡೆಯುವುದು ಪತಿಗೆ ತಕ್ಕುದೇ? ಇದು ಬಹಳ ಚಂದ ಪ್ರಶ್ನೆಯಪ್ಪ, ಇದು ಬಹಳ ಅದ್ಭುತ ಪ್ರಶ್ನೆ. ಪತಿ ತೆರಳಬಾರದು ಅಂತ ಆಕೆ ಹಠ ಹಿಡಿದು ಕೂತಿದ್ರೆ ತಪ್ಪೇನಿಲ್ಲ ಆಕೆ. ತೆರಳಬಾರದೆಂದೇ ಪತ್ನಿ ತಡೆಯುವಡೆ, ಕೆಡೆದು ನಡೆಯುವುದು ಪತಿಗೆ ತಕ್ಕದೆ? ಆಕೆ ಮಾತು ತಳ್ಳಿಗೆ ಹೋದ ಸರಿನಾ? ಯಾಕಂದ್ರೆ ಎರಡುಸಿರು ಒಂದಾಗಿ ಬೆರೆವು ಎಂದೊಪ್ಪಿ ಜೊತೆಯಾಗಿರುತ್ತ, ಎರಡರಲ್ಲಿ ಒಂದು ಸಂಬಂಧ ಸಾಕೆನಲಾಗಿ ಅಲ್ಲಿಗೆ ಅವರ ಒಪ್ಪಂದ ಕೊನೆಯಾಗುವುದೇ? ಚಂದ ಮಾತು. ಎರಡುಸಿರು ಒಂದಾಗಿ ಬೆರೆವ, ಎರಡು ಉಸಿರು ಒಂದಾಗಿ ಬದುಕ್ತೀವಿ ಅಂತ ಮಾತು ಕೊಟ್ಟು ಎಂದೊಪ್ಪಿ ಜೊತೆಯಾಗಿರುತ್ತ, ಇಬ್ರು ಜೊತೆಯಾಗಿದ್ದೀವಿ, ಇಬ್ರು ಒಂದೇ ತರ ಇರ್ತೀವಿ ಅಂತ ಬೇಡ್ಕೊಂಡಿದ್ದೀವಿ, ಎರಡರಲ್ಲಿ ಒಂದು ಸಂಬಂಧ ಸಾಕೆನಲು, ಇಬ್ರು ಪಾರ್ಟ್ನರ್ಶಿಪ್ ಡೀಲ್ ಇದು, ಇಬ್ರು ಜೊತೆಗಿದ್ದೀವಿ, ಒಬ್ರು ಹೋಗ್ಬಿಟ್ರೆ ಆಗ್ಬಿಡುತ್ತ ಅದು? ಅದು ಕೇಳ್ತಾಳೆ ಆಕೆ. ಎರಡರಲ್ಲಿ ಒಂದು ಸಂಬಂಧ ಸಾಕೆನಲಾಗಿ ಅಲ್ಲಿಗೆ ಅವರ ಸಂಬಂಧ ಕೊನೆಯಾಗುವುದೇ? ಸಂಬಂಧ ಕೊನೆಯಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎರಡನೆಯ ಜೀವ ಒಪ್ಪುವ ಮುನ್ನ ದಾಂಪತ್ಯ ಮುಗಿಯಬಹುದೆಂದು. ಸೆಕೆಂಡ್ ಪರ್ಮಿಷನ್ ಎಲ್ಲಿದೆ? ಬರೀ ನಿಂದೊಂದೇ ಪರ್ಮಿಷನ್ ಹಾಕೊಂಡು ಹೋಗ್ಬಿಟ್ಟೆ ನೀನು, ನನ್ನ ಪರ್ಮಿಷನ್ ತಗೊಂಡೆ ನೀನು?

0: You're listening to Radio Sarang, 107.8 FM.
1: ಎರಡನೆಯ ಜೀವ ಒಪ್ಪುವ ಮುನ್ನ ದಾಂಪತ್ಯ ಮುಗಿಯಬಹುದೆಂದು ಅದಕ್ಕೆ ಹೇಳ್ತಾಳೆ ಸನ್ಯಾಸ್. ಅವ ಅಷ್ಟೊತ್ತಿಗೆ ಆನಂದ, ಹಾಗಾದ್ರೆ ಇದು ಪರ್ಸ್ನಲ್ ಆಗ್ತಾ ಇದೆ ಡಿಸ್ಕಷನ್ ಅಂತೇಳಿ ನಾನು ಹೊರಗೆ ಹೋಗ್ಲಾ ಅಂತ ಕೇಳ್ತಾನೆ. ನಿನ್ನಿಷ್ಟಪ್ಪ, ನೀ ಹೋಗು ಅಂತಾನೆ ಬುದ್ಧ. ಆಗ ಆಕೆ ಆಕೆ ಏನು ನೋಡಿ ಆಕೆ ಶೋಧರೆ, ನಾನು ಹೇಳ್ದಲ್ಲ ನಿನ್ನೆ ಮೂರು ಪಾತ್ರಗಳು ಬಹುದೊಡ್ಡದು ಅಂತ, ತಾಯಿ ಮಾಯೆ, ಪ್ರಜಾಪತಿ ಗೌತಮಿ, ಯಶೋಧರೆ. ಎಷ್ಟು ಎತ್ತರಕ್ಕೆ ಹೋಗ್ಬಿಡ್ತದೆ ಅಂದರೆ ಮಾತು ಹೇಳ್ತಾಳೆ ಆಕೆ. ನೀನು ಹೋಗು ಅಂತಾನೆ ಆನಂದ, ಹೊರಗೆ ಹೋಗು ಅಂತಾನೆ. ಆಗ ಬೇಡ ಆನಂದ, ಇಲ್ಲಿಯೇ ಇರು, ಇಲ್ಲಿಯೇ ಇರು. ಆಕೆ ಮಾತು ನೋಡಿ ಹೇಗಿದೆ, ಸನ್ಯಾಸಿ ಪತಿ ಅವನ ಪೂರ್ವಾಶ್ರಮದ ಸತಿ ಇರುವರೇ ಜೊತೆಯಳಿದ್ದರು ಎಂದು ಜನತೆಯಲ್ಲಿ ಅಲ್ಲಸಲ್ಲದ ಮಾತು ಬರಬಹುದು. ಆಕೆ ತೂಕ ನೋಡಿ ಹೇಗಿದೆ, ಸನ್ಯಾಸಿ ಪತಿ ಅವನ ಪೂರ್ವಾಶ್ರಮದ ಸತಿ ಇಬ್ಬರೇ ಜೊತೆಯೊಳಿದ್ದರು ಎನ್ನಲು ಜನತೆಯಲ್ಲಿ ಅಲ್ಲಸಲ್ಲದ ಮಾತು ಬರಬಹುದು. ನಾಳೆ ಸ್ವಾಮಿಗಳು ಇಂತ ಪೂರ್ವಾಶ್ರಮ ಜೊತೆ ಸ್ವಲ್ಪ ಹೊತ್ತಿದ್ರು ಅಂತ ಅನ್ಬಾರದು. ಆಣ್ಮನೆಗೆ ಇಂಥೊಂದು ಅಪಖ್ಯಾತಿ ಬರುವಂತೆ ನಡೆಯುವೇನೆ ನಾನು, ಅವನಿಗೆ ಅಪಖ್ಯಾತಿ ಬರಬಾರದು. ಈಗ ಸಂದಿಹ ಯಶದ ರಜತಗಿರಿ ಮುಗಿಲೇರಿ ಧವಳಗಿರಿಯಾಗಲಿ. ಎನಿಸ್ಕೊಳ್ಳಿಕ್ಕೆ ಆಶ್ಚರ್ಯ ಅನಿಸುತ್ತೆ ಇದು. ಇಷ್ಟು ನೊಂದಂತ ಹೆಂಗಸು ಅವನು ಒಳ್ಳೇದಾಗ್ಲಿ ಅಂತ ಬೇಡ್ಕೋತಾಳೆ. ಈಗ ಸಂದಿಹ ಯಶದ ರಜತಗಿರಿ, ಈಗೇನು ಅವನಿಗೆ ಸಿಕ್ಕಿದೆಯಲ್ಲ ಗೌರವ ರಜತಗಿರಿ, ಮುಗಿಲೇರಿ ಧವಳಗಿರಿಯಾಗಲಿ, ಜಗಕ್ಕೆ ಹಿರಿದೆನಿಸಲಿ. ಅಲ್ಲದೆಯೋ ನಾನು ಕೇಳುವ ಮಾತ ಹಲ ಜನರು ಕೇಳುತ್ತೀಯರು. ನಾ ಯಾಕೆ ಕೇಳ್ತೀನಿ, ನಂದು ಒಂದೇ ಪ್ರಶ್ನೆ ಅಲ್ಲ, ಎಲ್ಲರೂ ಕೇಳ್ತಾ ಇದ್ದಾರೆ. ಅದಕ್ಕೆ ಧರ್ಮ ಸೂಕ್ಷ್ಮವರ ಇರಿಯಲೆಂದೇ ಕೇಳುತ್ತೇನು, ಧರ್ಮ ಸೂಕ್ಷ್ಮವನ್ನು ಕೇಳ್ತೀನಿ. ಅದಕ್ಕೆ ಬುದ್ಧನ ಮಾತು ಒಂದಕ್ಕೊಂದು ಸಂವಾದಿಯಾಗಿ ಬರುವಂಥ ಮಾತು. ಧರ್ಮ ಸೂಕ್ಷ್ಮವನ್ನರಿಯುವ ಮನ ತನ್ನ ಸುಖದಿಂದ ಧರ್ಮವನ್ನು ಅಳೆಯಲಾಗದು. ಎಷ್ಟು ಚಂದ, ಧರ್ಮ ಸೂಕ್ಷ್ಮವನ್ನು ಅರಿಯಬೇಕು ಅಂತ ಇದೆಲ್ಲ ಮನಸ್ಸು ನಿನಗೆ, ನಿನ್ನ ಸುಖದಿಂದ ಅಳಿಬಾರದು ಅದನ್ನು. ನಾನೆಂಬ ಭಾವನೆಯ ಹೆಚ್ಚಿಸುವ ಬಾಳು ಬದುಕು ಧರ್ಮ ಪಥವನ್ನು ಬಿಟ್ಟು ಅಲಿಯುತ್ತಿದೆ ನಿಶ್ಚಯ. ಯಾಕೆ ಬಿಟ್ಟು ಹೋದೆ ಅಂತ ಹೇಳ್ತಾನೆ. ಒಡನೆ ಒಪ್ಪಳಾರರು, ಇನ್ನು ತಾಯಿ ತಂದೆ ಮಿತ್ರ ಜನ ಪರಿವಾರ ಎಲ್ಲರೂ ತಡೆಯುವರು, ತಡೆಯ ನಿಲ್ಲಲಾಗದು. ಇನ್ನು ಚರ್ಚೆಗಳೇಕೆ, ಮಾಳ್ಪುದನು ಮಾಳ್ಪುದು, ಏನು ಮಾಡಬೇಕೋ ಮಾಡಿಬಿಡೋಣ, ನಿಂತುಕೊಳ್ಳೋದು ಬೇಡ ಎಂಬ ಭಾವನೆ ಎಂದೇ ಪರಿತಾಪಿತರದ್ದು ಹೆದೇರಿಯ ಜ್ಯೋತಿಯನ್ನು ಮುಸುಕಿ ಅದಕ್ಕೆ ಎಡೆಗುಡೆದ ನಡೆದು ಬಿಟ್ಟೆನು, ತೀರ್ಮಾನ ಮಾಡಿ ಹೊರಟು ಬಿಟ್ಟೆ ಅಂತ ಹೇಳ್ತಾನೆ.

0: Radio Sarang 107.8 FM.
1: ಆದ್ರೆ ಎಷ್ಟು ಚಂದ ಮಾತು ಬುದ್ಧ ಹೇಳಬೇಕಾದ್ರೆ ಇದು ಮಾಸ್ತಿ ಮಾತ್ರ ಹೇಳ್ಬಹುದಾದ. ವನಕ್ಕೆ ಯಾಕೆ ಹೋದಿ ಅಂತ ಕೇಳಿದೆಯಲ್ಲಪ್ಪ ನೀನು, ಅದಕ್ಕೆ ಹೇಳ್ತೀನಿ. ತಿಳಿಯುವ ಸಾಧಿಸೆ ಮನುಜ ವನಕ್ಕೆ ಹೋಗುವುದೇಕೆ, ಮನೆಯೊಳಿದ್ದೇ ಸಾಧಿಸಲಾಗದೆ ಎಂಬುದು ಅರ್ಧ ನಿಜ. ಅರ್ಧ ನಿಜ ಅದು. ಅಲ್ಲಿಗೆ ಹೋಗ್ಬೇಕಂತಿಲ್ಲ. ನಾನೇ ಎಷ್ಟೋ ಸಲ ಹೇಳಿದ್ದೀನಿ, ಮಂದಿ ಶಾಂತಿ ಸಿಗ್ಲಿ ಅಂತ ಹಿಮಾಲಯಕ್ಕೆ ಹೋಗ್ತಾರೆ. ಅದು ಹಿಮಾಲಯ ಶಾಂತಿ, ಅದು ನಿಮ್ದಲ್ಲ. ಹಿಮಾಲಯ ಶಾಂತವಾಗಿಯೇ ಇದೆ ಯಾವತ್ತಿದ್ರು. ನಾವು ಗದ್ದಲ ಮಾಡ್ತೀವಿ ಅಲ್ಲಿ ಹೋಗಿ. ನಮಗೆ ಸಿಗಬೇಕಾದ್ರೆ ಮೆಜೆಸ್ಟಿಕ್ ಸ್ಕ್ವೇರಲ್ಲಿ ಸಿಗಬೇಕು, ಅದು ನನ್ನ ಶಾಂತಿ. ಅದು ಅಲ್ಲಿ ಸಿಗೋದು ಹಿಮಾಲಯ ಶಾಂತಿ, ಅದನ್ನ ಬೇಕಾಗಿಲ್ಲ. ಅದು ಕೇಳ್ತಾನು, ಮನೆಯದ್ದಾಗಬಹುದಾ? ಇಲ್ಲಿದ್ದು ಧರ್ಮದಲ್ಲಿ ನಡೆಯುವವರು ಇರಬಹುದು, ಇದ್ದಾರೆ ಕೆಲವರು. ತನ್ನ ಮರೆಯುವುದೇ ಧರ್ಮ. ಅದಕ್ಕೆ ಹೇಳ್ತಾ ಅವನು ಮಾತು ಹೇಳ್ತಾನೆ, ಇಂದು ನನಗಿರುವ ಅನುಭವ ಅಂದು ಇರ್ದುದೇ ವನಕ್ಕೆ ತೆರಳುವ ಕಾರ್ಯವಿರಲಿಲ್ಲ. ಎಂಥ ದೊಡ್ಡ ಮಾತು! ಇವತ್ತಿನ ನನ್ನ ಜೀವನದಲ್ಲಿ ಏನು ಅನುಭವ ಇದೆ ಅವತ್ತು ನನಗೆ ಆವತ್ತಿದ್ರೆ ವನಕ್ಕೆ ಹೋಗೋ ಕಾರಣ ಇರಲಿಲ್ಲ. ಆದೊಡೆ ಅಂದು ಮನೆಯನ್ನು ಬಿಟ್ಟು ವನಕ್ಕೆ ತೆರಳದೆ ನಿಲ್ಲಲು ಇಂದಿನ ಅನುಭವ ಬರುವುದು ಬೇರೆ ತೆರನಿಲ್ಲ. ಅವತ್ತು ನಾನು ಹೋಗಿರದೆ ಹೋದರೆ ಈ ಅನುಭವ ಬರ್ತಿರಲಿಲ್ಲ. ಈ ಅನುಭವ ಇದ್ರೆ ನಾನು ಹೋಗೋ ಕಾರಣ ಇರಲಿಲ್ಲ. ಆದರೆ ಹೋಗದೆ ಹೋದರೆ ಈ ಅನುಭವ ಬರ್ತಿರಲಿಲ್ಲ. ಆದ್ದರಿಂದ ದಂಪತಿಯಾದವನು ಸತಿಯ ಸಮ್ಮತಿಯ ಪಡೆಯದೆ ದಾಂಪತ್ಯವನ್ನು ಮುಗಿಸಬಾರದೆಂಬುದು ಸತ್ಯ. ಹೆಂಡತಿ ಗೊತ್ತಾಗಲ್ಲ, ದಾಂಪತ್ಯ ಮುಗಿಸುವ ಸತ್ಯ. ಆದರೆ ಎಮ್ಮೆಯ ಧರ್ಮದಲ್ಲಿ ವಿರಾಗವೇ ಮುಖ್ಯ. ದಾಂಪತ್ಯ ಕೊನೆಯಾಯಿತೆಂಬ ಮಿತಿ ಗೌಣ. ಆದ್ದರಿಂದ ಇನ್ಮೇಲೆ ಶುಭವನ್ನು ಬದುಕಿಸು ಅಂತ ಹೇಳಿ ಹೇಳ್ತಾನೆ. ಇದು ಮಾಸ್ತಿಯವರದ್ದು ಅದ್ಭುತ ಯಶೋಧರ. ಇದು ಪೂರ್ತಿ ನಾಟಕ. ಕೂತ್ಕೊಂಡಾಗ ಒಂದು 5 ಸಲ ಆದರೂ ಒಳಬೇಕಾಗತ್ತೆ ನೀವು, ಅಷ್ಟು

0: रेडियो सारंग 107.8 FM
1: 107.8 FM रेडियो सारंग ईगा ऐप नल्लू कूड़ा लभ्या

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳಲ್ಲಿ ಕೆಲವೊಂದು ಮುಖ್ಯಾಂಶಗಳು. ಹೊಸದಿಲ್ಲಿಯಲ್ಲಿ ಸಿಜೆಪಿ ಪ್ರತಿಭಟನೆ, ನೀಟ್ ಅಕ್ರಮ ವಿರುದ್ಧ ಸಂಸತ್ ಚಲೋ, ಪೊಲೀಸರಿಂದ ಆಶ್ರುವಾಯು ಲಾಠಿ ಪ್ರಹಾರ, ಮನೆ ಬಾಗಿಲಿಗೆ ಜಾತಿ ನಿವಾಸ ಪ್ರಮಾಣ ಪತ್ರ, ಉಕ್ರೇನ್ನಲ್ಲಿ ಹಡಗಿನ ಮೇಲೆ ದಾಳಿ, 4 ಭಾರತೀಯರು ಸಾವು, ಕಾಶ್ಮೀರದಲ್ಲಿ 2 ದಿನದಲ್ಲಿ 23 ಮಂದಿ ಸಾವು, ಉತ್ತರ ಭಾರತದಲ್ಲಿ ಮಳೆಯ ಅವಾಂತರ. ಬನ್ನಿ ಈಗ ಸುದ್ದಿಗಳ ವಿವರ. ಹೊಸದಿಲ್ಲಿಯಲ್ಲಿ ಸಿಜೆಪಿ ಭಾರಿ ಪ್ರತಿಭಟನೆ, ನೀಟ್ ಅಕ್ರಮ ವಿರುದ್ಧ ಸಂಸತ್ ಚಲೋ, ಪೊಲೀಸರಿಂದ ಅಶ್ರುವಾಯು ಲಾಠಿ ಪ್ರಹಾರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹಾಗೂ ಶಿಕ್ಷಣ ವ್ಯವಸ್ಥೆ ಸಮಗ್ರ ಸುಧಾರಣೆಗೆ ಆಗ್ರಹಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಸೋಮವಾರ ಆಯೋಜಿಸಿದ ಸಂಸತ್ ಚಲೋ ಪ್ರತಿಭಟನೆಯು ಆರಂಭದಲ್ಲಿ ಶಾಂತಿಯುತವಾಗಿ ನಡೆದರೂ ಅನಂತರದಲ್ಲೇ ಹಿಂಸಾಚಾರಕ್ಕೆ ತಿರುಗಿತ್ತು. ಕೆಲವು ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ದು ಈ ವೇಳೆ 50ಕ್ಕೂ ಹೆಚ್ಚು ಪೊಲೀಸರು ಗಾಯಗೊಂಡಿದ್ದಾರೆ. ಕೆಲವು ಪ್ರತಿಭಟನಾಕಾರರಿಗೂ ಗಾಯಗಳಾಗಿವೆ. ಘರ್ಷಣೆ ನೆಲೆ 100ಕ್ಕೂ ಹೆಚ್ಚು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೋಮವಾರ ಬೆಳಗ್ಗೆ ವಿದ್ಯಾರ್ಥಿಗಳು ಯುವಜನರು ರ್ಯಾಲಿ ಆರಂಭಿಸಿದರು. ಪೊಲೀಸರು ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರನ್ನು ಚದುರಿಸಿದರು. ಆದರೆ ಪ್ರತಿಭಟನಾಕಾರರು ಬೇರೆ ಮಾರ್ಗಗಳ ಮೂಲಕ ಸಂಸತ್ ಭವನದತ್ತ ಹೆಜ್ಜೆ ಹಾಕಿದ್ದಾರೆ. ಸಂಸತ್ ಭವನ ತಲುಪುವ ಮುನ್ನವೇ ಪ್ರತಿಭಟನಾಕಾರರನ್ನು ಪೊಲೀಸರು ತಡೆದಿದ್ದು ಈ ವೇಳೆ ಘರ್ಷಣೆ ಉಂಟಾಗಿ ಸಂಸತ್ ಭವನದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಶಾಸ್ತ್ರಿ ಭವನದವರೆಗೆ ಮುಂದುವರಿಯುತ್ತಾರೆ ಪ್ರತಿಭಟನಾಕಾರರಿಗೆ ಸಾಧ್ಯವಾಗಿದೆ. ಪ್ರತಿಭಟನಾಕಾರರನ್ನು ಚದುರಿಸಲು ಪೊಲೀಸರು ಆಶ್ರವಾಯು ಪ್ರಯೋಗಿಸಿದ್ದಾರೆ. ಈ ವೇಳೆ ಕೆಲವರು ಕಲ್ಲು ತೂರಿದ್ದಾರೆ ಎನ್ನಲಾಗಿದೆ. ಕೆಲವು ಪೊಲೀಸ್ ವಾಹನಗಳಿಗೆ ಹಾನಿಯಾಗಿದೆ. ಜನಪತ್ ರಸ್ತೆಯ ಕೆಲವು ಅಂಗಡಿಗಳಿಗೂ ಹಾನಿಯಾಗಿದೆ ಎಂದು ವರದಿ ಹೇಳಿದೆ. ಪ್ರತಿಭಟನೆ ಬೆನ್ನಲ್ಲೇ ಸಿಜೆಪಿ ವಕ್ತಾರರೊಂದಿಗೆ ಸಭೆ ನಡೆಸಿದ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರ ಬೇಡಿಕೆಗಳನ್ನು ಆಲಿಸಿದ್ದಾರೆ. ಸಿಜೆಪಿ ವಕ್ತಾರ ಸೌರವ್ ದಾಸ್ ಮತ್ತು ಆಶುತೋಷ್ ರಾಂಕ ಬೇಡಿಕೆ ಪತ್ರ ಸಲ್ಲಿಸಿದ್ದಾರೆ. ಸರ್ಕಾರದೊಂದಿಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳುವುದಾಗಿ ನಡ್ಡಾ ಸಿಜೆಪಿಗೆ ಭರವಸೆ ನೀಡಿದ್ದಾರೆ. ಇತ್ತ ಉಪವಾಸ ಸತ್ಯಾಗ್ರಹ ಕೈಗೊಂಡಿರುವ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಂಗ್ ಈ ಬೇಡಿಕೆ ಈಡೇರುವವರೆಗೂ ನಿರಾಶನ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಕಾಶ್ಮೀರದಲ್ಲಿ 2 ದಿನದಲ್ಲಿ 23 ಮಂದಿ ಸಾವು, ಉತ್ತರ ಭಾರತದಲ್ಲಿ ಮಳೆ ಅವಾಂತರ. ಜಮ್ಮು ಕಾಶ್ಮೀರ, ಉತ್ತರಾಖಂಡ ಸೇರಿ ದೇಶದ ಉತ್ತರ ಭಾಗದಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಸೋಮವಾರ ಕಾಶ್ಮೀರದ ಪೂಂಚ್ನಲ್ಲಿ ಭೂಕುಸಿತ ಸಂಭವಿಸಿ 2 ಮಕ್ಕಳು ಸೇರಿ 7 ಮಂದಿ ಭೂಸಮಾಧಿಗೊಂಡಿದ್ದಾರೆ. ದೋಡಾ ಜಿಲ್ಲೆಯ ಜಮ್ಮು ಕಿಸ್ತ್ವಾರ್ ಹೆದ್ದಾರಿಗಳಲ್ಲಿ ಬಂಡೆಯೊಂದು ಉರುಳಿ ಬಸ್ ಮೇಲೆ ಬಿದ್ದಿದ್ದು 2 ಮೃತಪಟ್ಟಿದ್ದು. ಇದರೊಂದಿಗೆ 2 ದಿನಗಳಲ್ಲಿ ಕಾಶ್ಮೀರದಲ್ಲಿ ಮೃತಪಟ್ಟವರ ಸಂಖ್ಯೆ 23ಕ್ಕೆ ಏರಿಕೆಯಾಗಿದೆ. ಉಕ್ರೇನ್ನಲ್ಲಿ ಹಡಗಿನ ಮೇಲೆ ದಾಳಿ, 4 ಭಾರತೀಯರ ಸಾವು. ಕಾಸರಗೋಡು ವೆಳ್ಳರಿಕುಂಡುವಿನ ಯುವಕ ನಾವಿಕ ಅಖಿಲ್ ಮೃತ್ಯು. ಉಕ್ರೇನ್ ಒಡೆಸಾ ಬಂದರಿನಾಚೆ ಸಮುದ್ರದಲ್ಲಿ ಎಮೆ ಗೋಲ್ಡನ್ ಲಿಯೋ ಎಂಬ ವಾಣಿಜ್ಯ ಹಡಗಿನ ಮೇಲೆ ಜುಲೈ 19ರಂದು ನಡೆದ ದಾಳಿಯಲ್ಲಿ ಕನಿಷ್ಠ 4 ಭಾರತೀಯ ನಾವಿಕರು ಮೃತಪಟ್ಟಿರುವುದಾಗಿ ವರದಿಯಾಗಿದೆ. ಇವರಲ್ಲಿ ಕೇರಳದ 26 ವರ್ಷದ ಯುವಕ ಸೇರಿದ್ದಾನೆ ಎನ್ನಲಾಗಿದೆ ಎಂದು ವರದಿ ಹೇಳಿದೆ. ಸರ್ಕಾರಿ ಉಚಿತ ಸೇವೆಗೆ ಮುಖ್ಯಮಂತ್ರಿ ಡಿಕೆಶಿ ಚಾಲನೆ. ಎಸ್ಐಆರ್ ಪೂರಕ ದಾಖಲೆಯಾಗಿ ಬಳಕೆ. ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಪೂರಕ ದಾಖಲೆಯಾಗಿ ಸರ್ಕಾರವು ಜನರ ಮನೆ ಬಾಗಿಲಿಗೆ ಉಚಿತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಿಸುವ ಚಾಲನೆಗೆ ನಿನ್ನೆ ಒಂದು ಅವಕಾಶ ಲಭಿಸಿದೆ. ಡೆಂಗ್ಯೂ ಲಸಿಕೆಗೆ ಕೇಂದ್ರ ಅನುಮತಿ. ಜಪಾನ್ ಕಂಪನಿ ತಯಾರಿಸಿದ ಡ್ಯುಡೆಂಗಾ ಲಸಿಕೆ. ಡೆಂಗ್ಯೂ ಸೋಂಕು ತಡೆಯುವ ಡ್ಯುಡೆಂಗಾ ಎಂಬ ಲಸಿಕೆಯ ಮಾರಾಟಕ್ಕೆ ಭಾರತೀಯ ಔಷಧ ನಿಯಂತ್ರಣ ಮಹಾನಿರ್ದೇಶನಾಲಯ ಅನುಮತಿ ನೀಡಿದೆ. ಜಪಾನ್ ಮೂಲದ ಟೆಕಾಡಾ ಬಯೋ ಫಾರ್ಮಸ್ಯೂಟಿಕಲ್ ಸಂಸ್ಥೆಯ ಭಾರತ ಶಾಖೆಯು ಲಸಿಕೆ ತಯಾರಿಸುತ್ತಿದ್ದು ಡೆಂಗ್ಯೂ ಉಂಟುಮಾಡುವ 4 ರೀತಿಯ ವೈರಾಣುಗಳನ್ನು ತಡೆಗಟ್ಟುವಷ್ಟು ಶಕ್ತಿಶಾಲಿಯಾಗಿದೆ ಎಂದು ತಿಳಿಸಿದೆ. ಈ ಲಸಿಕೆಯನ್ನು 4-60 ವರ್ಷ ವ್ಯಕ್ತಿಗೆ ನೀಡಬಹುದು. ಇದರ ವಿಶೇಷ ಎಂದರೆ ಈ ಲಸಿಕೆ ಪಡೆಯುವವರಿಗೆ ಈ ಹಿಂದೆ ಡೆಂಗ್ಯೂ ಬಂದಿತ್ತೆ ಎಂಬುದು ಪರೀಕ್ಷಿಸುವ ಅಗತ್ಯವಿಲ್ಲ. ಪರಿಣಾಮಕಾರಿ ಲಸಿಕೆ ಇದಾಗಿದೆ. ದೇಶದಲ್ಲಿ ಮೊದಲ ಬಾರಿಗೆ ಡೆಂಗ್ಯೂ ಲಸಿಕೆ ಮಾರಾಟಕ್ಕೆ ಅನುಮತಿ. ಈ ಹಿಂದೆ ಡೆಂಗ್ಯೂ ಬಂದುದನ್ನು ಖಚಿತಗೊಳಿಸಿಕೊಳ್ಳಬೇಕಾಗಿಲ್ಲ. ಲಸಿಕೆಗೆ ಮುನ್ನ ಪರೀಕ್ಷಾರ್ಥ ಡೋಸ್ ನೀಡಬೇಕಾಗಿಲ್ಲ. ಡಿಎನ್ವಿ 1, 2, 3, 4 ವೈರಾಣು ತಡೆಯಬಲ್ಲದು. 3 ತಿಂಗಳ ಅಂತರದಲ್ಲಿ 2 ಬಾರಿ ಲಸಿಕೆ ಪಡೆದರೆ ಪರಿಣಾಮಕಾರಿ ಎಂದು ವರದಿ ಹೇಳಿದೆ. ಈ ಬಾರಿ ಕರಾವಳಿಯಲ್ಲಿ ಉಡುಪಿಯಲ್ಲಿ 222 ಪ್ರಕರಣ, ದಕ್ಷಿಣ ಕನ್ನಡದಲ್ಲಿ 27 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿವೆ. ಬದಲಿ ಆಟಗಾರನಾಗಿ ಬಂದು ಸ್ಪೇನ್ಗೆ ಕಪ್ ಗೆದ್ದುಕೊಟ್ಟ ಟೊರೆಸ್. ಸ್ಪೇನ್ನ ಗೆಲುವಿನ ಲಕ್, ಮೆಸ್ಸಿ ಪಡೆಗೆ ನಿರಾಸೆ. ಅರ್ಜೆಂಟೀನಾಗೆ 2014ರ ಕಹಿ ನೆನಪು. ಆಗ ಜರ್ಮನಿಗೆ ಇದೇ ರೀತಿ ಜಯ ಸಿಕ್ಕಿತ್ತು. ರವಿವಾರ ತಡರಾತ್ರಿ ನಡೆದ ಫಿಫಾ ವಿಶ್ವಕಪ್ ಪಂದ್ಯದಲ್ಲಿ ಬದಲಿ ಆಟಗಾರನಾಗಿ ಕಣಕ್ಕಿಳಿದ ಫೆರಾನ್ ಟೊರೆಸ್ ಗೋಲು ಬಾರಿಸಿ ಸ್ಪೇನ್ಗೆ ಒಂದು ಇತಿಹಾಸವನ್ನೇ ತಂದುಕೊಟ್ಟಿದ್ದಾರೆ. ಹೆಚ್ಚುವರಿ ಸಮಯಕ್ಕೆ ಸಾಗಿದ ಪಂದ್ಯದ 106ನೇ ನಿಮಿಷದಲ್ಲಿ ಟೊರೆಸ್ ಬಾರಿಸಿದ ಬಲಿಷ್ಠ ಗೋಲು ಬಲಿಷ್ಠ ಅರ್ಜೆಂಟೀನಾವನ್ನು 1-0 ಅಂತರದಿಂದ ಮಣಿಸಲು ಕಾರಣವಾಯಿತು. 2010 ಬಳಿಕ ಎರಡನೇ ಬಾರಿಗೆ ಇದು ಟ್ರೋಫಿಗೆ ಮುತ್ತಿಕ್ಕಲು ಅವಧಕ್ಕೆ ಸಾಧ್ಯವಾಯಿತು. 2016 ಕೂಡ ಟೊರೆಸ್ ಇದೇ ರೀತಿ ಬದಲಿ ಆಟಗಾರನಿಗೆ ಬಂದು ಗೋಲು ಬಾರಿಸಿದ್ದರು. ಸಿಡಿಸಿದ ಒಂದೇ ಗೋಲು ಅದು ಚಿನ್ನದ ಗೋಲಾಯಿತು ಎಂದು ನಾವು ನೋಡಬಹುದು. ಅದೇ ರೀತಿ ಸಿಎಂ ಡೆಲ್ಲಿಗೆ ಸಂಪುಟ 2 ಅಂತಿಮಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿದೆ ಎಂದು ವರದಿ ಹೇಳಿದೆ. ನಿನ್ನೆ ಚಿನ್ನಧಾರಣೆ 15 ರೂಪಾಯಿಯಷ್ಟು ಇಳಿಕೆ ಕಂಡಿದೆ. ಪ್ರತಿ ಗ್ರಾಮ್ಗೆ 13,150 ರೂಪಾಯಿ. 1 ಕೆಜಿಗೆ ಬೆಳ್ಳಿಗೆ 3,200 ರೂಪಾಯಿ ಇಳಿಕೆಯಾಗಿದ್ದು 226,200 ರೂಪಾಯಿ ಎಂದಿದೆ ವರದಿ. ಮಲ್ಲಿಗೆ ಹೂವಟ್ಟೆಗೆ 280, ಜಾಜಿ ಹೂವಟ್ಟೆಗೆ 220. ಅದೇ ರೀತಿ ಮೊಟ್ಟೆ ದರ 100ಕ್ಕೆ 790. ಉಡುಪಿಯಲ್ಲಿ ಲೈನ್ಸ್ ಟ್ರೈ ಒಂದಕ್ಕೆ ಕ್ರೇಟ್ ಒಂದಕ್ಕೆ 235. ಮಳೆಗಾಲದ ಜ್ವರ ಸಾಂಕ್ರಾಮಿಕ ರೋಗ ತಡೆಗೆ ಸರ್ಕಾರ ಸಿದ್ಧತೆ ನಡೆಸಿದೆ ಎಂದು ರಾಜ್ಯ ಆರೋಗ್ಯ ಸಚಿವರು ಹೇಳಿದ್ದಾರೆ. ಅದೇ ರೀತಿ ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಬಂದಿದೆ ಅತ್ಯುತ್ತಮ ಮಟ್ಟದಲ್ಲಿ. ನಿನ್ನೆ ಕರಾವಳಿಯಲ್ಲಿ ಉತ್ತಮ ಮಳೆಯಾಗಿದೆ. ಬಾವುಟಗುಡ್ಡೆಯಲ್ಲಿ ಚಲಿಸುತ್ತಿದ್ದ ಕಾರಿನ ಮೇಲೆ ಬಿದ್ದ ಮರ, ಅದೇ ರೀತಿ ಚಾಲಕ ಪಾರಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಉತ್ತಮ ಮಳೆ ಬಂದಿದೆ. ಮಂಗಳೂರು, ಸುರತ್ಕಲ್, ಮುಲ್ಕಿ, ಅದೇ ರೀತಿ ಮೂಡಿಬಿದ್ರೆ, ಕುಳಾಯಿ, ಕಿನಿಗೋಳಿ, ಉಳ್ಳಾಲ, ತುಕ್ಕೋಡು, ತಲ್ಪಾಡಿದೆ, ಎರ್ಲಕಟ್ಟೆ, ಕೊಣಾಜೆ, ಪಡೀಲ್, ಪಾಣಿ, ಮಂಗಳೂರು, ಕಲ್ಲಡ್ಕ, ಮುಡಿಪು, ಬಂಟ್ವಾಳ, ಬಿಸಿ ರೋಡು, ಪುತ್ತೂರು, ಬೆಳ್ತಂಗಡಿ, ಕಡಬ, ನೆಲ್ಲಿಯಡಿ, ಚಾರ್ಮಡಿ, ಶಿರಾಡಿ, ಉಪ್ಪಿನಂಗಡಿ, ಲಂತೆಲ, ವಿಟ್ಲ, ಕನ್ಯಾನ, ಪಿರ್ವಾಯ್ ಭಾಗಗಳಲ್ಲಿ ದಿನವಿಡೀ ಉತ್ತಮ ಮಳೆಯಾಗಿದೆ. ಜುಲೈ 20ರಂದು ಬೆಳಗ್ಗೆ 8:30 ಅಂತ್ಯಕಂಡ 24 ತಾಸುಗಳ ಅವಧಿಯಲ್ಲಿ ಜಿಲ್ಲೆಯಲ್ಲಿ 54.7 mm ಮಳೆಯಾದರೆ 4 ಮನೆಗಳಿಗೆ ಭಾಗಶಃ ಹಾನಿ, 57 ವಿದ್ಯುತ್ ಕಂಬಗಳು, 3 ಟ್ರಾನ್ಸ್ಫಾರ್ಮರ್ಗಳು, 2.8 km ವಿದ್ಯುತ್ ತಂತಿಗೆ ಹಾನಿಯಾಗಿದೆ. ತುಂಬೆ ಡ್ಯಾಂನಲ್ಲಿ 5.50 m ನೀರಿನ ಸಂಗ್ರಹವಿದ್ದು 8 ಬಾಗಿಲುಗಳು ತೆರೆದಿವೆ. ಅಡ್ಯಾರ್ ಗ್ರಾಮ ಪಂಚಾಯತ್ಗೆ ತೆರಳುವ ರಸ್ತೆ ಜಲಾವೃತಗೊಂಡಿದೆ. ಮಂಗಳೂರಿನಲ್ಲಿ ಗರಿಷ್ಠ 26.8°C, ಕನಿಷ್ಠ 23.5°C ತಾಪಮಾನ ನಿನ್ನೆ ದಾಖಲಾಗಿತ್ತು. ರಾಜ್ಯದಲ್ಲಿ ಆಗುಂಬೆಯಲ್ಲಿ 13 cm ಮಳೆ ಬಂದಿದೆ. ಇದು ಅಧಿಕವಾಗಿತ್ತು. ಕಾರ್ಕಳ ಮಾಳಘಾಟಿಯಲ್ಲಿ ಸರಣಿ ಅಪಘಾತಗಳು, ಲಾರಿ ಡಿಕ್ಕಿ, ಆಯಿಲ್ ಸೋರಿಕೆ, ಕಾರುಗಳು ಪಲ್ಟಿಯಾಗಿವೆ. ಈ ನಡುವೆ ಕಾಡು ಹಂದಿಗಳ ಸರಣಿ ಸಾವು ಮತ್ತೆ ಮುಂದುವರೆದಿದೆ. ಸೋಮವಾರ ಹಕ್ಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂದಬಾರಂಡಿಯ ಕೋಳೂರು ಗ್ರಾಮದ ಹಿರೂರಿನಲ್ಲಿ ರಾಗಿ ಹಕ್ಲು ಎಂಬ ಕಾಡಲ್ಲಿ 2 ಕಾಡು ಹಂದಿಗಳ ಮೃತದೇಹ ಪತ್ತೆಯಾಗಿದೆ. ಇನ್ನೂ ಬರದ ವರದಿಯಿಂದಾಗಿ ಈ ರೀತಿ ಕಾಡು ಹಂದಿಗಳ ಸಾವಿನ ಒಂದು ಪ್ರಕರಣ ಭೇದಿಸಲು ಕಷ್ಟ ಸಾಧ್ಯವಾಗಿದೆ ಎಂದು ವರದಿ ಹೇಳಿದೆ. ರಾಜ್ಯಕ್ಕೆ ಸಲ್ಲಿಕೆಯಾಗದ ಮಳೆ ಕೊರತೆ ಮಾಹಿತಿ, ಬರ ಸಮೀಕ್ಷೆ ಇಂದು ಓರಿಯೆಂಟೇಷನ್ ಎಂದಿದೆ ಇನ್ನೊಂದು ಸುದ್ದಿ. ಕರಾವಳಿಗೆ ಬೇಕಾಗಿದೆ ಸ್ಪಾಂಜ್ ಸಿಟಿ ಕಲ್ಪನೆ. ಉದಾರ ವೈರಾಗ್ಯದ ಮಾತಲ್ಲ, ಉದಕ ವೈರಾಗ್ಯದ ಮಾತು ಬೇಕಾಗಿದೆ ಎಂದು ವರದಿ ಹೇಳಿದೆ. ಈ ನಡುವೆ ಮಂಗಳೂರು ವಿವಿ ಪದವಿ ಫಲಿತಾಂಶ ಪ್ರಕಟಗೊಂಡಿದೆ ಎಂದು ಕೂಡ ವರದಿ ಹೇಳಿದೆ. ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡಿದರೆ, Under-19 ಭಾರತ ಮತ್ತು Under-19 ಶ್ರೀಲಂಕಾ ನಡುವಿನ 2ನೇ ಯೂತ್ ಟೆಸ್ಟ್ ಪಂದ್ಯದಲ್ಲಿ ಭಾರತ ನಿನ್ನೆ 253 ರನ್ಗೆ 3 ವಿಕೆಟ್ಗಳನ್ನು ಕಳೆದುಕೊಂಡಿದೆ. ಕುಶಾಗ್ರ ಓಜಾ 103 ಮತ್ತು ಮನಾಲ್ ಚವಾನ್ 55 ರನ್ನಿಂದ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಮಂಗಳೂರಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆಗಾಗಿ 29 ಪೊಲೀಸ್ ಅಧಿಕಾರಿಗಳು ಮತ್ತು 108 ಸಿಬ್ಬಂದಿಗಳಿಗೆ ಗೌರವ ಸಿಕ್ಕಿದೆ ಎಂದು ವರದಿ ಹೇಳಿದೆ. ನಿರಂತರ ಭೂಕುಸಿತದಿಂದ ಚಾರ್ಧಾಮ ಯಾತ್ರೆ ತಾತ್ಕಾಲಿಕ ಸ್ಥಗಿತ. ಉತ್ತರಾಖಂಡ ಸರ್ಕಾರ ಇಲ್ಲಿ ಭೂಕುಸಿತ ನಿರಂತರವಾಗಿ ಆಗ್ತಾ ಇದೆ. ಸೊ ಹಾಗಾಗಿ ಇದರ ಬಗ್ಗೆ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸೊ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ನಿರಂತರವಾಗಿ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇವತ್ತು ಜುಲೈ 21, ಮಂಗಳವಾರದ ದಿನ. ಈ ದಿನ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು ಇನ್ನು ಕೆಲವೇ ಹೊತ್ತಲ್ಲಿ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿದೆ. ವಿಶೇಷ ಕಾರ್ಯಕ್ರಮ ಆರೋಗ್ಯ ಸಾರಂಗ್ 8:30 ಮೂಡಿ ಬರಲಿದೆ ಕಾರ್ಯಕ್ರಮ ಕೊಂಕಣಿ. ಇವತ್ತು ಒಳ್ಳಿಮ್ಮಯ್ಯವರ ಕಥೆಗಳು. 9:00 ಮೊಯ್ಲಾಂಜಿ ಕಾರ್ಯಕ್ರಮ ಸೌಹಾರ್ದತೆ ಕುರಿತು ಮಾತು. 9:30 ಕೆ ಚಿನ್ನಪ್ಪ ಗೌಡವರಿಂದ ಯಕ್ಷಮಂಗಳ ಕಾರ್ಯಕ್ರಮದ ಮಾತುಗಳು. 10:00 ತಾಳು ಉಮಾಳು ನೇರ ಪ್ರಸಾರ. ಇವತ್ತು ನಮ್ಮೊಂದಿಗೆ ಇರಲಿದ್ದಾರೆ ಶ್ರೀ ಲಿಸ್ಟನ್ ಡಿಸೋಜಾ, ಮೊಗಚಿಲಾರ ಖ್ಯಾತಿಯ ವಿನ್ಸನ್ ಫೆರ್ನಾಂಡಿಸ್, ಅದೇ ರೀತಿ ಕ್ಲೇಟಸ್ ಲೋಬೋ ಉರ್ವ. 11:00 ಇವತ್ತಿನ ಯಕ್ಷಗಾನ ಸ್ನೇಹಿತರೆ ಮೂಡಿ ಬರಲಿದೆ. ಈ ದಿನದ ಯಕ್ಷಗಾನ ಭಸ್ಮಾಸುರ ಮೋಹಿನಿ ಮೊದಲ ಕಂತು. 11:30 ಬೀರದ ಬಲ್ಪು ತುಳು ಕಾರ್ಯಕ್ರಮದ 5ನೇ ಕಂತು. ತುಳು ಹಾಡುಗಳು 12:00, ಭಾವಲಾರೆ 12:30, 1:00 ಜನಪದ ಹಾಡುಗಳು, 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ವೃತ್ತಿ ಸಂತೃಪ್ತಿ ಕಾರ್ಯಕ್ರಮ, 6:00 ರೇಡಿಯೋ ಸಂಜೆ. ಇವಿಷ್ಟು ಇವತ್ತು ಮೂಡಿ ಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
4: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
5: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
4: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1,000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
0: ತಾಳು ಉಮಾಳು ಶೀದ ಪ್ರಸಾರ್ ಎಸ್ ಜುಲೈ ಮಹಿನೆಚಾ 21 ತಾರೀಖೆ ಮಂಗಳವಾರ ದಿ ಸಕಾಳಿ ದಾವೋರಾರ್ ತುಮಚ ರೇಡಿಯೋ ಸಾರಂಗ 107.8 FM ಆರ್ ಅಮಚೆ ಸಂಗತ ಹಜರ ಸಾತ್ ಮನೆಸ್ತ್ ವಿನ್ಸನ್ ಫೆರ್ನಾಂಡಿಸ್ ಕಾಶ್ಯಾ ಮೊಗಚಿಲಾರ ಮನೆಸ್ತ್ ಲಿಸ್ಟನ್ ಡಿಸೋಜಾ ಆನಿ ಮನೆಸ್ತ್ ಕ್ಲೀಟಸ್ ಲೋಬೋ. ತಂಚೆ ಸಂಗಿ ಬುಲೋಂಕು ಫೋನ್ ಕರ 6364204949 ಸಂಖ್ಯಾ. ಐಕೊಂಕ್ ವಿಸರನ್ನ ಕತ್ ತಾಳು ಉಮಾಳು ಶೀದ ಪ್ರಸಾರ್ ರೇಡಿಯೋ ಸಾರಂಗ 107.8 FM ಆರ್ ಹೀ ರಂಗ್ರಂಗಾಳ್ಜಿನಿ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ಅತಿಯಾದ ಕೊಬ್ಬು, ಅದರಲ್ಲೂ ಕೆಟ್ಟ ಕೊಬ್ಬು, LDL ಅಂತ ನಾವೇನು ಹೇಳ್ತೀವಿ, ಇಂಥ ಕೆಟ್ಟ ಕೊಬ್ಬು ದೇಹದಲ್ಲಿ ಜಾಸ್ತಿ ಇದ್ದಾಗ, ಅಂದರೆ ರಕ್ತನಾಳಗಳಲ್ಲಿ ಒಳಪದರದಲ್ಲಿ ಶೇಖರಣೆ ಆದಾಗ, ಡೆಪಾಸಿಟ್ ಆದಾಗ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟಾಗುವಂಥದ್ದು. ಇದು ರಕ್ತ ಸಂಚಾರವನ್ನು ಸರಾಗವಾಗಿ ಸಾಗಲಿಕ್ಕೆ ಅಡೆತಡೆ ಉಂಟಾಗ್ತದೆ. ಇಂಥ ಸಮಸ್ಯೆ ಹೈಪರ್ ಕೊಲೆಸ್ಟ್ರೀಮಿಯಾ ಅಂತ ಹೇಳ್ತೇವೆ. ರಕ್ತದಲ್ಲಿ ಹೆಚ್ಚು ಕೊಬ್ಬಿನ ಅಂಶ ಇರೋದನ್ನು ನಾವು ಹೇಗೆ ಮನೆಮದ್ದುಗಳ ಮೂಲಕ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಈ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ನಾವು ಒಳ್ಳೆ ಕೊಬ್ಬನ್ನು ಕೊಡೋದ್ರ ಮೂಲಕ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಒಳ್ಳೆ ಕೊಬ್ಬು ಅಂದರೆ ಏನು? ಬೆಣ್ಣೆ, ತುಪ್ಪ ಆಗಿರ್ಬೋದು, ಕೊಕೊನೆಟ್ ಆಯಿಲ್, ಒಲಿವ್ ಆಯಿಲ್, ಇದೆಲ್ಲವನ್ನು ನಾವು ದೇಹಕ್ಕೆ ಕೊಡೋದ್ರ ಮೂಲಕ, ಅಂದರೆ ಒಳ್ಳೆ ಕೊಬ್ಬನ್ನು ಕೊಡೋದ್ರ ಮೂಲಕ ಖಂಡಿತ ಕೆಟ್ಟ ಕೊಬ್ಬನ್ನು ಹೊರಗಾಕಲಿಕ್ಕೆ ಸಹಾಯ ಆಗ್ತದೆ. ಇಲ್ಲಿ ನಿಮ್ಗೆ ಇನ್ನೊಂದು ಉಪಾಯ ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗಿರುವಂಥದ್ದು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪಿನೊಂದಿಗೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀವು ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ನೀವು ಪ್ರತಿನಿತ್ಯ ಒಂದು ಗ್ಲಾಸ್ನಷ್ಟು ಕೊತ್ತಂಬರಿ ಪ್ಲಸ್ ಮೆಂತ್ಯ ಸೊಪ್ಪು ಎರಡನ್ನೂ ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಡೈಲಿ ಒಂದು ಗ್ಲಾಸ್ನಷ್ಟು ಕುಡಿತಾ ಬಂದಿದ್ದೆ ಆದರೆ ಖಂಡಿತ ಕೆಟ್ಟ ಕೊಬ್ಬನ್ನು ಕರಗಿಸ್ಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಇನ್ನೊಂದು ಉಪಾಯವನ್ನು ತಿಳಿಸ್ಕೊಟ್ರೆ, ಇದಕ್ಕೆ ಬೇಕಾಗಿರುವಂಥದ್ದು ಶೇಂಗಾ. ಶೇಂಗಾದೊಂದಿಗೆ ನೀವು ಬಾದಾಮಿ ಎರಡನ್ನು ಮಿಕ್ಸ್ ಮಾಡಿ ಉಂಡೆ ಥರನಾದರೂ ತೊಗೊಳ್ಬೋದು ಪ್ರತಿನಿತ್ಯ. ಅದೇ ರೀತಿ ಜ್ಯೂಸ್ ಫಾರ್ಮಲ್ಲಾದರೂ ತೊಗೊಳ್ಬೋದು, ಇಲ್ಲಾಂದರೆ ಮಿಲ್ಕ್ ಶೇಕ್ ಫಾರ್ಮಲ್ಲಾದರೂ ತೊಗೊಳ್ಬೋದು. ಇದರಿಂದ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹೆಚ್ಚು ಪ್ರೋಟೀನ್ ಇರೋದ್ರಿಂದ ದೇಹದ ತೂಕವನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ, ಹಾಗೆ ಒಳ್ಳೆ ಹಾರ್ಮೋನ್ಸ್ಗಳನ್ನ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಬಾದಾಮಿ ಜೊತೆಗೆ ಶೇಂಗಾವನ್ನು ಮಿಕ್ಸ್ ಮಾಡಿ ಉಂಡೆ ಮಾಡಿಕೊಂಡು ಪ್ರತಿನಿತ್ಯ ತೊಗೊಳ್ಳೋದ್ರಿಂದ ಖಂಡಿತ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ಫ್ಲ್ಯಾಕ್ಸೀಡ್ಸ್, ಇದರಲ್ಲಿ ಆಲ್ಫಾ ಲಿನೋಲೆನಿಕ್ ಆಸಿಡ್ ಇರೋದ್ರಿಂದ ಖಂಡಿತವಾಗಿಯೂ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಪ್ರತಿನಿತ್ಯ ಮಜ್ಜಿಗೆಯೊಂದಿಗೆ ಒಂದು ಸ್ಪೂನ್ನಷ್ಟು ಫ್ಲ್ಯಾಕ್ಸೀಡ್ಸ್, ಅದು ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಫಾರ್ಮಲ್ಲಿ ತೊಗೊಳ್ಳುವಂಥದ್ದು, ಅದರ ಜೊತೆಗೆ ಎರಡು ಚಿಟಿಕೆಯಷ್ಟು ನೀವು ಮೆಂತೆ ಪುಡಿಯನ್ನು ಹಾಕಿ ಪ್ರತಿನಿತ್ಯ ಮಜ್ಜಿಗೆಯೊಂದಿಗೆ ತೊಗೊಳ್ಳೋದ್ರಿಂದ ಖಂಡಿತವಾಗಿಯೂ ನೀವು ಕೊಬ್ಬಿನ ಪ್ರಮಾಣ, ಅದರಲ್ಲೂ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಮತ್ತೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ. ತಿಂಗಳಿಗೆ ಒಂದರಿಂದ ಎರಡು ಬಾರಿ ಆದರೂ ನೀವು ಮಸಾಜ್ ತೊಗೊಳ್ಳೋದ್ರಿಂದ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ದೇಹಕ್ಕೆ. ಇದರಿಂದ ಕೂಡ ಕೆಟ್ಟ ಕೊಬ್ಬನ್ನು ಕರಗಿಸ್ಕೊಳ್ಳಿಕ್ಕೆ, ರಕ್ತನಾಳಗಳಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿದ್ರೂ ಕೂಡ ರಕ್ತ ಸಂಚಾರದಿಂದ ಇದನ್ನ ಸರಿ ಮಾಡ್ಕೊಳ್ಬೋದು. ಸೊ ನೀವು ಪ್ರತಿ ತಿಂಗಳು ಒಂದರಿಂದ ಎರಡು ಬಾರಿ ಆದರೂ ಮಸಾಜ್ ತೊಗೊಳ್ಳೋದ್ರಿಂದ ಇಂಥ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ಮೆಂತೆ, ರಾತ್ರಿ ಮೆಂತೆಯನ್ನು ನೆನೆಸಿಟ್ಬಿಟ್ಟು ನೀವು ಬೆಳಗ್ಗೆ ಮೆಂತೆ ಗಂಜಿಯಾಗಿ ತೊಗೊಳ್ಳೋದ್ರ ಮೂಲಕ ಇಂತಹ ಕೆಟ್ಟ ಕೊಬ್ಬನ್ನು ಕರಗಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಬೆಟ್ಟದ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಚೂರ್ಣಕ್ಕೆ ನೀವು ಸ್ವಲ್ಪ ಅರಿಶಿಣ ಹಾಗೂ ಜೇನುತುಪ್ಪ ಎರಡನ್ನು ಮಿಕ್ಸ್ ಮಾಡಿ ನೀವು ಖಾಲಿ ಹೊಟ್ಟೆಯಲ್ಲಿ ಎರಡು ಸ್ಪೂನ್ನಷ್ಟು ತಗೊಳ್ತಾ ಬಂದಿದ್ದಾದರೆ ಕೆಟ್ಟ ಕೊಬ್ಬನ್ನು ಕರಗಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಗ್ರೀನ್ ಟೀ ಆಗಿರ್ಬೋದು, ಇದು ಕೂಡ ಬ್ಯಾಡ್ ಫ್ಯಾಟ್ನ ಬರ್ನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಬೆಳ್ಳುಳ್ಳಿ ರಸ, ಡೈರೆಕ್ಟಾಗಿ ನಿಮಗೆ ತಗೊಳ್ಳಿಕ್ಕೆ ಕಷ್ಟ ಆದರೂ ಕೂಡ ನೀವು ಡಿಟಾಕ್ಸ್ ಫಾರ್ಮಲ್ಲಿ ನೀವು ಬೆಳ್ಳುಳ್ಳಿ ರಸವನ್ನು ರಾತ್ರಿ ನೆನೆಸಿ, ಅಂದರೆ ಸ್ಮ್ಯಾಶ್ ಮಾಡಿ ನೀರಿಗೆ ಹಾಕಿ ನೀವು ಆ ನೀರನ್ನು ಬೆಳಗ್ಗೆ ಕುಡಿಯುವಂಥದ್ದು, ಇದರಿಂದ ಕೂಡ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಹಣ್ಣುಗಳಲ್ಲಿ ಪೇರಲೆ ಹಣ್ಣು, ಈ ಪೇರಲೆ ಹಣ್ಣು ಕೂಡ ನೀವು ಪ್ರತಿನಿತ್ಯ ಒನ್ ಬೌಲ್ನಷ್ಟು ಮೂರು ತಿಂಗಳು ನೀವು ಖಂಡಿತ ತೊಗೊಂಡಿದ್ದೆ ಆದರೆ ಕೆಟ್ಟ ಕೊಬ್ಬನ್ನು, ಬೇಡದೇ ಇರುವಂಥ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ವೀಕ್ಷಕರೇ, ನೀವು ಜಾಸ್ತಿ ಪ್ರೋಟೀನ್ ತೊಗೊಳ್ಳೋದ್ರಿಂದ ಫ್ಯಾಟ್ ಸ್ಟೋರೇಜ್ನ ಕಮ್ಮಿ ಮಾಡ್ಕೊಳ್ಬೋದು. ಸೊ ಈ ಥರ ನಾನು ಹೇಳಿರುವಂಥ ಮನೆ ಮದ್ದುಗಳನ್ನ ಟ್ರೈ ಮಾಡ್ಕೊಳ್ಳಿ. ಹೆಚ್ಚು ವಾಲ್ನೆಟ್, ಪಿಸ್ತಾ, ಫ್ಲ್ಯಾಕ್ಸೀಡ್ಸ್, ಒಮೆಗಾ 3 ಈ ಥರ ಎಲ್ಲ ತೊಗೊಳ್ಳೋದ್ರಿಂದ ಖಂಡಿತ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡಿ ಒಳ್ಳೆ ಕೊಬ್ಬನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹೆಚ್ಚು HDL ಇರುವಂಥ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನ ತೊಗೊಳ್ಬೇಕಾಗುತ್ತೆ. ಒಳ್ಳೆ ಕೊಬ್ಬನ್ನು ಕೊಡೋದ್ರಿಂದ ಖಂಡಿತ ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಬೋದು. ಒಳ್ಳೆ ಕೊಬ್ಬು ಅಂದರೆ ನಾನು ಹೇಳೋದಾದರೆ ನಟ್ಸ್, ಸೀಡ್ಸ್ ಆಗಿರ್ಬೋದು, ಬೆಣ್ಣೆ, ತುಪ್ಪ, ಒಲಿವ್ ಆಯಿಲ್, ಹಾಗೆ ಕೊಕೊನೆಟ್ ಆಯಿಲ್, ಇದೆಲ್ಲವನ್ನು ತೊಗೊಳ್ಳೋದ್ರಿಂದ ಕೆಟ್ಟ ಕೊಬ್ಬನ್ನು ದೇಹದಿಂದ ತೆಗೆದಾಕ್ಲಿಕ್ಕೆ ಸಹಾಯ ಆಗುತ್ತೆ. ಕೆಟ್ಟ ಕೊಬ್ಬನ್ನು ಕಮ್ಮಿ ಮಾಡ್ಕೊಳ್ಬೇಕಂದ್ರೆ ಏನೆಲ್ಲ ಮನೆ ಮದ್ದುಗಳನ್ನ ನಾವು ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಂಡಿದ್ದೀನಿ. ಧನ್ಯವಾದಗಳು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತೆ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆಂದೆಂಗೆ ಪಿರ್ಸಪಾಡು ವರ್ಮೆಪಾಡು. ಮನುಷ್ಯ ತಂಡು ಸಂತೃಪ್ತಿಡು ತಂಡು ಉಲ್ಗಮೆ ಕಾನುಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತು ಕಾಂಡಿ ಶ್ರೇಷ್ಠಮಾಯಿಟ್ಟುಳ್ಳೋ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲೂ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವಂಡು ಜೀವನತ ಶ್ರೀಮಂತಿಕೆಲು ಪಿನ ಜೀವನತೆ ರೂಪಿಸಿಯೋ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕಿಟ್ಟು ನಿಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲೂ ನೊರೆಂಜಿಟ್ಟಿಕ್ಕನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೇ ಮಾನವೀಯ ಏಕತೆ ಪಿನ್ನ ಸೌಹಾರ್ದತೆ ಚೆಲ್ರದು ಎಲ್ಲ ಧರ್ಮತೋ ಸಂದೇಶ ಮಾಯಿಟ್ಟಿಕ್ಕಡು. ಮನುಷ್ಯ ಆಗಾಸಲು ಪಕ್ಕಿರ ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರ ಪೋಲೆ ನೀಂದೋಗು ಪಡ್ಚಿರ. ಐತೆಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡಿಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚೆನ್ನೋ ಫಲಕ ನೇರಾಯೋ ಫಲಕ. ದ್ವೇಷ ಮಚ್ಚಾರ ಹಸದ್ ಪಿನ್ನ ಒಡ ಪರಪರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದು ಜೀವನತ ವಾಸ್ತವಿಕತೆರೆ ಇಲ್ಲಾಂಟಾಕರು. ದ್ವೇಷತಲಾಯಿಟ್ಟು ದ್ವೇಷ ಪರಕಡು, ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತ್ತಗು ಮೂಲ ಕಾರಣಂ ಆಯಿಟಿಕ್ಕಡು. ಐತೆಂಗ ಈ ಜೀವನತಲು ಮಾನವೀಯತೆ ಪಿನ ಸೌಹಾರ್ದತ ತಂಡತ್ತರ ಸಂದೋಲತೆ ಬೇರೆ ಏದು ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲ. ಇದು ನೇರಾಯು ಫಲಕ. ನೆರಡಂಗಲೊಟ್ಟುಗು ಎಪ್ಪಂ ಅನ್ಯೋನ್ಯತಲು ಪಿರಿಸಪಾಡಲು ಒರ್ಮೆಪಾಡಲು ಸೌಹಾರ್ದತಲಿಕ್ಕೊನು ಚೆನ್ನಟ್ಟು ರಸೂಲ್ ಸಲ್ಲಲ್ಲಾ ಅಲೈಹಿಸಲಂ ಲೋಕತ್ತು ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದ ತಲುಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗಗೂ ಅರ್ಥಾವರು. ಇನ್ಸಾನು ತಾಲ್ಚೆ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ. ಅವರು ಪಿರಿಸಪಾಡಲು ಒರ್ಮೆಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಒರು ಪುದಿಯ ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚಲ್ರೋ ಒರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ, ನಲ್ಲೋ ಬಿಸಿಯ, ನಲ್ಲೋ ಯೋಚನೆ ಒಡಪರಪ್ಪರೊಟ್ಟುಗು ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಂಜಪ್ಪ ನಂಗಲಿ ಜೀವನ ಕೂಡ ಸಾರ್ಥಕ. ಅವರು ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತೆಂಗ ನಂಗೆ ಎಲ್ಲರೂ ಮನುಷ್ಯಮಾರು ಚಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ. ಈ ಜೀವನ ಚಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತು ಆಲ್ಮಾರುಡು ಹೃದಯತೆ ಒನ್ನಾಕರು. ಪಿರಿಸಪ್ಪಾಡು ಒರ್ಮೆಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತರು ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡ ಪೋಲೆಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕ್ಕಡು. ಪಡಚೋಂಡ ನೆನಪು ಜೀವನತ ಉದ್ದೇಶ ಪಿನ ಸಾರ್ಥಕತರು ಮುನ್ನಲು ಬೀಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತೆ ಪಿರಿಸಪ್ಪಾಡು ಒರ್ಮೆಪಾಡಲು ಜೀವನತೆ ಮುನ್ನಲು ಕೊಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಅವರು ಅರ್ಥಪೂರ್ಣ ಆವು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡೋ ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟುಲು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಐಲ್ಡು ನಲ್ಲ ತೆರು ಬುಕ್ಕಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಎಲ್ತಂಗ ಕೇಟೊಂಡ್ ಬಂದಾರೆ.

ಶ್ರೋತೃಗಳ ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಳು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಞ್ಞು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ. ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ರಂಗ್ರು ಜೀವನ.

0: ರೇಡಿಯೋ ಸಾರಂಗ್ 107.8 FM.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ಯಕ್ಷಗಾನ ಕೇಂದ್ರದ ಅನೇಕ ಸಮಾರಂಭಗಳ ಶಾಲುಗಳಿಗೆ ಕೊರಳೊಡ್ಡಿದವ ನಾನು. ಇವರು ಶಾಲು ಹಾಕಿದರು, ನಾನು ಕೊರಳು ಒಡ್ಡಿದ್ದೇನೆ. ಆಗ ಒಂದು ವೀಳ್ಯ ಮತ್ತು ಅಡಿಕೆ ಕೊಟ್ಟರು, ಅದನ್ನು ನಾನು ರಣವೀಳ್ಯ ಅಂತಲೇ ಭಾವಿಸಿದವನು. ಯಾಕಂದರೆ ಯಕ್ಷಗಾನ ಅಧ್ಯಯನ ಕೇಂದ್ರದ ಇತಿಹಾಸವನ್ನು ನೋಡಿದರೆ ಅದರ ಹಿಂದೆ ಒಂದು ಹೋರಾಟದ, ಪ್ರಯತ್ನದ, ಯಶಸ್ಸಿನ ಎಲ್ಲ ಒಂದು ಕಥನ ಇರುವುದರಿಂದ ನೀವು ಕೊಡುವ ಈ ವೀಳ್ಯ ಏನಿದೆ ಸರ್, ಅದು ನಮಗೆ ರಣವೀಳ್ಯವೇ ಅದು. ಆದರೆ ದಯಾನಂದ ಪೈಗಳು ಇರುವಲ್ಲಿವರೆಗೆ ಈ ಯುದ್ಧವನ್ನು ಗೆಲ್ಲುವುದಕ್ಕೆ ಏನು ಕಷ್ಟ ಅಲ್ಲ ಅಂತ ಈವರೆಗೆ ಕಳೆದ ಒಂದು 15 ವರ್ಷಗಳಿಂದ ನಾವೆಲ್ಲ ಇಲ್ಲಿ ಹೋರಾಟ ಮಾಡೋದು ಸಾಧ್ಯ ಆದದ್ದು ಯಾಕೆ ಅಂತಂದರೆ ಅದು ದಯಾನಂದ ಪೈಗಳು ಹಿಂದೆ ಇದ್ದಾರೆ ಅಂತ. ಒಂದು ದೃಷ್ಟಾಂತ ಹೇಳುವುದಾದರೆ, ಪ್ರತಿ ವರ್ಷ ಆಯ್ಕೆ ಸಮಿತಿ ಮಾಡುವಾಗ ನಮ್ಮಲ್ಲಿ ಕ್ರಮ ಇಬ್ಬರಿಗೆ ಮಾತ್ರ ಕೊಡುವುದು ಅಂತ, ಇಬ್ಬರಿಗೆ ಮಾತ್ರ ಕೊಡುವುದು ಅಂತ. ಒಂದು ಯಕ್ಷಮಂಗಳ ಕೃತಿ ಪ್ರಶಸ್ತಿ ಇಲ್ಲಿ ಈಗ ಈ ವರ್ಷ ಪಾದೆಕಲ್ ವಿಷ್ಣುಭಟ್ ಇದ್ದರು, ಮುರಳಿ ಕಡೆಕಾರ್ ಇದ್ದರು, ಕೇಂದ್ರ ನಿರ್ದೇಶಕರಿದ್ದರು ಮತ್ತು ನಾನಿದ್ದೆ. ನಮ್ಮಲ್ಲಿ ಮೀಟಿಂಗ್ ಆಗುವಾಗ ಒಂದು ಫೋನ್ ಕರೆ ಅವರಿಗೆ ಹೋಗ್ತದೆ ಅಂತ ಲೆಕ್ಕ. ಯಾಕೆಂತಂದರೆ ಏನು ಮಾಡುವ, ಅವರನ್ನು ಬಿಟ್ಟರು ಕಷ್ಟ ಆಗ್ತದೆ, ಇವರನ್ನು ಸೇರಿಸಬೇಕಾಗ್ತದೆ ಅಂತ ಹೇಳಿಕೊಂಡು ಮತ್ತೆ ಕೊನೆಗೆ ಒಂದು ಸೇರಿಸಬೇಕಾಗ್ತದೆ. ಎರಡರ ಬದಲು 3-4 ಪ್ರಶಸ್ತಿಗಳನ್ನು ಕೊಟ್ಟದ್ದುಂಟು. ಆಗ ದಯಾನಂದ ಕೇಳುವುದುಂಟು, ಸರ್ ಖರ್ಚು ಹೆಚ್ಚ ಬರ್ತದೆ ಅಂತ. ಮಾಡಿ, ಎಷ್ಟು ಪ್ರಶಸ್ತಿಗೆ ಕೊಡ್ತಾರೋ ಅಷ್ಟನ್ನು ಕೊಡಿ ಅಂತ ಹೇಳಿ ನಾವು ಎರಡರ ಬದಲು 4 ಪ್ರಶಸ್ತಿಗಳನ್ನು ಕೊಟ್ಟದ್ದುಂಟು. ಈ ವರ್ಷ 3 ಪ್ರಶಸ್ತಿಗಳನ್ನು ಮತ್ತು ಯಕ್ಷಮಂಗಳ ಕೃತಿ ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಅದಕ್ಕೆ ಪ್ರೋತ್ಸಾಹ ಅಂದರೆ ಈ ಪ್ರಶಸ್ತಿ, ಈ ಕಾರ್ಯಕ್ರಮದ ಎಲ್ಲ ಹೆಚ್ಚುವರಿ ವೆಚ್ಚವನ್ನು ಭರಿಸ್ತಾ ಇರುವವರು ದಯಾನಂದ ಪೈಗಳಾದ ಕಾರಣ. ಹಾಗಾಗಿ ಅವರು ಇಲ್ಲ ಅಂತ ಹೇಳುವುದಿಲ್ಲ. ನಾವು ಹಾಕಿಕೊಂಡ ಕಾರ್ಯಕ್ರಮಕ್ಕೆ ಒಂದು ಪ್ರಸ್ತಾವ ಬಂತು, 1 ಕೋಟಿ ಕೊಟ್ಟರು ಅಂತ ಬಂತು. 1 ಕೋಟಿ ಕೊಟ್ಟ ಮೇಲೆ ಬಡ್ಡಿ ಬರಬೇಕಾದ್ರೆ 1 ವರ್ಷ ಕಾಯಬೇಕು ನಾವು. ಆಗ ಒಂದು ಮಾತು ಹೇಳಿದೆ, ಸರ್ 1 ವರ್ಷ ಎಂತ ಮಾಡುವುದು ಅಂತ, ಏನಾಗಬೇಕು ಹೇಳಿ ಅಂತ. ಇಲ್ಲ, ನಾವು ಒಂದು ಕೆಲಸ ಮಾಡುವ, ಒಂದು ಅನನ್ಯವಾದ ಮ್ಯೂಸಿಯಂ ಮಾಡುವ ಒಂದು ಅಂತ ಹೇಳಿ ಹೇಳಿದ ತಕ್ಷಣ ಜೀವನ್ ರಾಮ್ ಸುಳ್ಳಿಯಲ್ಲಿದ್ದಾರೆ, ಅವರನ್ನು ಕರೆದು ಇಡೀ ಕೆಲಸವನ್ನು ಅವರಿಗೆ ಕೊಟ್ಟದ್ದು. ನಾವು ನಡುವೆ ನಿಂತದ್ದು ಮಾತ್ರ ಇದರಲ್ಲಿ. ವಿಶ್ವವಿದ್ಯಾನಿಲಯ ನಾವೊಂದು ಒಬ್ಬ ಮ್ಯೂಸಿಯಂ ಮಾಡುವವರನ್ನು ನಾವು ಗುರುತಿಸಿದ್ದು, ಅದಕ್ಕೆ ಅವರು ಹಣವನ್ನು ನೇರವಾಗಿ ಪಾವತಿ ಮಾಡುವ ಈ ವಿಧಾನದ ಮೂಲಕ ಸುಮಾರು 30-35 ಲಕ್ಷದಲ್ಲಿ ಆ ಯಕ್ಷಮಂಗಳ ಮ್ಯೂಸಿಯಂ ಅನ್ನು ಕಟ್ಟಿದ್ವಿ. ಈ ಎರಡು ದೃಷ್ಟಾಂತ ನಾನು ಯಾಕೆ ಕೊಟ್ಟೆ ಅಂತಂದರೆ, ನಾನು ಏನು ರಣವೀಳಿ ಅಂತ ಹೇಳಿದ್ನಲ್ಲ, ಬಹುಶಃ ಎಲ್ಲ ನಿರ್ದೇಶಕರುಗಳು ಕೂಡ ಇದರ ವರ್ಷಂ ಪ್ರತಿ ಈ ಭಾವನೆಯಿಂದ ನಾವು ಮಾಡ್ತಾ ಬಂದಿದ್ದೇವೆ ಅಂತ. ಸಾಮಾನ್ಯ ನಾವು ಇದೊಂದು ಸಾರ್ವಜನಿಕ ಅಥವಾ ಸರ್ಕಾರಿ ಸಂಸ್ಥೆ ವಿಶ್ವವಿದ್ಯಾನಿಲಯ, ನಾವು ಆಯ್ಕೆ ಮಾಡುವಾಗ ನಾವು ಈವರೆಗಿನೆಲ್ಲ ಪಟ್ಟಿಯನ್ನು ಪರಿಶೀಲನೆ ಮಾಡ್ತೇವೆ. ಅದರಲ್ಲಿ ನಾವು ಮುಖ್ಯ ಇಟ್ಟುಕೊಳ್ಳದೆ ML ಸಾಮಗ್ರಿ ಕೂಡ ಗೊತ್ತಿದೆ. ಹಿಂದೆ ಯಕ್ಷಮಂಗಳ ಪ್ರಶಸ್ತಿಯನ್ನು ಕೂಡ ಅವರಿಗೆ ನಾವು ಕೊಟ್ಟಿದ್ದೇವೆ. ಆಗ ಆಯ್ಕೆ ಮಾಡುವಾಗ ಒಂದು ಹಿರಿತನ, ವಯೋಹಿರಿತನ, ಒಂದು ವಯಸ್ಸಾಗಿರಬೇಕು, ಒಂದು 3-4 ದಶಕ ಕಾಲ ಯಕ್ಷಗಾನದ ಯಾವುದೋ ಒಂದು ರಂಗದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿರಬೇಕು ಎನ್ನುವಂಥದ್ದು ಒಂದು. ಎರಡನೆಯದು, ನಾವು ಆ ಕ್ಷೇತ್ರದಲ್ಲಿ ಒಂದು ಅಪೂರ್ವ ಸಾಧನೆಯನ್ನು ಮಾಡಿರಬೇಕು ಅಂತ. ಒಂದು ಅಪೂರ್ವ ಸಾಧನೆ ಇದು ಅವರ ಕೊಡುಗೆ ಎನ್ನುವ ಹಾಗೆ, ಅಂದರೆ ಯಕ್ಷಗಾನದ ಒಂದು ಪರಂಪರೆಯನ್ನು ಇವರು ವಿಸ್ತರಿಸಿರಬೇಕು ಅಂತ. ಸ್ವಲ್ಪ ನಾವು ಸಾಮಾನ್ಯ ನೋಡಿ, ಇವತ್ತು ಕೇಳುವ ಕಪ್ಪೆಕೆರೆ ಅಂತ ಹೇಳ್ತೇವೆ, ಮಾಂಬಾಡಿ ಅಂತ ಹೇಳ್ತೇವೆ, ಒಂದೊಂದು ಪದ ಹೇಳ್ತಾ ಇದ್ದೇವೆ, ಅವರು ಸಮೋ ಅಂತ ಹೇಳ್ತೇವೆ, ಶೇಣಿ ಅಂತ ಹೇಳ್ತೇವೆ, ಪೆರ್ಲ ಅಂತ ಹೇಳ್ತೇವೆ, ಮಲ್ಪೆ ಅಂತ ಹೇಳ್ತೇವೆ, ಹೆಸರು ನೋಡಿ, ಅಳಿಕೆ ಅಂತ ಹೇಳ್ತೇವೆ, ಪುತ್ತೂರು ಹೆಗಡೆ, ಒಂದು ಒಂದು ಸ್ಥಳ, ಒಂದು ಯಕ್ಷಗಾನಕ್ಕೆ ಒಂದು ಸ್ಥಳದ ಸಂಬಂಧ ವ್ಯಕ್ತಿಯೊಬ್ಬರು ದೀರ್ಘಕಾಲ ಕೊಟ್ಟು ಯಕ್ಷಗಾನದ ಸೇವೆಯನ್ನು ಅವರ ಹೆಸರು ಮತ್ತು ಸ್ಥಳದಿಂದ ಗುರುತಿಸುವ ಹಾಗೆ ಮಾಡುವಂಥದ್ದು. ಹಾಗಾಗಿ ಕಪ್ಪೆಕೆರೆ ಅಂತ ಬಂದ ಕೂಡಲೇ ನಾವು ಕೇಳಿದ್ದೆ, ವಾಸ್ತವಿಕವಾಗಿ ಈ ಕಡೆಗೆ ಹೆಚ್ಚು ಪರಿಚಿತರಲ್ಲ ಅವರು. ಕಡೆಕಾರ ಹೇಳಿದರು, ಇಲ್ಲ ಬಹಳ ಹಿರಿಯ ಭಾಗವತರವರು, ಸುಮಾರು ಯೋಚನೆ ಮಾಡಿ ನೀವು, ಸುಮಾರು 68 ವರ್ಷ 16ನೇ ವಯಸ್ಸಿನಲ್ಲಿ ಅವರು ಯಕ್ಷಗಾನಕ್ಕೆ ಪ್ರವೇಶ ಮಾಡಿದವರು. ನೀವೇ ಲೆಕ್ಕ ಹಾಕಿದೆ, ಇವ್ರದ್ದು ಏನು ಹೇಳುವುದಿಲ್ಲ ನಾವು. ಅಂದರೆ ಸುಮಾರು ಒಂದು 60-70 ವರ್ಷಗಳಲ್ಲಿ ಎಷ್ಟು ತಿರುಗಾಟ ಮಾಡಿರ್ಬೋದು, ಎಷ್ಟು ಪ್ರಸಂಗಗಳನ್ನು ಪ್ರಸ್ತುತಿ ಮಾಡಿರ್ಬೋದು, ಎಷ್ಟು ಪ್ರಸಂಗಗಳ ಪಾತ್ರಗಳ ಪ್ರವೇಶಗಳನ್ನು ಕಲ್ಪಿಸಿರ್ಬೋದು, ಎಷ್ಟು ಪಾತ್ರಗಳನ್ನು ಕುಣಿಸಿ ರಂಗದಿಂದ ಹೊರಗೆ ಕಳಿಸಿರ್ಬೋದು. ಯೋಚನೆ ಲೆಕ್ಕ ಹಾಕಿದರೆ 1000 ಪರ್ಫಾರ್ಮೆನ್ಸ್ ಅಂತ ಲೆಕ್ಕ ಇಟ್ಟುಕೊಂಡ್ರೆ 1000 ಪ್ರದರ್ಶನಗಳನ್ನು ಕೊಟ್ಟವರು ಅದು ಕಪ್ಪೆಕೆರೆ ಭಾಗವತರು ಅಂತ. ಒಂದು ಪರಂಪರೆಯನ್ನು ಹಾಗೆ ಕಟ್ಟಿ ಬೆಳೆಸಿದವರು. ಅದು ಇವರೆಲ್ಲರೂ ಕೂಡ ವೇದಿಕೆಯಲ್ಲಿ ಇರೋ ಪರಂಪರೆಯಲ್ಲಿ ಒಂದು ದಾರಿ ಇದೆ, ಎಲ್ಲ ಕಲಾವಿದರಿಗೂ ಒಂದು ದಾರಿ, ಅವರು ದಾರಿ ಇದೆ, ಅದು ಒಂದು ಸ್ವಲ್ಪ ಮಟ್ಟಿಗೆ ಅದು ಸ್ಥಾಪಿತವಾಗಿರುವ ಗೊತ್ತಿರುವ ದಾರಿ, ಅದು ಹಿರಿಯರು ಕಟ್ಟಿದ ಒಂದು ದಾರಿ, ನಿರ್ಮಿಸಿದ ದಾರಿ ಅದು. ಆ ದಾರಿಯಲ್ಲೇ ಹೋಗುವುದು ಒಂದು ಕ್ರಮ, ಆ ದಾರಿಯನ್ನು ಸ್ವಲ್ಪ ವಿಸ್ತರಿಸುವುದು ಇನ್ನೊಂದು ಕ್ರಮ, ಹೊಸತಾದ ದಾರಿಯೊಂದನ್ನೇ ಕಲ್ಪಿಸುವುದು. ಪುಸ್ತಕದ ಬಲಿಪ ಅಗರಿ ಮಾರ್ಗದಲ್ಲಿ ನಾವು ಪರಿಗಣಿಸುವುದು ಅಂತಂದರೆ ಅದು ಮಾರ್ಗ, ಒಂದು ಮಾರ್ಗವನ್ನು ಕಟ್ಟಿದ್ದಾರೆ, ಕಟ್ಟಿಕೊಟ್ಟಿದ್ದಾರೆ. ಭಾಗವತಿಕೆ ವೇಷಧಾರಿಯೇ, ಅರ್ಥಧಾರಿಯೇ, ಅದನ್ನು ನಾವು ಹೆದ್ದಾರಿ ಅಂತ ಕರೀತೇವೆ. ಪೈಗಳ ನೆನಪು ಬರುತ್ತೆ ನನಗೆ, 1933 ಏಪ್ರಿಲ್ 30 ಬಡೋದೆ, ಗುಜರಾತಿನ ಬಡೋದೆಯಲ್ಲಿ ಪ್ರಾಸ ಬಿಡುವಾಗ ಹೇಳಿದ್ರಂತೆ, ನಾನಿವತ್ತು ಪ್ರಾಸ ಬಿಡ್ತಾ ಇದ್ದೇನೆ ಪದ್ಯದಲ್ಲಿ, ಪ್ರಾಸ ಬಿಡುವುದೇ ಲೇಸು ಅಂತ, ಮುಂದೆ ಏನಾದರೂ ಆಗಲಿ ಅಂತ. ಈಗ ಹೇಳ್ತಾರೆ ಅವತ್ತು ಪ್ರಾಸ ಬಿಟ್ಟು ನಡೆದ ದಾರಿ ಉಂಟಲ್ಲ, ಇವತ್ತು ಅದು ಕನ್ನಡದ ತೇರೆಳೆವ ಹೆದ್ದಾರಿ ಅಂತ ಹೇಳ್ತಾರೆ. ಕನ್ನಡದ ತೇರೆಳೆವ ಹೆದ್ದಾರಿಯಾಗಿ ಪ್ರಾಸ ಬಿಟ್ಟ ಪೈಗಳು ಪ್ರಾಸ ಬಿಟ್ಟ ದಾರಿಯೊಂದು ನಿರ್ಮಾಣ ಆಗೋದುಂಟಲ್ಲ, ಬಹುಶಃ ಈ ಮಾತು ಈ ಎಲ್ಲ ಹಿರಿಯ ಕಲಾವಿದರಿಗೆ ಅನ್ವಯ ಆಗ್ತದೆ. ಇವರೆಲ್ಲರೂ ಕೂಡ ಅವರದ್ದೇ ಆದ ಹೆದ್ದಾರಿಯೊಂದನ್ನು, ಯಕ್ಷಗಾನದಲ್ಲಿ ಅವರದ್ದೇ ಆದ ಒಂದು ಹೆದ್ದಾರಿಯೊಂದನ್ನು ಅವರು ಸ್ಥಾಪನೆ ಮಾಡಿದವರು ಅಂತ ಎನ್ನುವಂಥದ್ದು ಬಹಳ ಮುಖ್ಯ. ಬಡಗಿನ ಪ್ರಸಿದ್ಧ 7 ಮೇಳಗಳಲ್ಲಿ ತಿರುಗಾಟ ಮಾಡಿದವರು ಕಪ್ಪೆಗೆರೆ ಭಾಗವತರು, ಮಾಂಬಾಡಿಯವರು ಹಿಮ್ಮೇಳದ, ಬಹುಶಃ ಯಕ್ಷಗಾನ ಹಿಮ್ಮೇಳದ ಎಲ್ಲ ತಜ್ಞತೆ ಇರುವ ಮತ್ತು ಯಕ್ಷಗಾನದ ಗುರುಗಳಾಗಿ 100 ಶಿಷ್ಯರನ್ನು ನಿರ್ಮಾಣ ಮಾಡಿ ಅವರು ದಾರಿ, ಅವರು ಸಾಗಿದ ದಾರಿಯನ್ನು ತೋರಿಸಿಕೊಟ್ಟು ಈ ದಾರಿಯಲ್ಲಿ ಮುಂದುವರಿಯಿರಿ ಅಥವಾ ನಿಮ್ಮ ನಿಮ್ಮ ದಾರಿಯನ್ನು ನೋಡಿಕೊಳ್ಳಿ ಅಂತ ಹೇಳುವ ಒಬ್ಬರು ಗುರು ಇದ್ರೆ ಅದು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರು. ಉಳಿದ ವಿವರಗಳು ನಾನು ಏನು ಹೇಳುವುದಕ್ಕೆ ನಾನು ಹೋಗ್ತಾ ಇಲ್ಲ. 100 ಶಿಷ್ಯರನ್ನು ನಿರ್ಮಾಣ ಮಾಡಿದವರು, ಅವರನ್ನು ಗೌರವಿಸ್ತಾ ಇದ್ದೇವೆ ನಾವು. ಜಬ್ಬಾರ್ ಸಮ ಮಾತು ಅಂದರೆ ಕೆಲವೊಮ್ಮೆ ಸಿಡಿಲಬ್ಬರ, ಕೆಲವೊಮ್ಮೆ ಹನಿ ತುಂತುರು, ಕೆಲವೊಮ್ಮೆ ಬಿರುಗಾಳಿ, ಕೆಲವೊಮ್ಮೆ ತಂಪನೆ ಗಾಳಿ, ಇಷ್ಟೇ ಅರ್ಥ ಆಗ್ತದೆ. ಇಷ್ಟು ಹೇಳಿದರೆ ಜಬ್ಬಾರ್ ಅವರು ಸುಮೋ ಅಂತ ಕೆಲವರು ಕರೀತಾರೆ ಅವರನ್ನ, ಅದು ಯಾಕೆ ಕರೀತಾರೆ ಗೊತ್ತಿಲ್ಲ. ಗಟ್ಟಿ ಸುಮೋ ಸುಮೋ ಗೊತ್ತಲ್ಲ, ಆ ಸಮೋ ಅವರು ಆ್ಯಕ್ಚುಲಿ ಗೊತ್ತು, ಸಂಪಾಜೆ ಒಯ್ದಿನ ಅಂತ. ಬಹುಶಃ ಬಹಳ ಮಂದಿಗೆ ಸಮೋ ಅಂದರೆ ಗೊತ್ತಿಲ್ಲ, ಸಮಕ್ಕೆ ಅರ್ಥ ಹೇಳುವವರು ಅಂತಲೇ ಇರಬೇಕು ಬಹುಶಃ. ಸಮ ಅಂದರೆ ಸಂಪಾಜೆ ಮೊಯ್ದಿನ್ ದೀಪಾ ತುಮ್ಮ ಅವರ ಮಗ ಅವರು, ಮೊದಲು ವೇಷಧಾರಿಯಾಗಿದ್ದರಂತೆ, ಮತ್ತು ಯಾವ ಕಾರಣಕ್ಕೆ ವೇಷ ಬಿಟ್ಟರೋ ಗೊತ್ತಿಲ್ಲ, ಆಮೇಲೆ ಅರ್ಥಧಾರಿಯಾಗಿ ಬಹುಶಃವತ್ತು ನಮ್ಮ ಒಂದು ಅರ್ಥದಲ್ಲಿ ಎಳೆಯ ಮತ್ತು ಹಿರಿಯ, ಯಾಕಂದರೆ 63 ವರ್ಷದ ಜಬ್ಬಾರ್ ಅವರನ್ನು ಅತ್ಯಂತ ಹಿರಿಯ ತಲೆಮಾರಿನ ಅರ್ಥಧಾರಿ ಅವರು ಒಪ್ಪುವುದಿಲ್ಲ ಅವರು, ಯಾಕಂದರೆ ಅವರು ಸಾಗಬೇಕಾದ ದಾರಿ ಇನ್ನೂ ತುಂಬ ಇದೆ. ವಾಲಿ, ಕರ್ಣ, ಮಾಗಧ, ಕೌರವ, ರಕ್ತಬೀಜ, ಭರತ, ಶತ್ರುಘ್ನ, ಹನುಮಂತ, ಬಲಿ, ಶುಕ್ರಾಚಾರ್ಯ ಕೆಲವು ನಾನು ಪಟ್ಟಿ ಮಾಡಿದ್ದು. ಇಲ್ಲೆಲ್ಲ ಈಗಾಗಲೇ ಹೇಳಿದಾಗೆ ಒಂದು ಅವರ ಮಾತಿನ ಶೈಲಿ, ಒಂದು ಮಂಡನೆಯ ಕ್ರಮ ಮತ್ತು ತರ್ಕಬದ್ಧವಾದ ವಾತಾಚರಣೆ, ಮತ್ತೊಂದು ಪದ ಸಂಪತ್ತು. ಅರ್ಥಧಾರಿಗೆ ಇರಬೇಕಾದ ಕೆಲವು ಮುಖ್ಯ ಲಕ್ಷಣಗಳನ್ನು ಹೊಂದಿರುವವರು ಜಬ್ಬಾರ್ ಸಮೂಹ ಅವರು, ಅವರನ್ನು ನಾವು ಗುರುತಿಸಿದ್ದೇವೆ. ಹಿರಿತನ ಎಲ್ಲವೂ ಒಂದು ಅರ್ಥದಲ್ಲಿ ನಮ್ಮ ನ್ಯಾಯದ ಪರಿಕಲ್ಪನೆಗಳು ಬಂದಾಗಲೂ ಕೂಡ ಹೀಗೆ ಯಕ್ಷಗಾನಕ್ಕೆ ವಿಶಿಷ್ಟ ಕ್ರಮದಲ್ಲಿ ಬಂದವರನ್ನು ಗುರುತಿಸುವಂಥದ್ದು ನಮ್ಮದು ಕ್ರಮ ಅಂತ. ಇನ್ನು ಅಗರಿ ಮತ್ತು ಬಲಿಪರ ಮಾರ್ಗ, ಅಗರಿ ಮಾರ್ಗ ಮತ್ತು ಬಲಿಪ ಮಾರ್ಗ ಎರಡು ಕೃತಿಗಳನ್ನು ನಾವು ಒಟ್ಟು ಸೇರಿಸಿ, ಒಂದು ಕೃತಿಗಲ್ಲ ಎರಡು ಕೃತಿಗಳನ್ನು ಒಟ್ಟು ಸೇರಿಸಿಕೊಡುವ ಅಂತ ಒಂದು ಹೊಸ ಕ್ರಮವನ್ನು ನಾವು ಮಾಡಿದ್ವಿ. ಕೃಷ್ಣ ಪ್ರಕಾಶ್ ಉಳಿತಾರೆ, ನೀವು ಅಂದುಕೊಳ್ಬೋದು ಎರಡಕ್ಕೆ ಪ್ರತ್ಯೇಕವೇ ಅದು ಇನ್ನೊಂದು ಸಿಕ್ತಿತ್ತೋ ಏನು ಅಂತ, ಇಲ್ಲ ನಿಮ್ಗೆ ಎರಡಕ್ಕೆ ಒಟ್ಟು ಸೇರಿಸಿಯೇ ನಾವು ಒಂದು ಎರಡೂ ಕೂಡ ಮುಖ್ಯ, ನಮ್ಮ ಆಯ್ಕೆ ಯಾವುದನ್ನು ಅಂತ, ಎರಡೂ ಕೂಡ ಮುಖ್ಯವಾದದ್ರಿಂದ ಎರಡೂ ಕೂಡ ಮಾರ್ಗದ ಒಂದು ಕಲ್ಪನೆ. ಅವರದ್ದೇ ಮಾತುಗಳು ಹೇಳುವುದಾದರೆ ಇದು ಭಾಗವತರ ಆತ್ಮವೃತ್ತ ಅಂತ ಅಲ್ಲ, ಇದು ಭಾಗವತಿಕೆಯನ್ನು ಬಗೆಯುವ ಕೆಲಸ ಅಂತ ಒಂದು ಮಾತು ಹೇಳ್ತಾರೆ ಅವರು. ಭಾಗವತಿಕೆಯನ್ನು ಬಗೆಯುವ ಕೆಲಸ ಅಂತ ಮುನ್ನುಡಿ, ಅದಕ್ಕೆ ಬಹುಶಃ ಬಲಿಪ ಮಾರ್ಗಕ್ಕೆ ಅಂತ ಕಾಣ್ತದೆ. ಜೋಶಿಯವರು, ಪ್ರಭಾಕರ ಜೋಶಿಯವರು ಒಂದು ಅತ್ಯುತ್ತಮವಾದ ಬಹಳ ಸೊಗಸಾದ ಮುನ್ನುಡಿಯೊಂದನ್ನು ಬರೆದಿರೋ, ಆ ದೀರ್ಘವಾದ ವಿಸ್ತಾರವಾದ, ಅದರ ಒಂದು ಮಾತು ಹೇಳ್ತಾರೆ ಅವರು. ಇದು 100 ಅಜ್ಜ ಬಲಿಪ ಭಾಗವತ ಮತ್ತು ಮೊಮ್ಮಗ ಬಲಿಪ ಭಾಗವತ, ನಾರಾಯಣ ಭಾಗವತರು ಇಬ್ಬರು ಕೂಡ ಹಿರಿಯ ಭಾಗವತರು ಮತ್ತು ಕಿರಿಯ ಭಾಗವತ ಅಂತ ಹೇಳುದು. ಅಜ್ಜ ಮತ್ತು ಮೊಮ್ಮಗ ಸುಮಾರು 100 ಅವಧಿಯಲ್ಲಿ ತೆಂಕುತಿಟ್ಟಿನ ಭಾಗವತಿಕೆಯ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವ, ಅದರ ವಿಶಿಷ್ಟ ಸಂವೇದನೆಗಳನ್ನು ಪರಿಚಯಿಸುವ, ಅದರ ನಿರೂಪಿಸುವ ಕೆಲಸವನ್ನು ಕೃಷ್ಣ ಪ್ರಕಾಶ್ ಉಳಿತಾಯವರು ಮಾಡಿದ್ದಾರೆ ಎನ್ನುವ ದೃಷ್ಟಿಯಿಂದ ಈ ಎರಡೂ ಕೃತಿಗಳನ್ನು ಒಟ್ಟು ಪರಿಗಣಿಸಿ ಅವರಿಗೆ ಪ್ರಶಸ್ತಿಯನ್ನು, ಯಕ್ಷಮಂಗಳ ಕೃತಿ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ನಾವು. ಇದು ಹೀಗೆ ಹೀಗೆ ನಾವು ನಾಲ್ಕು ಮಂದಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಸಂಕ್ಷಿಪ್ತ ಮಾತುಗಳ ಮೂಲಕ ಒಂದು ಪರಂಪರೆಗೆ ಒಂದು ಹೆದ್ದಾರಿಯನ್ನು ಕಲ್ಪಿಸಿದವರು, ಪರಂಪರೆಯನ್ನು ವಿಸ್ತರಿಸಿದವರು, ಪರಂಪರೆಯನ್ನು ಬೆಳೆಸಿದವರು ಎನ್ನುವ ನೆಲೆಯಿಂದ ನಾವು ನಮ್ಮ ತಂಡ ಆಯ್ಕೆ ಮಾಡಿದೆ. ಇಲ್ಲಿ ಸೇರಿದ ಎಲ್ಲರ ಪರವಾಗಿ ಒಟ್ಟಾಗಿ ಒಂದು ದೊಡ್ಡ ತಡತಾನದ ಮೂಲಕ ಅವರ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಪೈಗಳ ಬಗ್ಗೆ ಎರಡೇ ಮಾತು, ದಯಾನಂದ ಪೈಗಳ ಬಗ್ಗೆ ಎರಡೇ ಮಾತು. ಇವರೆಲ್ಲ ತಿರುಗಾಟ ಮಾಡಿದ್ದಲ್ವ, ಇವರು ತಿರುಗಾಟ ಮಾಡಿದ್ದಾರೆ. ಇವರು ಏಳು ಖಂಡಗಳ ತಿರುಗಾಟ ಹೇಗೆ ನೋಡಿ, ಇವರು ನಾವು ಯಕ್ಷಗಾನ ತಿರುಗಾಟ ಅಂತ ಹೇಳುದು, ಇವರ ಬಯಟದ್ದು ಬರ್ತದೆ. ಈ ಆಲ್ಸೋ ವಿಸಿಟೆಡ್, ತಿರುಗಾಟ ಮಾಡಿದ್ದಾರೆ. ಏಳು ಅಂಟಾರ್ಕ್ಟಿಕಾ ಸೇರಿದ ಹಾಗೆ ಏಳು ಖಂಡಗಳ ಸುಮಾರು 70 ದೇಶಗಳನ್ನು ಸುತ್ತಾಡಿದ್ದಾರೆ ಅವರು. ಈಗ ನೋಡಿದರೆ ಕೆಲವರಿಗೆ ಇವರು ಹೇಗೆ ಸುತ್ತಾಡಿದ್ರು ಅಂತ ಬರಬಹುದು. ಅವರು ಒಳ್ಳೆಯ ಕ್ರಿಕೆಟ್ ಪಟು, ಕಬಡ್ಡಿ ಪಟು ಮತ್ತು ಒಳ್ಳೆಯ ಬಾಡಿ ಬಿಲ್ಡರ್ ಆಗಿದ್ದರು ಒಂದು ಕಾಲಕ್ಕೆ. ಅವರು ಆ ಮಿಸ್ಟರ್ ಮೈಸೂರು, ಆ ಮಿಸ್ಟರ್ ಮೈಸೂರು ಅಂತೆ ಅವರು ಆ ಬಾಡಿ ಬಿಲ್ಡಿಂಗ್ನಲ್ಲಿ. ಆಯಿತಾ, ಇನ್ನೇನು ಅವರ ಅವರ ಅವರ ದೈಹಿಕ ತಾಕತ್ತಿನ ಬಗ್ಗೆ, ಶಕ್ತಿಯ ಬಗ್ಗೆ ನಾನು ಬೇರೆ ಏನು ವಿವರಿಸಬೇಕಾದ ಅಗತ್ಯ ಇಲ್ಲ. ಆದರೆ ಜೊತೆಗೆ ಇಷ್ಟು ದೇಶಗಳನ್ನು ಸುತ್ತಿ ನಾನು ಗುರುತಿಸಿದ ಹಾಗೆ ನಾಲ್ಕು ಕ್ಷೇತ್ರಗಳನ್ನು ಬೆಳಗಿದರು. ಒಂದು ಉದ್ಯಮ, ಇನ್ನೊಂದು ಶಿಕ್ಷಣ, ಮತ್ತೊಂದು ಆರೋಗ್ಯ, ಮತ್ತೊಂದು ಕಲೆ ಸಾಹಿತ್ಯ ಸಂಸ್ಕೃತಿ. ಈ ನಾಲ್ಕು ಕ್ಷೇತ್ರಗಳಲ್ಲಿ ಅವರ ಅನುಭವವನ್ನು ಧಾರೆ ಹಿಡಿದುಕೊಟ್ಟಿದ್ದಾರೆ ಅವರು. ನೋಡಿದ್ರೆ ನೋಡಿ, ಕೆಲವರು ಹೇಳ್ತಾರೆ, ನಾನು ಕೇಳಿದ್ದೇನೆ ಮಾತುಗಳನ್ನು, ಈ ಶ್ರೀಮಂತರು ನಮ್ಮ ದೇಶದಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ಪಂಥದವರು ಹೇಳುವುದು ಮಾತು, ಅದನ್ನೆಲ್ಲ ನಾವು ಅಲ್ಲಿಂದ ತೆಗೆದು ಅದನ್ನು ಮತ್ತೆ ವಿತರಿಸುವ, ಡಿಸ್ಟ್ರಿಬ್ಯೂಟ್ ಮಾಡುವ ಕೆಲಸ ಮಾಡಬೇಕು ಅಂತ ನನಗೆ ಕಾಣುತ್ತದೆ. ಹಾಗಲ್ಲ, ಅದು ಅವರ ಸಂಪತ್ತನ್ನು ಹೀಗೆ ಆರೋಗ್ಯಕ್ಕೆ, ಶಿಕ್ಷಣಕ್ಕೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ವಿನಿಯೋಗ ಆಗುವ ಹಾಗೆ ಮಾಡುವಂಥದ್ದು ಬಹಳ ಮುಖ್ಯ ಕೆಲಸ ಅಂತ. ಅವರಿಂದ ದೋಚಿ ಹಂಚುವುದಲ್ಲ, ಅದರ ಬದಲು ಈ ಥರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನಾಗಬೇಕು ತನ್ನಿಂದ ಕೆಲಸ ಅದನ್ನು ಮಾಡ್ತಾ ಇದ್ದಾರೆ. ಮಂಗಳೂರು ನಂಟು ವಿಶೇಷವಾದದ್ದವರು. ನಮ್ಮ ಮಂಗಳೂರು ಇವತ್ತಿನ ಘಟಕ ಕಾಲೇಜಿನ ಹಳೆ ವಿದ್ಯಾರ್ಥಿ ಅವರು, ಅವರಿಗೆ ಸರ್ಕಾರಿ ಕಾಲೇಜು ಅಂತಲೇ ಬಹಳ ಪ್ರೀತಿ. ಈಗಲೂ ಕೂಡ ಅಲ್ಲಿನ ಕಾಲೇಜಿಗೆ ವಾಣಿಜ್ಯ ಸಂಕೀರ್ಣ ಕಟ್ಟಡವನ್ನು ಕೆಲವು ಕೋಟಿಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಮಂಗಳೂರು ಎಷ್ಟು ಪ್ರೀತಿ ಅಂದರೆ, ಒಂದು ರಥಬೀದಿ ಕಾಲೇಜನ್ನು ದಯಾನಂದ ತೆಕ್ಕೊಂಡು ಸುಮಾರು 10 ಕೋಟಿಗಿಂತ ಹೆಚ್ಚು ವೆಚ್ಚ ಮಾಡಿದ್ದಾರೆ ಅವರು ಶಿಕ್ಷಣಕ್ಕೆ ಅಂತ. ಆರೋಗ್ಯಕ್ಕೆ ಇಲ್ಲೇ ಪಂಪುವಲ್ಲಿ ಹತ್ತಿರ ಒಂದು ದಯಾನಂದ ಪೈ ಸತೀಶ್ ಪೈ ದಂತ ಡೆಂಟಲ್ ಆಸ್ಪತ್ರೆಯ ಒಂದು ವಿಂಗನ್ನು ಕಟ್ಟಿಕೊಟ್ಟಿದ್ದಾರೆ. ಇದೊಂದು ಉದಾಹರಣೆ ಕೊಡುವುದು. ಅವರ ಸಂಸ್ಥೆಯಲ್ಲಿ ಅವರ ಶಿಕ್ಷಣಗಳು 20,000 ವಿದ್ಯಾರ್ಥಿಗಳು, ಜಸ್ಟ್ ಇಮ್ಯಾಜಿನ್. ಅವರ ಒಟ್ಟು

0: ಇರುವುದಿಲ್ಲ, ಬೇರೆ ಉದ್ಯಕ್ಕೆ ಹೋಗುವುದಿಲ್ಲ ಅಂತ ಸಂದರ್ಭ ಬಂದಾಗ ದಯಾನಂದ ಪೈಗಳ ದೃಷ್ಟಾಂತ ನಾನು ಹೇಳ್ತೇನೆ. ನಮ್ಮ ಕೇಂದ್ರದ ಆರಂಭದಲ್ಲಿದ್ದಾಗ ಬಹಳ ಕಡಿಮೆ ಇತ್ತು, ನಾನು ನಿರ್ದೇಶಕನಾಗಿದ್ದಾಗ ಬಹಳ ಕಡಿಮೆ ಇತ್ತು. ಆಗ ಅವರಲ್ಲಿ ಹೇಳಿಕೊಂಡಾಗ ನೀವು ನಂಬುತ್ತಿರಲು ಗೊತ್ತಿಲ್ಲ, ಪ್ರತಿ ಬಾರಿ ಬಂದಾಗಲೂ ಕೂಡ ನಮ್ಮ ಕೇಂದ್ರ ಸಿಬ್ಬಂದಿಗಳಿಗೆ ಒಂದು ಪಾಕೆಟ್ ಮನಿ ಅಂತ, ಕಿಸೆ ಹಣ ಅಂತ ಹೇಳ್ತೀರಿ ಇದಕ್ಕೆ, ಕಿಸೆ ಪಾಕೆಟ್ ಮನಿ ಅಂತ ಕೊಡ್ತಾ ಇದ್ರು. ಅವರಿಗೆ ನೆನಪು ಉಂಟು, ಹೇಳಿದಾಗಲೆಲ್ಲ ಕೊಟ್ಟಿದ್ದಾರೆ. ಪ್ರಶಸ್ತಿ ಮಾತ್ರ ಅಲ್ಲ, ಪುತ್ತೂರು ಶೀನಪ್ ಭಂಡಾರಿ ಅಲ್ವಾ, ಮೊಣಕಾಲು ನೋವಾಯಿತು ನೋಡಿ, ಹಾ ಅವರಿಗೆ ಆದಾಗ ನಾನು ಫೋನಲ್ಲಿ ಹೇಳಿದೆ, ಸರಿಗೆ ಆಗಿದೆ ಒಂದು ನಿರೀಕ್ಷೆ, ಸಹಾಯದ ನಿರೀಕ್ಷೆಯಲ್ಲಿ ಇರಬಹುದು ಅವರು ಅಂತ. ಏನಾಗಬೇಕು ಹೇಳಿ ಅಂತ ನಿಧಿಯನ್ನು ಕೊಟ್ಟರು, ಅದೆಲ್ಲ ಹೊರಗಡೆ ಹೋಗಿ ಕೊಟ್ಟದ್ದು ನಾವು. ಹೀಗೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು ನಾನು. ನಮ್ಮ ಕೇಂದ್ರವನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡರೂ ಕೂಡ ಇದರ ಸರ್ವತೋಮುಖವಾದ ಬೆಳವಣಿಗೆಗೆ ಕೆಲಸ ಮಾಡಿದವರು, ದೇಣಿಗೆ ಕೊಟ್ಟವರು ದಯಾನಂದ ಪೈಗಳು. ಯಾವಾಗಲೂ ಕಡೆಕಾರ ಮತ್ತು ವಿಷ್ಣುಭಟ್ ಹೇಳಿಕೊಟ್ಟು ಒಂದು ಫೋನ್ ಮಾಡಿ ಅವರಿಗೆ ಅಂತ, ಒಂದು ಫೋನ್ ಮಾಡಿ ಅಂತ, ಇವರು ಸಾಮಗರು ಒಂದು ಫೋನ್ ಮಾಡಿ ಆಗ್ತದೆ ಅಂತ. ಇದು ನನ್ನ ಫೋನಿನ ಪ್ರಶ್ನೆ ಅಲ್ಲ, ಅದು ಕೇಂದ್ರದ ಮೇಲೆ ಅವರಿಟ್ಟಿರುವ ಪ್ರೀತಿ, ಅದು ಒಳ್ಳೆಯ ಕೆಲಸ ಮಾಡ್ತದೆ ಮತ್ತು ಮಾಡಬೇಕು. ಮಂಗಳೂರು ವಿಶ್ವವಿದ್ಯಾನಿಲಯದ ಮೇಲೆ ಇಟ್ಟಿರುವ ಪ್ರೀತಿ ಗೌರವಕ್ಕಾಗಿ ನಾನು ವಿಶೇಷವಾಗಿ ವಿಶ್ವವಿದ್ಯಾನಿಲಯದ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಈಗ ಅವರು ಬಂದದ್ದು ಹೆಚ್ಚುವರಿ 1 ಕೋಟಿ ಅನುದಾನ ಕೊಡುವುದಕ್ಕೆ. ಕೊಡುವವರಿದ್ದರೆ ಕೇಳುವವರು ಎಲ್ಲ ತುದಿಕಾಲ ನಿಂತಿರ್ತಾರೆ, ಸರ್ ಇದು ನೀವು ಕಟ್ಟಿದ ಸಂಸ್ಥೆಗಾಗಿ, ಒಂದು ವೇಳೆ ಈ ಯಕ್ಷಗಾನದ ಇದು ಯಕ್ಷಗಾನ ರಂಗ ಕಲಾ ಕೇಂದ್ರ ಅಂತಲೇ ಪ್ರಸಿದ್ಧ, ಇದನ್ನೊಂದು ಸರ್ವಸಜ್ಜಿತ ಆದರೆ ಯಕ್ಷಗಾನ ಅಲ್ಲ, ಈ ಈ ಆಶ್ರಯದಲ್ಲಿ 10 ಕಾರ್ಯಕ್ರಮಗಳು ತುಂಬ ತುಂಬ ಐಡಿಯಲ್ ಆದ ಒಂದು 250-300 ಮಂದಿಗೆ ಸಾಹಿತ್ಯ ಕಲೆ ನೃತ್ಯ ಕಾರ್ಯಕ್ರಮ ಮಾಡೋದಕ್ಕೆ ಬಹಳ ಯೋಗ್ಯವಾದದ್ದು ಅಂತ. ಹಾಗಾಗಿ ಇದರ ನಿರಂತರ ಬಳಕೆಯಾಗುತ್ತದೆ. ನಾನು ಹೇಳಬೇಕಾದ್ರೆ ನೀವು ಅನುದಾನ ಏನು ಕೊಡ್ತೀರಿ ಅದು ಇಲ್ಲಿ ಸದ್ವಿನಿಯೋಗ ಆಗುತ್ತದೆ ಎನ್ನುವ ಒಂದು ಭರವಸೆಯೊಂದಿಗೆ, ಏಕೆಂದರೆ ನಾನು ಪ್ರತಿ ವರ್ಷವೂ ಹೇಳ್ತೇನೆ, ನಾನು ಮುಂದಿನ ವರ್ಷ ಇಲ್ಲ ಕೇಂದ್ರದಿಂದ, ಇಲ್ಲ ಕೇಂದ್ರದಿಂದ ಹೊಸಬ್ರು ಬರ್ತಾರೆ ಮಾಡ್ತಾರೆ ಅಂತ. ಇದು ಕೊರಡೊಡ್ಡುತ್ತಲೇ ಬಂದಿದ್ದೇನೆ ನಾನು. ವಿಶ್ವವಿದ್ಯಾನಿಲಯ ನಾನಲ್ಲ, ವಿಶ್ವವಿದ್ಯಾನಿಲಯ ತಮ್ಮ ನಿರೀಕ್ಷೆಯ ಮೇರೆಗೆ ಅಪೇಕ್ಷೆಯ ಮೇರೆಗೆ ಕೆಲಸ ಮಾಡುವುದಕ್ಕೆ ನಾವು ಸಿದ್ಧರಿದ್ದೇವೆ, ನಾವಂದರೆ ಅವರ ತಂಡ ಸಿದ್ಧವಾಗಿದೆ ಅಂತ ಹೇಳ್ತಾ, ನಿಮ್ಮ ಯಕ್ಷಗಾನ ಅಧ್ಯಯನ ಕೇಂದ್ರದ ಗೌರವಕ್ಕೆ ಚ್ಯುತಿ ಬಾರದ ಹಾಗೆ ಮತ್ತು ಅದರ ಕೀರ್ತಿಯನ್ನು ಹೆಚ್ಚಿಸುವ ಹಾಗೆ ಕೆಲಸ ಮಾಡುವ ಎಲ್ಲ ಯಕ್ಷಗಾನ ಪ್ರೇಮಿಗಳು ಎಲ್ಲಿದ್ದಾರೆ, ಕೇಂದ್ರದ ಮನವಿಗಳನ್ನು ಸದಾ ಪುರಸ್ಕರಿಸ್ತಾ ಬಂದ ನಿಮಗೆ, ಕೇಂದ್ರದ ಎಲ್ಲ ಸಿಬ್ಬಂದಿಗಳ ಬಗ್ಗೆ ಮತ್ತು ಇಲ್ಲಿ ಸೇರುವ ಎಲ್ಲ ಯಕ್ಷಗಾನ ಪ್ರಿಯರ ಪರವಾಗಿ, ಯಕ್ಷಗಾನದ ಕಲೆಯ ಪ್ರಿಯರ ಪರವಾಗಿ, ಇದು ನೀವು ಪ್ರೀತಿಸುವ ನಾಡಿನ ಕರಾವಳಿಯ ಬಹಳ ಮುಖ್ಯವಾದ ಒಂದು ಕಲೆಯಾದದ್ದರಿಂದ ಇದು ನೀವು ಕಂಡ ಕ್ರಮದಲ್ಲೇ ಒಂದು ಬೆಳವಣಿಗೆ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಹಿರಿಯ ಕಲಾವಿದರಿಗೆ ಅಭಿನಂದನೆಗಳನ್ನು ಹೇಳಿ ತಮಗೂ ವಿಶೇಷ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
1: ಇಷ್ಟವರೆಗೆ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಇವರ ಮಾತುಗಳನ್ನು ಕೇಳಿದಿರಿ. ಇದು ರೇಡಿಯೋ ಸಾರಂಗ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ ಎಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂಸಾರಾಚಾ ಶಿಮಾ ಪುರಿಯಾಂತ ವಿಸ್ತಾರಲ್ಯಾನ್ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ್
2: ತಾಳು ಅನಿ ಉಮಾಳ

0: சூச்சனை அப்புறம் அது அமக்கா கமிட்டி கதடா அமக்கா டேப் கண்ணு அசா
1: தஜ
0: அப்புறம் அந்த மில்லார் தான் ஸ்டீவன் அசா
1: அண்ட்
0: தஷ ராணி அசா ஹே பூர அரேஞ்ச்மெண்ட் ஹாலாச்சே
2: அரேஞ்ச்மெண்ட்
0: அரேஞ்ச்மெண்ட் கஷே கரிஜத அண்ட் ஐடி தான் அம்சோ சுஜித் அசா நிர்மாண் கதான் தோ இல்ல அமக்கா டெக்னிக்கலி கஷே ஐடி தான் கஷே சப்போர்ட் கரியது கஞ்சரி இதுல அமி பர்ஃபார்ம் கரியது அதோட பிரிண்டிங்ஸ் தே இம்பர தோ பளோ நசா
1: அண்ட்
0: தஜ அவுட் அம்ச அவுட் வின்சென்ட் மண்டோஸ் அசா
1: கஷே தான்
0: கஷே தான் சோ அம்சே கஷே
1: தோ மார்கதர்ஷி
0: அண்ட் அம்சோ ராணி அம்சா சிங்கர்
1: ராணி கிராஸ்
0: ராணி பிஜே
1: பிஜே
0: சோ தசை எக் சப்போர்ட் அசா அங்க தசை எக் அம்சே கமிட்டி அசா அங்க சார் யா கமிட்டி தான் நாம காலம் சங்கார் ஒர்க் டிவைட் கர் நாம ஏ கர்த்தா ஆர்கனைஸ் கர்ச்ச முன்ன திட்ட சுலப் ஆட்டோமேட்டிக் ஆர்கனைஸ் ஆயினா
1: ஆமி
0: லோகாங் டாப் கரிஜே மார்க்கெட்டிங் கரிஜே கிட்ல கோபார அல்ல ரே ஆமி தே கிடி கிடி தங்க ஜாகோன் தசாஜ தடுட்டி புரோகிராம தோட அங்க சுகோன தத ஆ புரோகிராம அல்ல மக உசன் ஜவுன சோ அலிக் முன்ன பிரிபரேஷன் ஜவுன் தி சவுண்ட் பெர்ஃபெக்ஷன் ஜவுன் தி வென்யூ பெர்ஃபெக்ஷன்
1: ஆனி
0: மார்க்கெட்டிங் பெர்ஃபெக்ஷன் கோனா டாப் கரிஜே கேம் பவர் டிக்கெட் சேல்ஸ் அலிகி பாசஸ் மெண்டலிங் ஆம்சா ದಾನಿಂಗ್ ಆಮಿ ಟ್ಯಾಪ್ ಕೆಲಾಗಿ ತಂಗೆ ಕೊಬ್ಬರ ಪೌಲ್ ಆಗಿ ಸಪೋರ್ಟರ್ಸ್ ಹಂಗ ಆಮಿ ಕಷೆ ಮಾನ್ ದಿಲ್ಲ ತೆ ಪೂರ ಕನ್ಸಿಡರ್ ಜೊತೆ ಆಮಿ ಆಮ್ಚೆ ತು ಗೊತ್ತ ರ್ಯಾಂಪ್ ವಾಕ್ ತೆ ಪೂರ ಸಂಗ್ತಾನ ತಂತೋನಿ ಕಷೆ ಆಮಿ ಪರ್ಫಾರ್ಮ್ ಕರ್ಲ ತಂಕ ತೆ ಕ್ರೈಟೀರಿಯಾ ಪರ್ಫಾರ್ಮ್ ಜಲಾಗಿ ತಂಕ ಜಾಯ ಜಲ್ಲಿ ಫೆಸಿಲಿಟೀಸ್ ಆಮಿ ದಿಲ್ಲಿ ಅದಿಗೆ ಮೇನ್ ತೆ ಇದ ಮಳಾರ್ ಆಸ್ ಫಸ್ಟ್ ಶೋ ಮಂಗ್ಳೂರ್ ಜತನ ತೆ ಕಿ ಲಾನ್ ಇಕ್ ಡಾಟ್ ಪೊಡ್ಲಾರ್ ನೆಕ್ಸ್ಟ್ ಇಯರ್ ಅಮ್ಕ ಬಾರಿ ಉಡ್ಲು ಮಾರ್ ಪಟ್ಟ ಪರ್ಫೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಸ್ಟೇಜ್ ಅಪಿಯರೆನ್ಸ್ ಆಮೇಲೆ ಸ್ಟೇಜ್ ಕಷಿ ಕರ್ತಾ ಲೋಕಾಂಗ ಇಲ್ಲ ಕಷೆ ಫೆಸಿಲಿಟಿ ದಿಲ್ಲಿ ಡಿಡ್ ದಿ ಲೋಕಾನಿ ಎಂಜಾಯ್ ಕೇಲೇಗಿ ಮೇನ್ ತೆ ಇದ ಅಮ್ಸಂಗ್ ಆಮಿ ಪೈಶಾಂಗ ತಿರ್ಕರ್ಚನಿ ಅನಿ ಏ ಮೇನ್ ಪ್ರೋಗ್ರಾಮ್ ಪ್ರೈಸ್ ಆಗತ್ತೆ ತಾನೆ ಡ್ಯಾನ್ಸ್ ಕರೋಂಗೆ ಅನ್ನಂತತೆ ಈಗ ಕಲ್ಚರ್ ಆಗತ್ತೆ ಇರತ್ತದ ಬೆಂಚ್ಮಾರ್ಕ್ ಕ್ರಿಯೇಟ್ ಕರೋಂಗೆ ಲೋಕಾನಿ ಏಜ್ ಎಂಜಾಯ್ ಕರಿಜಿ ಒಗಿತ್ತ ತಂಡ ಬೋಸ್ತೇನೆ ತಿ ಪೋದ ತೈ ಸಿಂಗ್ ಕರ್ತಾನ ಲೋಕಾಚ ತೊಂಡಾರ್ ತಿ ಪೋದ ಸಿಂಗ್ ಗೈಜೆ ತಾನಿ ತೆ ಲಿಪ್ ಮೂವ್ಮೆಂಟ್ ತಾನಿ ಏನಮ್ಮ ದಟ್ ಈಸ್ ದ ಪುಲ್ ತೆ ಆಸಜೆ ಮೇನ್ ಆಮಿ ಆರ್ಗನೈಸ್ ಕರ್ತಾನ ತಂಗ ತಿತ್ಲೇಕ್ ತೆ ಏರಿಯಾ ತಿ ಫೀಲ್ ದೈಜೆ ಅದ ಆಮ್ಚೆ ಈಗ ಅಯ್ಯಾ ಸಕಾಲಂ ಸಂಗರ್ ಭಿತರ ಆಮಿ ಫಸ್ಟ್ ಪ್ರೊಸೆಷನ್ ಆರಿಯೋಂಚೆ ಟ್ರೆಡಿಷನಲ್ ಡ್ರೆಸ್ ಗಳನ್ನ ಪುರ ತಂದೊಂದು ಫೈನಲ್ 12 ಜನ ಕಪಲ್ಸ್ ತಾನಿ ಏತಾದ ಪ್ರೊಸೆಷನ್ ಅವರು ಆಮಿ ಕಾಲೇಜ್ ಶೀಲ್ಡ್ ಆಮಿ ತಿತ್ತ ಈ ಪ್ರೊಸೆಷನ್ ಅರಟ್ಟ ತೇ ಆಮಿ ಪೂರ ಡ್ರೆಸ್ ಟ್ರೆಡಿಷನಲ್ ಅಸ್ತಂತ ಫೀಲ್ ಸೆಟ್ಟಿಂಗ್ ತೆ ಪೂರ ಸಂತನ ಲೋಕಂಗೆ ಕಿಂಜಿ ಕಾಜರಚ ಮಟ್ಟು ಒಂದು ಬಸ್ಲ ಬ್ರಿಜೈ ಗುರ್ಕಾರ ಅಸ್ತ ಆಮ್ಚೆ ಮೇನ್ ಕೋ ನಮ್ಕ ಸಪೋರ್ಟ್ ಕರ್ತಾ ತೇ ಆಮ್ಚೆ ಗುರ್ಕಾರ ಅಸ್ತಾರೆ ಆ ದಿವಸ ಆನಿ ತ್ಯಾ ದಿವಸ ಮುಖಾರ ವೇದಿ ರಸ್ತಲ್ಲ ಸುಮಾರ್ ಸಂಕ್ತಿ ಅಸತ್ ಈ ಖಾಲಿ ಏಕ ನಾರ್ಮಲ್ ಸಿಂಗಿಂಗ್ ಶೋ ಬರೀ ಆಮಿ ಕರ್ನ ನೈಟ್ ಆಗ ಇಲ್ಲ ಬರೀ ಆಯಿಲ್ ಪದಾಗಿನೋ ದೇ ಹ್ಯಾವ್ ಟು ಫೀಲ್ ಇಟ್ ತಂಕ ಏಕ ಅನುಭವ ಮೇಳಾಜೆ
1: ಆಮಿ
0: ಅದ್ಲ ಮಟ್ಟ ಅಂತ ಬೋಸೊಂದ್ ಕಷೆ ಆಮಿ ಜಾವನ್ ಏಕ ನಾ ಊರ್ಲೆ ಪೂರ ಅಸ
1: ಓಕೆ ಸ್ಟೇಜ್ ಶೋ ಯಾ ಸ್ಟೇಜ್ ಪ್ರೋಗ್ರಾಮ್ ತಡೆ ಪೋಟೆ ಏಕ ಕಾರ್ಯಕ್ರಮ ಸಗಳ ಗಿಲ್ನ್ ಸೊಟ್ಟ
0: ಹಂಗ ಸರ್ ಸಡ್ಡ ಒಡ್ಲೆ ಸ್ಟೇಜ್ ಪ್ರೋಗ್ರಾಮ್ ಅಷ್ಟೇನ ಈಗ ಸ್ವಾಗತ ಸಂಗ್ರು ತಾಜೆ ಉಪರಾಂತ ಮಾಗಿರ ಆಮಿ ಕಾಲ ಅಲ್ಲರ ಎಂಡಿಂಗ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ತಕತಾವೆ ಸಂಗ್ರೆ ಲೋಕಾಂಗ್ ತೆ ಬೋರ್ ಜಾಂಗ್ ಆಮಿ ಸೊಣ್ಣ ಕಿ ತೈನ್ ಜಲ್ಲರ್ ತೈ ಅಂಗ ಸರ್ ಆಮಿ ಮಾರ್ಕ್ಸ್ ಕೌಂಟ್ ಕರ್ತನ ಕೈ ಬ್ಲ್ಯಾಂಕ್ ಉರ್ಲರ್ ಆಮಿ ಸಂಗ್ರೆ ಟ್ರೆಡಿಷನಲ್ ವಾಕ್ ಅಸ
1: ಏನಲೆ ಪೋದ ಅಂತ ತುಂಬ ಚಗಡೆ ರೆಡಿ ಅಸದು
0: ಆ ಪೋದ ಅದ ರೆಡಿ ಅಸ ಅಮ್ ಚಾಂತ ಪೋದ ಗೌಂಗ್ ಕೈ ಉನೆನ ಅಂತ ಜಾತ ಇತ್ಲೆ ಲೋಕ ಅಸ ಆನಿ ಜಾತ ಇತ್ಲೆ ಸಿಂಗರ್ಸ್ ರೆಡಿ ಅಸತ್ ಸೋ ಅಮ್ಚ ಲೋಕಾಂಗ ಆಮಿ ಬೋರ್ ಜಾಂಗ್ ಸೊಟಿನ ಇದ ಮಳೆ ಏಕ ಬೆಂಚ್ ಮಾರ್ಕ್ ಕರಿ ಜಮನನ ಆಮಿ ಏಕ ಚಿಂತನ ಸರ್ ಸಂಗ್ಲಾರ್ ಈ ನವೆಂತ್ ಪ್ರೋಗ್ರಾಮ್ ಕೈನೆ ಹಳ್ಳಲ್ಲ ಪ್ರೋಗ್ರಾಮ್ ದೂರ ಸೀಸನ್ ತೋತೈ ಹಳ್ಳ ಹಂಗ ಯಾವ ಪೋಟಿಗೆ ಹಂಗ ಹಳ್ಳಿತ
1: ಪುನಃ ಎಲ್ಲ ವೆರೈಟಿ ಮೇಡ ಈ ಪೋಟಿ ತಚತ್ತ ಪದ ಒಯ್ರಿ ಏನ್ ಸರ್ ಓಕೆ ಹಂಗ ಸರ್ ಆಜ ತುಂಬ ರೇಡಿಯೋ ಸಾರಂಗ ರಾಯಿಲಿ ಆತ ಪರತ್ ಕಿತೆ ಆಮಿ ಕರ್ತ ಅಸ್ತಾನ ರೇಡಿಯೋ ಸಾರಂಗ ಜೆ ಕಿತೆ ಕೊಂಗ್ನೆ ಕತೆ ಏಕ ಅವಕಾಶ ತಿತ್ತ ಯಾ ಆವಾಸ ಅಂಕುತೋ ಅವಕಾಶ ತಿತ್ತ ಲೋಕಾಂಕ ತುಮಿ ಕಷೆ ಪರತ್ ಅಪೀಲ್ ಕರ್ತ ಏಕತ್ತ ಜಾವನ ಪಾರ್ಟಿಸಿಪೇಟ್ ಜಾವನ ದಿಸ್ತಾನ ಯಮಕು ಯಾ ಹಂಗ ಸರ್ ತುಮಕ ಅನೇಕ ಆಪ್ಷನ್ ಅಸ ಮೇನ್ ವೀವರ್ಸ್ ಅವನ
0: ಪಹಿಲಾನೆ ಅವನ ಸಾಂಗ್ ಸ್ಟಾರ್ಟ್ ಲೂಯಿಸ್ ಕಾಲೇಜ್ ಇತ್ತ ಅವನು ಹಂಗ ಸರ್ ರೇಡಿಯೋ ಸಾರಂಗ್ ಲೈಕ್ ಸುಮಾರು ಸಕ್ಸಸ್ ತುಂಬಿ ಅಮ್ಕ ಓಲೋ ಈಗ ಸಪೋರ್ಟ್ ದಿಲ್ಲ
1: ಆಸ್
0: ಹಂಗ ಸರ್ ಇವನ್ ಅಮ್ಕ ಈಗ ರೇಡಿಯೋ ಮುಖಾಂತರ ಲೋಕಾಂಕ ರೀಚ್ ಜಾವನ್ ಚಕತಿ
1: ತುಂಬ
0: ಆಮಿ ದೇವ್ ಬರಿ ಕುರುಮ್ ಸಂಗ್ತ
1: ಅನಿ
0: ಅಮ್ಸೊ ವೈಸ್ ಚಾನ್ಸಲರ್ ಅಸ ಪ್ರವೀಣ್ ಮಾಡಿ ತಕ್ಕ ಆಮಿ ದೇವ್ ಬರಿ ಕುರುಮ್ ಸಂಗ್ತ ಆಮ್ ಕೆದಾಳೆ ತಾಜೆ ಖುಷಿ ನಾ ಇಲ್ಲ ತೋ ನಾಮನ್ ಸಂಗ್ಚೆ ಓಡ್ನ ತಚಾತೊಂಡ ಆಮ್ಕ ಬಾರಿ ಖುಷಿ ಆತಾನೆ ಖಂಡಿತ ಅವ್ನು ಫಸ್ಟ್ ರೌಂಡ್ ಯಾ ಕಂಪೌಂಡ್ ಅಭಿತರ ಅಸ್ಲ ಅಂದ್ ನಮ್ಗೆ ಖಂಡಿತ ಕಾಲೇಜಸ್ ಸಪೋರ್ಟ್ ಪಾರ್ಟಿಸಿಪೇಟ್ ಅಸ್ತಿಲಿ ನಮ್ ಚಿಂತ
1: ಆಣಿ
0: ತಶೆನ್ಸ್ ಆಮ್ಚ ಲೋಕಾನಿ ಲೈಕ್ ಪ್ರೋಗ್ರಾಮ್ ಆಕ ಏಜ್
1: ಆಮಿ
0: ಲೈವ್ ದಿನ ತ್ಯಾ ದಿವಸ ಲೈವ್ ದಿಲ್ಲಾರ ಲೋಕ ಗರ ಬಸೊಂದ್ ಪುಳಿತ ಅಂತ ಸೊ ಲೋಕಾನಿ ಏಜ್ ಅನಿ ಪ್ರೋಗ್ರಾಮ್ ಫೀಲ್ ಕರಿಜೆ
1: ಫ್ರೀ
0: ಮಳಾರ ಆಡಿಷನ್ ರೌಂಡ್ ಫ್ರೀ ದೋರ್ ಆಡಿಷನ್ ರೌಂಡ್ ಆಗಿ ಏ ಆತು ಮೀ ಪೋಳಿಯಲ್ಲಿ 50,000 ಕಪಲ್ಸ್ ಡ್ಯಾನ್ಸ್ ಕರ್ತಾ 28 ಡ್ಯಾನ್ಸ್ ಕರ್ತಾ ಎತ್ತ ತಂಕ ಪ್ರೋತ್ಸಾಹ ಇಲ್ಲ ಬ್ರಿಜತ ಅನಿ ಆಮ್ಚೆ ಟ್ರೆಡಿಷನ್

0: ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ ಹಾಗೂ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷ ಪಂಚಕ ಈ ಕಾರ್ಯಕ್ರಮದಲ್ಲಿ ನಡೆದ ಪ್ರಸಂಗ ಭಸ್ಮಾಸುರ ಮೋಹಿನಿ, ಭಾಗವತರು ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್, ಚೆಂಡೆ ಮತ್ತು ಮದ್ದಳೆ ಮುರಾರಿ ಕಡಂಬಳಿತಾಯ ವರುಣ್ ಹೆಬ್ಬಾರ್, ಮುಮ್ಮೇಳದಲ್ಲಿ ಈಶ್ವರ ಮೋಹನ್ ಕುಮಾರ್ ಅಮ್ಮುಂಜೆ, ಪಾರ್ವತಿ ಸಂದೀಪ್ ಶೆಟ್ಟಿ, ಭಸ್ಮಾಸುರ ರಾಧಾಕೃಷ್ಣ ನಾವಡ ಮದೂರು, ವಿಷ್ಣು ಅರುಣ್ ಕೋಟ್ಯಾನ್, ಮೋಹಿನಿ ಅಕ್ಷಯ್ ಕುಮಾರ್ ಮಾರ್ನಾಡ್. ಈಗ ಭಸ್ಮಾಸುರ ಮೋಹಿನಿ ಯಕ್ಷಗಾನದ ಮೊದಲನೇ ಕಂತು.
1: ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಅಂಬಿಕಾ ಸುತ

0: ವಿಶಾಲವಾದಂತಹ ವಿಶ್ವದ ನಿರಂತರವಾದ ವಿದ್ಯಮಾನವನ್ನು ನಿಯಂತ್ರಿಸುವಂತಹ ಅದೃಶ್ಯವಾದಂತಹ ಶಕ್ತಿಯನ್ನೇ ಪ್ರಾಜ್ಞರು ಜ್ಞಾನಿಗಳು ಪರಮಾತ್ಮ ಎಂಬ ಹಾಗೆ ಕೊಂಡಾಡಿದರು.
1: ಹೌದು,
0: ಅದೆಷ್ಟೋ ಸಮಯದಿಂದ ಅದೆಷ್ಟೋ ನದಿ ನದಗಳು ಬಂದು ಸಾಗರವನ್ನು ಸೇರಿದ್ರೂ ಕೂಡ ಸಾಗರ ತನ್ನ ಎಲ್ಲೆಯನ್ನು ಮೀರಿ ಯಾವ ಕಾಲಕ್ಕೂ ಮುಂದೆ ಬಂದದ್ದಿಲ್ಲ.
1: ಹೌದು,
0: ಅದು ಯಾಕೆ ಮಾತ್ರ ಅಲ್ಲ, ಋತುಮಾನಗಳು ಕಾಲಕಾಲಕ್ಕೆ ತನ್ನದಾದಂತಹ ಕರ್ತವ್ಯ ಪರತೆಯನ್ನು ಯಾವ ಕಾಲಕ್ಕೂ ಬಿಟ್ಟುಕೊಡದೆ ಚಾಚೂ ತಪ್ಪದೆ ತಮ್ಮದಾದಂತಹ ಕರ್ತವ್ಯವನ್ನು ಮಾಡುವುದು ಯಾಕೆ? ಅದೇ ರೀತಿಯಾಗಿ ಬೇವಿನಲ್ಲಿ ಕಹಿ, ಮಾವಿನಲ್ಲಿ ಸಿಹಿ, ಮಲ್ಲಿಗೆಯಲ್ಲಿ ಕಂಪು, ಕೋಗಿಲೆ ಇಂಪಾದ ಕಂಠದಲ್ಲಿ ಇಂಪು, ಇದೆಲ್ಲ ತುಂಬುವುದು ಯಾಕೆ, ಯಾರು ಅನ್ನುವಂತಹ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗದೇ ಇದ್ದಾಗ ಅದನ್ನೇ ಪ್ರಾಜ್ಞರು ಭಗವಂತ ಎಂದು ಕೊಂಡಾಡಿದ್ರು. ಭಾವುಕರ ಭಾವನೆಗೆ ಸ್ಪಂದಿಸಬೇಕಾದದ್ದು ದೇವರಾಗಿ ನಮಗೆ ಆದ್ಯ ಕರ್ತವ್ಯವಾಗಿರ್ತದೆ. ಪ್ರಪಂಚವೆಲ್ಲವೂ ಆದಿಯಲ್ಲಿ ಜಲಮಯವಾದಂತಹ ಕಾಲಕ್ಕೆ ಪ್ರಣವ ಸ್ವರೂಪಿಣಿಯಾದಂತಹ ಆದಿಮಾಯೆಯ ಸಂಕಲ್ಪದ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತಹ ತ್ರಿಮೂರ್ತಿಗಳಾದಂತಹ ನಮ್ಮ ಪ್ರಾದುರ್ಭಾವವಾಯಿತು. ಸೃಷ್ಟಿಗೆ ಪ್ರತೀಕ

0: ಮನಸ್ಸಿಗೆ ಬಹಳ ನೆಮ್ಮದಿಯಾಗುತ್ತದೆ.
1: ಸತ್ಯ
0: ಭಾವುಕರು ಭಕ್ತಾದಿಗಳು ಅದೆಷ್ಟೋ ವಿಧದಿಂದ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ಎಲ್ಲರಿಗೂ ಶುಭವನ್ನು ಕೊಡುವವನಾದ್ದರಿಂದಲೇ ನನ್ನನ್ನು ಶಿವ ಎಂಬ ಹಾಗೆ ಕೊಂಡಾಡಿದ್ರು. ಲಯಾಧಿಕಾರಿಯಾದ ಕಾರಣದಿಂದಲೇ ನನ್ನನ್ನು ಹರ ಎಂಬುದಾಗಿ ಕೊಂಡಾಡಿದ್ರು. ಎಲ್ಲದಕ್ಕೂ ನಾನೇ ಒಡೆಯನಾದ ಕಾರಣವೇ ನನ್ನನ್ನು ಈಶಾ ಎಂಬ ಹಾಗೆ ಹೇಳಿದ್ರು.
1: ಸತ್ಯ
0: ಪಾರ್ವತಿಯಾದಂತಹ ನಿನಗೆ ಗಂಡನಾದ ಕಾರಣವೇ, ನನ್ನ ವಾಮಭಾಗವನ್ನು ನಿನಗೆ ಕೊಟ್ಟ ಕಾರಣವೇ ನನ್ನನ್ನು ಅರ್ಧನಾರೀಶ್ವರ ಎಂಬ ಹಾಗೆ ಕೊಂಡಾಡಿದ್ರು.
1: ಸತ್ಯ ಸ್ವಾಮಿ
0: ಅವರ ಭಕ್ತಿಗೆ ನಾವು ಸರಿಯಾದಂತಹ ರೀತಿಯಲ್ಲಿ ವ್ಯವಹಾರವನ್ನು ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ.
1: ಸತ್ಯ
0: ಭೂತಪತಿ ಎಂಬಂತಹ ಹೆಸರು ನನಗೆ ಇನ್ನೊಂದಿದೆ.
1: ಹೌದು,
0: ಪಂಚಭೂತಗಳು ಪೃಥ್ವಿ ಆಪ ತೇಜ ವಾಯು ಆಕಾಶ ಈ ಪಂಚಭೂತಗಳ ಸ್ವಾಸ್ಥ್ಯ ನನ್ನಲ್ಲೇ ಇದ್ದದ್ದರಿಂದಲೇ ನನ್ನನ್ನು ಭೂತಪತಿ ಎಂಬ ಹಾಗೆ ಕೊಂಡಾಡಿದ್ರು.
1: ಹೌದು,
0: ನೋಡಿದ್ಯಾ ತಲೆ ಮೇಲಿರುವಂತಹ ಗಂಗೆ ಅದು ಜಲಕ್ಕೆ ಪ್ರತೀಕ. ಅದೇ ರೀತಿಯಾಗಿ ಚಂದ್ರ ಆಕಾಶ ತತ್ವ, ಹಣೆಯಲ್ಲಿರುವಂತಹ ಕಣ್ಣು ಅದು ಅಗ್ನಿಯ ತತ್ವ, ಕೊರಳಲ್ಲಿರುವಂತಹ ಸರ್ಪ ಅದು ವಾಯು ತತ್ವ, ನಾನು ಲೇಪಿಸಿದಂತಹ ಈ ಭಸ್ಮ ಇದು ಭೂಮಿಯ ತತ್ವ. ಈ ಪಂಚಭೂತಗಳ ಸ್ವಾಸ್ಥ್ಯ ನಮ್ಮಲ್ಲಿ ಇದ್ದದ್ದರಿಂದಲೇ ಭೂತಪತಿ ಎನ್ನುವಂತಹ ಹೆಸರು ನನಗಿದೆ. ನೀನಾದರೂ ಹಾಗೆ ಶಕ್ತಿ ಸ್ವರೂಪಿಣಿಯಾಗಿ ನನ್ನದಾದಂತಹ ಲಯ ಕಾರ್ಯಕ್ಕೆ ಅನುಕೂಲೆಯಾಗಿ ಇದ್ದವಳು. ದಾಕ್ಷಾಣಿಯಾದಂತಹ ನೀನು ದಕ್ಷಾತುರದಲ್ಲಿ ದಗ್ಧಳಾಗಿ ಹೋಗಿ ಆ ಬಳಿಕ ಪರ್ವತರಾಜನಿಗೆ ಮಗಳಾಗಿ ಹುಟ್ಟಿ ನನ್ನನ್ನೇ ಸೇರುವ ಇಚ್ಛೆಯಿಂದ ತಪಸ್ಸನ್ನಾಚರಿಸಿ ನನ್ನನ್ನೇ ಸೇರಿಕೊಂಡವಳು. ಈ ಕೈಲಾಸ ಪರ್ವತದಲ್ಲಿ ಗುಹಾ ಗಣಪ ನಂದಿ ಮೊದಲಾದಂತಹ ಭೃಂಗಿ ಬ್ರಿಕಟಿ ಮೊದಲಾದಂತಹ ಗಣಗರನ್ನೆಲ್ಲ ಸೇರಿಸಿಕೊಂಡು ನಾವು ಸಂತೋಷ ಸಾಗರದಲ್ಲಿ ತೇಲಾಡ್ತಾ ಇದ್ದೇವೆ ಅನ್ನುವಲ್ಲಿಗೆ ಮನಸ್ಸಿಗೆ ನೆಮ್ಮದಿ. ಆದರೆ

0: ಸ್ವಾಮಿ,
1: ಪರಮೇಶ್ವರನಾದಂತಹ ನನ್ನ ಕಾರ್ಯಕ್ಕೆ ಅನುಕೂಲೆಯಾಗಿರುವವಳು ನೀನು.
0: ಹೌದು,
1: ಯಾವಾಗಲೂ ಪ್ರತಿಕೂಲವಾದಂತಹ ಸ್ಥಿತಿಯನ್ನು ಉಂಟು ಮಾಡಿಕೊಂಡವಳಲ್ಲ. ಸ್ಮಶಾನವಾಸಿಯಾದಂತಹ ನಾನು, ಅಲ್ಲಿರುವಂತಹ ನನ್ನ ಭಕ್ತರ ಅವರು ಅಳಿದ ಬಳಿಕ ಅವರ ಭಸ್ಮವನ್ನೇ ಲೇಪಿಸುವಂತಹ ಪರಿಪಾಠವನ್ನು ಹೊಂದಿದವ ನಾನು.
0: ಹೌದು,
1: ಭಸ್ಮಧಾರಿನಿದ್ದೇನೆ. ತ್ರಿನೇತ್ರಧಾರಿ, ಗಜಧರ್ಮಾಂಬರಧಾರಿ, ವ್ಯಾಘ್ರ ಚರ್ಮಾಂಬರಧಾರಿ, ಹೀಗೆ ನನ್ನ ಭಕ್ತರು ಕೊಂಡಾಡುತ್ತಾರೆ.
0: ಸತ್ಯ.
1: ಹಾಗಿದ್ರೆ ಭಸ್ಮಾಂಬರಧಾರಿ ನಾನು ಆಗಬೇಕು ಅಂತಾದ್ರೆ ಭಸ್ಮವನ್ನು ಲೇಪಿಸಬೇಕೋ ಬೇಡವೋ?
0: ಹೌದು,
1: ಯಾವಾಗಲೂ ತ್ರಿಕಾಲದಲ್ಲಿ ನಾನು ಭಸ್ಮಲೇಪನವನ್ನು ಮಾಡುವವ. ಆ ಭಸ್ಮವನ್ನು, ಶುದ್ಧವಾದಂತಹ ಭಸ್ಮವನ್ನು ತರುವಂತಹ ಕಾಯಕ ಯಾರಿಗೆ ಅಂತ ಕೇಳಿದ್ರೆ ನನ್ನ ಸತಿಯಾದಂತಹ ನಿನಗೆ.
0: ಹೌದು ಸ್ವಾಮಿ,
1: ಯಾವಾಗಲೂ ತ್ರಿಕಾಲದಲ್ಲಿ ತ್ರಿಸಂಧ್ಯಾ ಕಾಲದಲ್ಲಿಯೂ ಭಸ್ಮವನ್ನು ತಂದು ಆ ಭಸ್ಮಲೇಪನಕ್ಕೆ ನೀನು ಅನುಕೂಲೆಯಾಗಿರುವವಳು. ಆದ್ರೆ ಇಂದು ಯಾಕೋ ಏನು ನಿನ್ನ ಕಾರ್ಯದಲ್ಲಿ ಯಾಕೆ ಹಿಂದೆ ಉಳಿದೆ ಎಂಬ ಹಾಗೆ ಕೇಳುವುದಕ್ಕಿಲ್ಲ. ಯಾಕಂದ್ರೆ ಯಾವಾಗಲೂ ಹಿಂದೆ ಉಳಿಯುವವಳೇ ನೀನಲ್ಲ. ಹಾಗಿದ್ರೆ ಇದು ಅಪರಾಧ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಏನೋ ಪ್ರಮಾದ, ಅರಿಯದೇ ಮಾಡಿದಂತಹ ಪ್ರಮಾದ ಆಗಿರಬೇಕು. ಅದಕ್ಕಾಗಿ ನಿನ್ನಲ್ಲೇ ಕೇಳುವುದು, ಏನು ನಿನ್ನ ಕರ್ತವ್ಯದಲ್ಲಿ ಹಿಂದೆ ಉಳಿದೆ?

0: ಪ್ರಮಾದವನ್ನು ಪ್ರಥಮವಾಗಿ ನೀವು ಕ್ಷಮೆಯಾಚಿಸುತ್ತಾ ಇದ್ದೇನೆ ನಿಮ್ಮಲ್ಲಿ. ನಾನು
1: ಇಲ್ಲವೇ, ಹಾಗೇನಿಲ್ಲ
0: ಸ್ವಾಮಿ. ನನ್ನಲ್ಲಿ ನೀವು ಪ್ರಶ್ನೆಯನ್ನು ಕೇಳಿದ್ದೀರಿ. ಇನ್ನು ನನ್ನದಾದಂತಹ ಕರ್ತವ್ಯದಲ್ಲಿ ನಾನು ಹಿಂದೆ ಸರಿಯುವುದಕ್ಕೆ ಕಾರಣ ಏನು ಎನ್ನುವ ಹಾಗೆ.
1: ಯಾವಾಗಲೂ ಹಿಂದೆ ಸರಿಯದೇ ಇದ್ದವಳು ಇವತ್ತು ಯಾಕೆ ಹೀಗೆ ಅಂತ.
0: ಈ ರೀತಿಯಾಗಿ ನಡೆಯುವುದಕ್ಕೂ ಹಲವಾದಂತಹ ಕಾರಣ ಉಂಟು ಸ್ವಾಮಿ.
1: ಕಾರಣ ಇಲ್ಲದೆ ಯಾವುದೇ ಕಾರ್ಯಗಳಿಲ್ಲ ತಾನೆ. ಏನು ಕಾರಣಪ್ಪ
0: ಸ್ವಾಮಿ?
1: ಓ,
0: ನಮ್ಮದಾದಂತಹ ಈ ಕೈಲಾಸ ಶಿಖರವನ್ನು ಕಾಣುವಾಗ ಇಂದು ನನಗೆ ಯಾಕೋ ಏನು ವಿಶೇಷ ರೀತಿಯಲ್ಲಿ ಇಂದು ನಮ್ಮ ಈ ಶಿಖರವು ಗೋಚರಿಸ್ತಾ ಇದೆ.
1: ಹೌದೇ,
0: ಒಂದೆಡೆಗೆ ನಿಮ್ಮಂತಹ ಭಕ್ತರು ನಿಮ್ಮ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಅವರೇ ತನ್ನಲ್ಲಿ ತಾನು
1: ಸಂತೋಷವನ್ನು
0: ಅನುಭವಿಸ್ತಾ ಇದೆ.
1: ಓಂ ನಮ ಶಿವಾಯ.
0: ಹೌದು, ಅಷ್ಟೇ ಮಾತ್ರವಲ್ಲ, ಮತ್ತೊಂದೆಡೆಗೆ ನಿಮ್ಮ ಮಕ್ಕಳು ನಮ್ಮ ಧ್ಯಾನದಲ್ಲೇ ಇದ್ದಾರೆ. ತಂದೆ ತಾಯಿಗಳ ದರ್ಶನವನ್ನು ಪಡೆದು ಆ ಮೂಲಕವಾಗಿ ಧನ್ಯತೆಯನ್ನು ಕಾಣುತ್ತಾ ಇದ್ದಾರೆ.
1: ಮಕ್ಕಳಿಗೆ ಹೆತ್ತ ತಂದೆ ತಾಯಿಯೇ ದೇವರುಗಳಂತೆ. ಆದ್ರೆ ಇಲ್ಲಿ ಹಾಗಲ್ಲ, ತಂದೆ ತಾಯಿಗಳಾದಂತಹ ನಾವು ದೇವರು ಒಂದು ಲೆಕ್ಕದಲ್ಲಿಯೂ ಹೌದು, ನಿಜವಾಗಿಯೂ ಲೋಕದ ದೇವರು.
0: ಹೌದು
1: ಸರಿ
0: ಸ್ವಾಮಿ. ಈ ವೈಭವವನ್ನು ಕಾಣುವಾಗ ನನ್ನನ್ನು ನಾನೇ ಮರೆತುಕೊಂಡಿದ್ದೇನೆ. ಹೌದು ಸ್ವಾಮಿ,
1: ಬಹುಶಃ ಈ ಪುಲಕೋತ್ಸವದಲ್ಲಿ ನೀನು ನಿನ್ನದಾದಂತಹ ಕರ್ತವ್ಯದಿಂದ ಹಿಂದೆ ಉಳಿಯುವ ಹಾಗಾಯಿತು ಅಂತ ಹೇಳು.
0: ನನಗೆ ಸಮಯ ಕಳೆದಂತೆ ಗೊತ್ತಾಗ್ಲಿಲ್ಲ.
1: ಸರಿ, ಹಾಗೆಂದು ನಾವು ಸಂತೋಷದಲ್ಲಿ ಮೈಮರೆತು ನಮ್ಮ ಕರ್ತವ್ಯದಲ್ಲಿ ಯಾವ ಕಾಲಕ್ಕೂ ಹಿಂದೆ ಉಳಿಯಬಾರದು.
0: ಅದು ಹೌದು,
1: ಕರ್ತವ್ಯ ನಾವು ಮೊದಲಾಗಿ ಅದನ್ನು ಮಾಡಬೇಕು.
0: ಈಗ ನನಗೆ ಸಮಯದ ಜಾಗೃತಿ
1: ಆಯ್ತಲ್ಲ,
0: ಆಜ್ಞೆಯನ್ನು ನೀಡಿದಿರಿ ಅಂತಾದರೆ
1: ನಿನ್ನ ಕರ್ತವ್ಯವನ್ನು ನೀನು ಮಾಡಿದ್ರೆ ನನ್ನ ಕರ್ತವ್ಯದಲ್ಲಿ ನಾನು ನಡೆಯುವುದಕ್ಕೆ ಅನುಕೂಲವಾಗುತ್ತದೆ.
0: ಹೌದು ಸ್ವಾಮಿ,
1: ಈಗಲಾದ್ರೂ ಗೊತ್ತಾಯ್ತಲ್ಲ,
0: ಗೊತ್ತಾಯ್ತು,
1: ಬೇಗ ಹೋಗಿ.

0: ಚಿತಾಭಸ್ಮ ಅಂತಂದಿದ್ದೆ.
1: ಶುದ್ಧವಾದ ಭಸ್ಮವನ್ನು ತರಬೇಕು ಅಂತ ಹೇಳಿದ್ದೇನೆ.
0: ಹೌದು
1: ತಂದೆಯಲ್ಲ,
0: ತಂದಿದ್ದೇನೆ.
1: ಲೇಪಿಸುವುದಕ್ಕೆ ಸಿದ್ಧಪಡಿಸ್ತೇನೆ.
0: ಹಾಗಿತ್ತು.
2: ಹರನೂಪಸ್.

0: ಭೂಲೋಕದಲ್ಲಿರುವಂತಹ ಒಬ್ಬಳಾಕೆ ಸಾಮಾನ್ಯ ನಾರಿಯೊಬ್ಬಳು ಯಾವುದಾದ್ರೂ ಒಂದು ಪ್ರಮಾದವನ್ನು ಅಪರಾಧವನ್ನು ಮಾಡಿದ್ರೆ ಅವಳನ್ನು ಮೃಣ್ಮಯಳು ಎಂಬ ಹಾಗೆ ನಾವು ಕ್ಷಮಿಸಬಹುದು. ಆದ್ರೆ ನೀನು ಹಾಗಲ್ಲ, ನಿನ್ನ ಯೋಗ್ಯತೆ ಹಿರಿದಾದದು.
1: ಸತ್ಯ,
0: ನೀನಿರುವುದು ಪರಮಭಾವರವಾದಂತಹ ಕೈಲಾಸ ಲೋಕದಲ್ಲಿ.
1: ಹೌದು,
0: ಪರಮೇಶ್ವರನ ಸಹಧರ್ಮಿನಿ ನೀನು, ಮಾತ್ರ ಅಲ್ಲ ಭೂಲೋಕದ ನಾರಿಯರಿಗೆ ಪ್ರಾತಸ್ಮರಣೀಯಳು.
1: ಸತ್ಯ,
0: ಅಂತಹ ದೊಡ್ಡ ಜಾಗದಲ್ಲಿ, ದೊಡ್ಡ ಸ್ಥಾನದಲ್ಲಿ, ದೊಡ್ಡ ಲೋಕದಲ್ಲಿ ಪರಮೇಶ್ವರನ ಪತ್ನಿಯಾದ ನೀನು ಮಾಡುವಂತಹ ಕಾರ್ಯದಲ್ಲಿ ಯಾವತ್ತೂ ಚ್ಯುತಿಯನ್ನು ಅಥವಾ ಅದರಲ್ಲಿ ಏನಾದರೂ ಲೋಪದೋಷವನ್ನು ನೀವು ಮಾಡಬಾರದು.
1: ಹೌದು,
0: ನೀವೇ ತಪ್ಪಿ ನಡೆದರೆ ನಿಮ್ಮನ್ನೇ ಅನುಸರಿಸುವಂತಹ ಭೂಲೋಕದ ಸಾಮಾನ್ಯ ಸ್ತ್ರೀಯರು ಕೂಡ ಅದೇ ರೀತಿಯಾಗಿ ನಡೆಯುವುದಕ್ಕೆ ಸಾಧ್ಯವಿದೆ.
1: ಹೌದು ಸ್ವಾಮಿ,
0: ಅಂತಹ ಸ್ಥಿತಿಯನ್ನು ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕಂಡೆನಲ್ಲ. ಭಸ್ಮತಾರುವಂತಹ ಕಾಯಕದಲ್ಲಿ ಹಿಂದೆ ಉಳಿದೆ, ಕರ್ತವ್ಯವನ್ನು ನೀನು ಮರೆತೆ.
1: ಹೌದು,
0: ಆದರೂ ಜಾಗೃತನಾಗಿ ಬಂದೊಮ್ಮೆ ಭಸ್ಮವನ್ನು ತರುವಂತಹ ಕಾಲಕ್ಕೆ ನಾನು ಹೇಳಿದ್ದೇನೆ, ಶುದ್ಧವಾದ ಭಸ್ಮವನ್ನು ಲೇಪನ ಮಾಡುವವ ನಾನು.
1: ಹೌದು,
0: ಆಲೋಚನೆ ಮಾಡಿ ಶುದ್ಧ ಭಸ್ಮವನ್ನು ತಾ ಪಾರ್ವತಿ ಅಂತ ಹೇಳಿ ಕಳಿಸಿದ್ರೆ ಏನೇ ಇದು?
1: ಏನಾಯ್ತು ಸ್ವಾಮಿ?
0: ನೀನು ಹೋಗಿ ತಂದಂತಹ ಭಸ್ಮ ಲೇಪಿಸಬೇಕು ಎನ್ನುವ ಕಾರಣಕ್ಕಾಗಿ ಮರ್ತಿಸುವಾಗ ನನ್ನ ಕೈಗೆ ಸಿಕ್ಕಿದ ಈ ಕಲ್ಲು, ಈ ಹರಳು ಮಿಶ್ರಿತವಾದಂತಹ ಭಸ್ಮ, ಇದು ಕಲುಷಿತವಾಗಿದೆ, ಮಲಿನವಾಗಿದೆ. ಶುದ್ಧ ಭಸ್ಮವನ್ನು ಲೇಪಿಸುವಂತಹ ಭಸ್ಮಧಾರಿಯಾದ ಪರಮೇಶ್ವರ ಈ ಭಸ್ಮವನ್ನು ಲೇಪಿಸಿದ್ರೆ ನನ್ನ ದೇವತ್ವಕ್ಕೆ ಕುಂದಾಗುತ್ತದೆ, ಚ್ಯುತಿಯಾಗುತ್ತದೆ. ನಿನ್ನ ಕರ್ತವ್ಯದಲ್ಲಿ ಲೋಪವನ್ನು ನೀನು ತಂದಿದ್ದಿ. ಆದ್ದರಿಂದ ನಿನ್ನಲ್ಲೇ ಹೇಳ್ತೇನೆ, ಯಾಕೆ ಹೀಗಾಯಿತು? ಈ ಭಸ್ಮವನ್ನು ನಾನು ಯಾವ ಕಾಲಕ್ಕೂ ಲೇಪಿಸುವ ಹಾಗಿಲ್ಲ. ಈ ಕಲ್ಲನ್ನು ನಾನು ಇಲ್ಲಿ ಇಟ್ಟುಕೊಂಡ್ರೆ ಈ ಭಸ್ಮ ಹಾಳಾಗುತ್ತದೆ. ಆದ್ದರಿಂದ ಈ ಹರಳನ್ನು ಬಿಸಾಡಬೇಕು.
2: ಕಾಂತಲಾಲಿಸಿ ಕೇಳು.

0: ಮತ್ತೊಮ್ಮೆ ನನ್ನನ್ನು ಕ್ಷಮಿಸಬೇಕು, ನೀವು ಕ್ಷಮಿಸಬೇಕು. ಪ್ರಪಂಚದಲ್ಲಿ ತಿಳಿದವರಾಡಿದಂತಹ ಮಾತುಂಟು,
1: ಏನು
0: ಅವಸರವೇ ಅವಘಡಕ್ಕೆ ಕಾರಣ ಎನ್ನುವ ಹಾಗೆ. ಪ್ರಥಮದಲ್ಲಿ ನಾನು ಮಾಡಬೇಕಾದಂತಹ ಕಾರ್ಯದಲ್ಲಿಯೇ ನಾನು ಹಿಂದುಳಿದೆ. ಮತ್ತೆ ನೀವು ಎಚ್ಚರಿಸಿದ ಆ ಬಳಿಕಲಾಗಿ ಶುದ್ಧೀಕರಿಸಿ ನಾನು ನಿಮ್ಮ ಭಕ್ತರ ಚಿತಾಭಸ್ಮವನ್ನು ತರಬೇಕಾಗಿತ್ತು. ಆದರೆ ಈ ಸಮಯದಲ್ಲಿ ನನ್ನದಾದಂತಹ ಸಮಯ ಪ್ರಜ್ಞೆಯಿಂದ ಹಿಂದೆ ಉಳಿದೆ ಎನ್ನುವಂತಹ ಕಾರಣದಿಂದ ಅವಸರ ಈ ಭಸ್ಮವನ್ನು ತಂದಿದ್ದೇನೆ. ಈ ಕಾಲದಲ್ಲಿ ಆ ಭಸ್ಮದಲ್ಲಿ ಕಲುಷಿತಗೊಂಡಿದೆ,
1: ಹೌದು, ಹರಳೊಂದು ಸಿಕ್ಕಿದೆ.
0: ಅದಕ್ಕಾಗಿ ಅದನ್ನು ಬಿಸಾಡುವುದೇ ಸ್ವಾಮಿ? ಬೇಡ ಸ್ವಾಮಿ.
1: ಯಾಕೆ
0: ಅಂತಹ ಕಾರ್ಯಕ್ಕೆ ನೀವು ಮನ ಮಾಡಕೂಡದು.
1: ಕಾರಣ
0: ಉಂಟು. ಶಕ್ತಿ ರೂಪಿನಿ ನಾನು, ಏನೋ ದುಡುಕಿನಿಂದ ಅವಸರದಿಂದ ನಾನು ತಂದಿದ್ದೇನೆ. ಹಾಗಂತ ಅದು ನನ್ನ ಕೈ ಸ್ಪರ್ಶವಾಗಿದೆ. ಆನಂತರವಾಗಿ ಆ ಭಸ್ಮವನ್ನು ನಿಮ್ಮ ಕೈಗೆ ನಾನು ನೀಡಿದ್ದೇನೆ ಸ್ವಾಮಿ. ಈಗ ನಮ್ಮ ಇರುವರ ಕಲಸ್ಪರ್ಶವಾಗಿದೆ. ಈ ಕಾಲದಲ್ಲಿ ಅದನ್ನು ನೀವು ಬಿಸಾಡಿದಿರಿಂತಾದರೆ ಸ್ವಾಮಿ, ಅದರಿಂದ ಏನಾದರೂ ಮುಂದಕ್ಕೆ ನಮಗೆ ಅವಘಡ ಅಥವಾ ಅಪಾಯ ಆಗುವುದಕ್ಕೆ ಸಾಧ್ಯತೆ ಉಂಟು.
1: ಮುಂದಕ್ಕೆ ನಮಗೆ ಏನಾದರೂ ತೊಡಕು ಬಂದಿತ್ತು, ಅಪಾಯ ಬಂದಿತ್ತು ಅಂತ ನೀನು ಹೇಳುವುದು?
0: ಹೌದು.
1: ಹಾಗೆಂದು ಈ ಕಲುಷಿತವನ್ನು ನಾನು ಇಲ್ಲಿಯೇ ಇಟ್ಟರೆ, ಕಲುಷಿತವಾದಂತಹ ಭಸ್ಮವನ್ನು ಪರಮೇಶ್ವರ ಲೇಪಿಸಿದ ಅನ್ನುವಂತಹ ಅಪಸೀತಿ ನನಗೆ ಬರ್ತದೋ ಇಲ್ಲವೋ.
0: ಆದರೆ
1: ನಿನ್ನನ್ನು ಕ್ಷಮಿಸುವಂತಹ ವಿಷಯದಲ್ಲಿ ನಾನು ಇದೇ ರೀತಿಯಾಗಿ ಈ ಹರಳನ್ನು ಇಟ್ಟುಕೊಂಡ್ರೆ ಭಸ್ಮಲೇಪನ ಮಾಡುವುದಕ್ಕಾಗುವುದಿಲ್ಲ. ಒಂದು ವೇಳೆ ಭಸ್ಮಲೇಪವನ್ನು ಕಲುಷಿತವಾದಂತಹ ಈ ಭಸ್ಮವನ್ನು ಲೇಪಿಸಿದ್ರೆ ನನಗೆ ಅಪಕೀರ್ತಿ ಬರ್ತದೆ. ಯಾವ ಕಾಲಕ್ಕೂ ಈ ಕೈಲಾಸ ಪರ್ವತ ಅನ್ನೋದು ಕಲುಷಿತವಾದಂತಹ ಪ್ರದೇಶವಲ್ಲ. ಪುಣ್ಯವಾದಂತಹ, ಪುಣ್ಯ ವಿಶೇಷದಿಂದ ಕೂಡಿದಂತಹ ಈ ಪರ್ವತದಲ್ಲಿ ಕಲುಷಿತವಾದಂತಹ ಈ ವಸ್ತುವಿಗೆ ಖಂಡಿತ ಜಾಗ ಇಲ್ಲ. ಮಲಿನ ವಸ್ತು ಈ ಕೈಲಾಸದಲ್ಲಿ ಯಾವ ಕಾಲಕ್ಕೂ ಇರುವುದಕ್ಕಿಲ್ಲ. ಮುಂದೆ ಅಪಾಯ ಬರ್ತದೆ ಎಂಬ ಹಾಗೆ ನಾವು ಯೋಚಿಸಿ ನಾನು ಭಸ್ಮಲೇಪನ ಮಾಡುವಾಗ ಕಲುಷಿತವಾದಂತಹ ಭಸ್ಮವನ್ನು ಲೇಪಿಸುವುದಕ್ಕೆ ಮನ ಮಾಡುವುದಿಲ್ಲ. ಭವಿತವ್ಯಂ ಭವತ್ತೇವ, ಮುಂದೆ ಬರುವುದನ್ನು ಏನೋ ನಾವು ಅನುಭವಿಸೋಣ. ಆದ್ದರಿಂದ ಕಲುಷಿತವಾದಂತಹ ಕಲ್ಲನ್ನು ಇಟ್ಟುಕೊಳ್ಳುವುದಿಲ್ಲ. ಈ ಕೈಲಾಸದ ಕೆಳಗೆ ತಪ್ಪಲ್ಲ.
2: ಪರಮಾಶ್ಚರ್ಯವೇ ಸರಿ, ಸುತ್ತಮುತ್ತ ಅತ್ತೋ ಇತ್ತೋ ಎತ್ತ ನೋಡಿದರು ಕಲ್ಲು ಬಂಡೆಗಳು, ಮರಳ ರಾಶಿ ಹೊರತಾಗಿ ಬೇರೇನು ಕಾಣಿಸುತ್ತಾ ಇಲ್ಲ. ಈ ಮಧ್ಯೆ ದೀರ್ಘದೇಹಿಯಾದಂತಹ ನಾನೋರ್ವ ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾಕೆ ಬಂದೆ, ನನಗೊಂದು ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಸನಿಹದಲ್ಲಿ ಯಾರೂ ಇಲ್ಲ. ಅಷ್ಟು ಮಾತ್ರವಲ್ಲ, ಹಸಿವೆಯೂ ಹೆಚ್ಚಾಗುತ್ತಾ ಇದೆ, ಹಸಿವೆಯೂ ಹೆಚ್ಚಾಗುತ್ತಾ ಇದೆ. ಏನು ಮಾಡೋಣ, ಏನು ಮಾಡೋಣ.

ಎತ್ತರವಾದಂತಹ ಪರ್ವತವೊಂದು ಕಾಣಿಸುತ್ತಾ ಇದೆ. ಎಷ್ಟೋ ಮಂದಿಗಳು ಆ ಕಡೆ ಈ ಕಡೆ ಸಂಚರಿಸುತ್ತಾ ಇದ್ದಾರೆ. ನಾನು ಅಲ್ಲಿಗೆ ಹೋದೆ ಎಂದಾದರೆ ನಾನು ಯಾರು ಎನ್ನುವ ವಿಚಾರ ತಿಳಿಯುವುದಕ್ಕೆ ಸಾಧ್ಯ? ಹಸಿರೆಯ ಆಹಾರ ಲಭಿಸುವುದಕ್ಕೆ ಸಾಧ್ಯ? ತಡ ಮಾಡಲಾರೆ ಏರ್ತೇನೆ.

0: ನಿಂತಿರುವೆ. ನಾನು ಯಾರು? ಅಷ್ಟು ಮಾತ್ರವಲ್ಲ,
1: ಕೋಟಿ ಸದಿ ರೂಪ.

0: ಮನಸ್ಸಲ್ಲಿ ಕ್ರೌರ್ಯ ಕಾಣುತ್ತಿದೆ,
1: ಹಸಿವೆ,
0: ನಿನಗೆ ಕೋಪ ಬಂದಿದೆ ಅಂತ ಗೊತ್ತಾಗಿದೆ. ಕೋಪ ಯಾಕೆ ಬಂದಿದೆ? ಹಸಿವಾಗಿದೆ. ಕೋಪಿಸಬೇಡ, ಕೋಪಿಸಿದ್ರೆ ಹಸಿವೆ ನೀಗುವುದಕ್ಕೆ ಸಾಧ್ಯ ಉಂಟ ಹೇಳು?
1: ಹಸಿವೆ
0: ಹೌದಾ? ನಿನ್ನಲ್ಲಿ ಬಹುಶಃ ಇವನಿಗೆ ಹಸಿವೆಯನ್ನು ತಡೆಯುವುದಕ್ಕಾಗುವುದಿಲ್ಲ.
2: ನೀವು
0: ಹತ್ತಿರ ಹೋದ್ರೆ ನನ್ನನ್ನು ತಿಂದ ನೀವು. ಅವನು ಹಸಿವೆಯಲ್ಲಿ ಅವನನ್ನ ಅವನೇ ಕಚ್ಚುತ್ತಾನೆ. ಈಗ ನಿನಗೆ ಹಸಿವೆ ನೀಗಬೇಕಲ್ಲ, ಯೋಚಿಸಬೇಡ, ನಿನ್ನ ಹಸಿವೆಯನ್ನು ನಾನು ನೀಗಿಸ್ತೇನೆ.
1: ಹೊಟ್ಟೆ ತುಂಬಿದೆ, ಮನಸ್ಸಿಗೆ ಸಮಾಧಾನವಾಗಿದೆ. ನನಗೆ ಆಹಾರವನ್ನು ಒದಗಿಸಿದಂತ ನೀನು ಯಾರು? ನಿನ್ನಿಂದ ಉಂಡಂತಹ ನಾನು ಯಾರು? ಹೇಳಬೇಕ,
0: ಮೊದಲು ನೀನು ಹುಟ್ಟಿದ್ದು ಹೇಗೆ ಅಂತ ನಾನು ಹೇಳಬೇಕು.
1: ಹೇಳು.
3: ಇದುವರೆಗೆ ಭಸ್ಮಾಸುರ ಮೋಹಿನಿ ಈ ಯಕ್ಷಗಾನ ತಾಳಮದ್ದಳೆಯ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಿಖಿಲ್ ಕೇನೊಂದುಲ್ಲರ ರೇಡಿಯೋ ಸಾರಂಗ್ ನಾಟ್ ಸೆವೆನ್ ಪಾಯಿಂಟ್ ಏಟ್ ಎಫ್ ಎಂ. ಇನಿತ ತುಳು ಕಾರ್ಯಕ್ರಮಗು ನಿಖಿಲೆಗ್ ಮಾತಿರೆಗ್ಲ ಮೋಕೆದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡ್ ಇಂಚಿಪ್ಪ ಮೂಡಬಿದ್ರದ ಜೈನ ಬಸದಿಡ್ ಮಂದಾರ ರಾಮಾಯಣ ತುಳು ಕಾವ್ಯ ವಾಚನ ಬೀರದ ಬೊಲ್ಪು ಸುಗಿಪು ದುನಿಪು. ಈ ಲೇಸಿಡ್ ಸುಗಿಪು ಅಂಚನೆ ದುನಿಪುಡು ಪಾಲ್ಪಡೇ ನಕುಲು ಪ್ರಶಾಂತ್ ರೈ ಪುತ್ತೂರು, ರಚನಾ ಚಿತ್ಕಲ್, ಭಾಸ್ಕರ್ ರೈ ಕುಕ್ಕುವಳ್ಳಿ, ಮದ್ದಳಿಡಿ ಸಹಕಾರ ದೇವಾನಂದ ಭಟ್. ಇತ್ತಕೇಂದ್ಲೆ ಬೀರದ ಬೊಲ್ಪು ಕಾವ್ಯ ವಾಚನ ಉಂದತ ಕಡೇತ ಯಜ್ಞ.
1: ಕೃಷ್ಣೆ ಅಡಿಗೆ ಬಂದು ದಾಲ ತೆರಿಯ ನಿಲಕ ವೆಂಕಟ ಕೇನ್ವೆ ದಾದ ಮುಲ್ಪ ಮಂದ ಇಂಚ ಮಂದ ರಾಶಿ ಮಂದ ಪಾಡ್ತಾರ ಇಂಜಿನ ಇಂಜಿನ ನಡತೋದು ಮುಲ್ಪ ಅಂದ ಅಪಗ ಹಿರಿಯ ವೇರಿ ಫಣ್ಪೆಗೆ ಇಲ್ಲೇ ಗುರುಕಾರ್ರೆ ಮುಲ್ಪ ದೈವದ ಕಾರ್ಯ ಅವನುಂಡು ದಾದ ಮಲ್ಪಣೆ ಬನ್ನಲೆ ನಮ್ಮ ಊರಿಗೆ ಬರ್ತೀನಂಚಿನ ಮಲ್ಲ ಒಂಜಿ ಪೀಡೆ ಒಂದು ಒಂಜಿ ರೋಗದೇ ಬರಲಿ ಅವ್ರು ನಿವಾರಣೆ ಆವಡ ಅಂಡ ಆ ಮುಗಿಲ ಆಗಿ ದೈವಗು ಆಗ ಸಲ್ಮಂತ ಅವಳು ಸಲ್ಮಂತ ಅವಡನ್ನ ತಮ್ಮಿಲೋಗು ಮಂತ ಅಟ್ಟಣೆ ಮಲ್ದೊಂದುಲ್ಲ ಮಂಜಾದ ಒಂದು ಪೂರ ಆಯಾಗ ಅರ್ಪಣೆ ಅಂದ ಇಂದು ಮಾತ್ರ ಹಾಲು ಮಾರ್ಪಣೆ ಅಂತ ನಿಕ್ಕಲು ದೈವಗು ಕೂರುದು ದಾತಾಳ ಪುರುಷಾರ್ಥ ಉಂಡದ ಎಷ್ಟು ದಿನ ಎರಲ್ಲ ಸಿನಿಯರ್ ಉಂಡ ಅಯ್ಯ ಮಾತ ತಮ್ಮಿಲೋ ಸಾರಿಗೆ ಎಂದು ಬಂದು ನಿಂಗಲ್ಲ ಅಂಚ ಮಲ್ತಾರಡ ಇಲ್ಲದ ನಿಂಗಲ್ ನನ್ನ ಬರೆಯಲ್ಲ ಅಂಚಿನ ಸ್ಥಿತಿ ಅತ್ತ ಅಂತ ಛ ಏರೇದಾದ ಗೊತ್ತುಂಟು ಒಂದು ವೇಳೆ ದೈವ ಮಿನಿ ಮುನಿಂಡ ಊರಿಗೂರೇ ನಾಶಾದ ಪೋವು ಐಕ್ಯಪಡಾದು ಎಂಗ್ಲ ಮಾತ್ರ ಸೇರಿದು ಒಂದೇನು ಮಲ್ಪೋಯ ಅಂದು ಮಲ್ಪೋ ಅಂದು ಪಂಡ್ಯರಿಗೆ ಅಪ್ಪ ಕೃಷ್ಣಗದು ಮನಸ್ಸಿಗೆ ಸಮಾಧಾನ ಇಜ್ಜಿ ದೈವ ದೇವರ ಬಂಡ ಇಂಚಿನ ನೀಗಲು ದಾಲ ಒಂಜಿ ಮೂಢ ನಂಬಿಕೆ ಒಂದು ಇಂಚಿತ್ತಿನ ನಂಬಿಕೆ ಇಡು ಬರ್ಸ ಬರ್ಪಣ ಬಂತಪ್ಪ ನೀಗಲು ಒಂಜಿ ನಾಲ್ಕು ದಿನ ಹೆಚ್ಚು ಕಮ್ಮಿ ಆವಪ್ಪ ಮಾತ ಒರೆಸೋಲ ನಂಗೆ ಅವೇ ಸಮಯ ಬರ್ಸ ಬರ್ಪಣ ದಾಲ ಇಜ್ಜಿ ಬೇಸತ್ತ ಕಾರ್ತೇಲ ಇಲ್ಲ ಅಂಜಿ ಕಾರ್ತೇಲ ಬಂಡ ಅವು ಬರ್ಸದ ಒಂಜಿ ತಿಂಗೊಲೆ ಅಂಚಾದ ಕಾರ್ತೆಲ್ಗಾಣ್ಲ ಎಡ್ಡೆ ಬರ್ಸ ಬರುವಂತ ಕಾಪಲೆ ನಿಕ್ಲೆ ಇನ್ನು ದಾಯಿತ್ಯ ಮಲ್ಪಡು ಪನ್ನಗ ಆಕಲು ಮಾತ ಹಠಗಟ್ಟಿರಿಗೆ ಹಿರಿಯ ಆಕಲು ಬತ್ತ ನಿಕ್ಲೆ ಜೋಕ್ಲೆ ಮದಾಲ ಗೊತ್ತಿಜ್ಜಿ ಮಣಿಪಾದ ಕುಳ್ಳೆ ಅಂಡ ಕೃಷ್ಣೆ ಹಠ ಬಿಡುಜೆ ಪಾತಿರ್ವೆ

ಪ್ರಯೋಜನತ್ತೆ ಅವು ಪತ್ತು ಮಂದ್ಯದ ಕಾಡು ಪಂಡ ನಂಕ ಮಾತೆರೆಗಲ ಇನಿ ವನಸು ತಿನಸು ಕೊರ್ಪುನಂಚಿನ ಕಾಡು ಪಂಡವು ನಮ್ಮ ವನಸು ತಿನಸು ದಾದ ಪಂಡ ನಮ್ಮ ಕೈಕಂಜಿಲೆಗೆ ಸರಿಯಾದ ಮೇವು ತಿಕ್ಕಂಡ ಅವು ಪೇರು ಕೊರ್ಪುಂಡು ಅಯ್ಯದು ಬೇತೆ ಬೇತೆ ರೀತಿದ ಸೊತ್ತುಲಡಿ ನಮ್ಮ ಮಲ್ತದ ಮಾರುವ ಅಂಚಾದ ನಮ್ಮ ಜೀವನ ಕರಿಪುಂಡು ಅಂಚಾದ ನಂಕು ದೇವೇರವು ಆ ಮೂಡಾಯಿದ ಆ ಮಲ್ಲ ಗುಡ್ಡೆ ಗೋಮಂತಕ ಪರ್ವತ ಅಂದ ಈಗ ಬುಧರು ಆ ಮೂಡಾಯಿದ ಗುಡ್ಡೆಗೆ ಪೊಂಡ ಕೊರಲೆ ಬೋಡಿತನದು ಇನ್ನೇನು ಪೊಂಡ ಕೊರೋದು ಅಲ್ಪ ಪಾಡಲಿ ಹೌದಲ್ಲ ಗುಡ್ಡೆ ತಿನ್ಪುಜಿ ಅಂಚಾದ ಈ ಮೂಢ ನಂಬಿಕೆ ನಿಕ್ಲಿಕ್ಕೆ ಬೋಡ್ಚಿ ಪೂಜೆ ಮಲ್ಪಡ ಅಲ್ಪ ಪೂಜೆ ಮಲ್ಪಳೆ ಆ ಗುಡ್ಡೆ ಒಂದು ಇತ್ತು ನಡೆದವರ ಇನಿ ನಮ್ಮ ಜೀವನ ಕರಿತೊಂದುಲ್ಲ ಅಲ್ಪ ನನಲ ಮಲ್ಲ ಕ್ಷಾಮದಲ ಬೈಜಿ ಅಲ್ಪ ಪಂತಿಲ ತಿಕ್ಕೊಂಡು ಕಂಜಿಕಾಯಿ ಕಂಜಿ ಬೋಡಿನ ಮೇವುಲ ಮಾತ ಉಂಡು ಅಂಚಾದ ಮಾತ ಆಡಿಗೆ ಹೋದು ಅಲ್ಪ ಪಾತೇರ್ಗ ಬಂಡೇರು ದಾದ ತೂಪಾರ ತನ್ನ ಒಟ್ಟಿಗೆ ಇತ್ತನಗಲ ಗೋಪಾಲಕ ಜೋಕುರುಳ್ಳಿರ್ತ ಪೂರ ಪದ್ಧತಿ ಪೋಲೆ ಆಡಿಗೆ ಈ ಹಿರಿಯಾಕಲು ಮಾತ ತುಯಿತಿಲ್ಲಕೊಂಡು ಅಲ್ಪ ರಾಶಿ ಪಾಡಿನ ಪೂರ ಜೋಕುಲು ಒರಿ ಹರಿ ಸರಿ ಇಟ್ಟು ಬಂದು ಕೊಂಡೇರಿಗೆ ಮಿತ್ತು ಗುಡ್ಡೆತ ಕೊಡಿಕೊಂಡೇರು ಬೊಂಡ ತಾರಾಯಿ ಪರಂದತ ಕೈಲು ಪೇರದ ಕುದುಪೇಲು ಒಂದಿನ ಪೂರ ಹತ್ತೊಂದು ಜೋಕುಲು ಬಂದಿರ ಜೋಕುಲು ಉರ್ಮುದು ಹೋನಾಗ ಮೆಗಲೇ ಜಾಲ ಮಲ್ಪೇರ ಆಯ್ತು ಮೆಗಲು ತೂದೇ ಬಾಕಿ ಅಂಚೆ ಹೋದಾನಾಗ ಮೆಗಲು ಅಂದ್ರೆ ಪೀಸುರಿಟ್ಟು ಮೆಗಲ ಬತ್ತೇರಿ ಪೇರ ಹೊಡೆದು ಹಿರಿಯಾಕಲು ಜೋಕುಲೇಡ ಜೋಕುಲಿಗೆ ಹಾಕು ಅನುಮಾಡಿ ಮಟ್ಟ ಮೆಗಲಿಗೆ ಗರ್ವ ಬೈದಿದ್ದು ಪುರಿಲ ಮನಿಪೂಜರು ಅಪ್ಪಗ ಆಡಿಗೆ ಬತ್ತಿ ನಡೆದು ಬುಕ್ಕ ಅವೇನು ಮಹಾತ ಆ ಗುಡ್ಡೆದ ಕೊಡಿತದ್ದು ಇದು ಕೃಷ್ಣೆ ಕೈ ಮುಗಿದು ಹಿರಿಯಾಗ್ರೇಡ ಪನ್ಪೆಗೆ

0: ಪೂರ ಪೊದು ಮಿತ್ತು ಆಯ ನಡೆದು ಬೊಕ್ಕ ಹಿರಿಯಾಕ್ಲೇನು ಉದ್ದೇಶ ಕೃಷ್ಣೆ ಕೈ ಮುಗಿದು ಪಂಪೆ ಹಿರಿಯಾಕ್ಲ ಪೂರ ಏನನ್ನು ಮನ್ನಿಪೋಡು ಯಾನಂತ ಮಲ್ತರ ಹೆಚ್ಚಿಗೆ ಅಂದ್ರೆ ನಿಗಲಿಗೆ ತೋಜಿದುಪ್ಪು ಅಂಡ ಒಂತೆ ಆಲೋಚನೆ ಮಲ್ಪಳ್ಳಿ ನಿಗಲು ಪೂರ ತೆರೆದಿ ನಕಲು ಎಂಕ್ಲೆ ಮಲ್ಲ ಬುದ್ಧಿ ನಿಕ್ಲೆ ಫನೋಡ ಏನಕ್ಲು ನಿಕ್ಲೆ ಇಂಚ ಮಲ್ತಾರಡ ಓ ಅಂಜಿ ಭೂತ ಐತ ಕಾರಣ ಕೂಡ ಇಂಚ ಮಾತ ಆತನ ದಾಯ ಫನ್ಪಾರ ದೇವೇರು ಪಂಡ ಏರು ದೈವದ್ಲ ಮಿತ್ತದ ಒಂಜಿ ಶಕ್ತಿ ಆ ದೇವೇರು ಬೇತ ಓಲ್ಲಜ್ಜರು ಕಣ್ಣಗ ತೋಜಿದರು ಆ ಜಂದಿನ ಮಾಜಂದಿನ ನುಂಗಂದಿನ ಒಂದು ಶಕ್ತಿ ಇತ್ತಂಡ ಐಕೆ ದೇವೇರು ಎಂದು ಪಂಡದ ಪುದರು ವಾ ಎಡ್ಡೆ ಬೇಲೆ ಮಲ್ಪು ನಮ್ಮ ಕೆಲಸ ಕಾಲವರೋಡು ನಮ್ಮ ದೇವೇರನ್ನು ತುಯ್ಯರಾಪುಂಡು ದೇವೇರು ಓಲೋ ಗುಡ್ಡದ ಪದವನ್ನು ಮಿತ್ತು ಪೂಜೆರು ನಮ್ಮ ಅಂತರ ಗುಡುಪ್ಪೇರು ಯಾನಲ್ಲ ದೇವೇರಿ ಆ ಎಲ್ಲ ದೇವೇರಿ ನಿಕ್ಕಲ್ಲ ದೇವೇರಿ ದೇವೇರು ನಮ್ಮ ನಮ್ಮ ಮನಸ್ಸುಡುಪ್ಪುನಿ ಆ ಭಕ್ತಿ ಆ ಶ್ರದ್ಧೆ ನಕ್ಕೆ ಮುಖ್ಯ ಇನ್ನು ಅತ್ತೆ ಎಲ್ಲೇ ಬರ್ಸ ಬರು ಪನಪಿನಂಚಿನ ಒಂದು ಆಶಾಭಾವನೆ ಮಾಡ ಇತ್ತಂದ ಖಂಡಿತ ಎಲ್ಲ ದಾನಿಗೆ ಸರಿಯಾವು ಕಷ್ಟ ಎರೆಗೆ ಬರ್ಪುಜಿ ನರಮಾನೆಗತ್ತಂದೆ ಮರ ಮಟ್ಟಲಿಗೆ ಕಷ್ಟ ಬರ್ಪಿನಿ ಅತ್ತು ಐಕ್ ಬಡದು ರೇಮಲ್ತದ ಹಿಂಗೆ ಮಣ್ಣಿ ಪಡು ನಿಕ್ಕಲ ಎದುರು ಪಾತ್ರನಂಚಿನ ಅಧಿಕಾರಲ ಆ ವಯಸ್ಸಲ್ಲ ಹಿಂಗೆ ಅತ್ತು ಅಂಚ ಬಂಡದು ಇಂಚ ಮಾತ ಮಲ್ಪಿನ ತೂದು ಮನಿಪಂದೆ ಕುಲ್ಜರಗೆ ಹಿಂಗೆ ಆಪುಜಿ ಇಂದು ಬಂಡದು ಆಯ್ ಕೈ ಮುಗಿದಾಗಲಿಡ ಪಂಡೆಗೆ ಇತ್ತ ತುಲೆ ಈ ಪೊರ್ತು ನಮ್ಮನೆ ದೇವೇರು ಅಂಚೆ ಅದು ಕಣತ್ತಿನಂಚಿನ ಸಾಮಾನು ಮಾತ ಉಂಡತ್ತ ಒಂದಿನ ದಾಯ ಪೊಕ್ಕಡೆ ಹಾಳು ಮಲ್ಪಿನಿ ಅಂಚ ಅದು ಒಂದಿನ ಮುಗಿತು ಬಿಡ್ಲೆ ಜೋಕಲೆ ಬಂಡದು ತನ್ನ ಗೋವಾಲಿಡ ಬಂಡಿ ಆತು ಬರ್ದು ಜೋಕಲು ಪೆಟ್ಟು ಕಾಯಿ ಪಟ್ಟಿರ ಸುರು
1: ಕೃಷ್ಣ ಕೃಷ್ಣ ಕೃಷ್ಣನೇ
0: ಪೂರ ಅಪಗಾರಿಯರು ಕೃಷ್ಣನು

ಕಣ್ಣೆದುರುಳು ರಾಶಿ ರಾಶಿ ತಿನ್ಪುನ ವಸ್ತಿಲನ್ನು ದೀದೇರು ದೈವಗ ಬಲ ಸೇರಂದು ಜೋಕಲ್ ಪೂರ ಕಣ್ಣರತ್ತದ ತೂವೊಂದುಲ್ಲ ಉಬಿ ನೀರು ನಿಂಗೊಂದುಲ್ಲ ಕೊದಿಟ್ಟು ನೀವೇನು ಪೊಕ್ಕಡೆ ಮಾತ್ರ ದೈವಗ ಒಂದು ಅರ್ಪಣೆ ಮಾಡ್ತೊಂದು ಕೃಷ್ಣ ಈತ ಪಣ್ಣೆ ತಡ ದತ್ತೊಂದ್ಲೆ ಸುರುಮಾಲ್ಪಳ್ಳಿಯಿಂದ ಬಂಡಿ ಬೆಟ್ಟಗೆ ಓಲಿತ್ತಿರದ ಅನ್ನ ಮಾತಿರಲ ಬತ್ತದು ಅಗ್ಲಿ ಕೈಕ ದಿಕ್ಕಿನೇನು ತಿನ್ನಿರ ಸುರುಮಲ್ ತೆರಿಗೆ ಪೇರು ಬೆಂಜಣದ ಕುದುಪೆ ಪೂರ ಖಾಲಿ ಪರ್ನದ ಕೈಲಿಡು ಪೂರಾ

ಸುದೆ ಬೊಕ್ಕ ಬೇತೆ ಬೇತೆ ನೀರ್ದ ವಾ ಮಾತ ಜಾಗಿಲುಂಡ ಕಾಲಿಯಾದಿತ್ತನವು ಅವು ಪೂರ ದಿಂಜಿದು ತಮಿಳರ ಸುರುವಾಂಡು ಬೊಲ್ಲಯ್ಯರು ನಂಚಿನ ಒಂಜಿ ಸ್ಥಿತಿ ಆದ ಬತ್ತಂಡಿಗೆ ಒಂದು ದಾದ ಅದು ವಾ ಸಂಗತಿಯಿಂದ ಏರೆಗಳು ಗೊತ್ತಿಜ್ಜಿ ಏರ್ನ ಕಾರಣಿಕ ಒಂದು ಅವಾಗ ಮಾತಾಡಿದ ಅರ್ಥ ಆಂಡು ಕೃಷ್ಣೆ ಬಜಿ ಬಾಲ ಕೃಷ್ಣೆ ಅತ್ತು ಕೃಷ್ಣೆ ದೇವೇರಿಗೆ ಬಂದ ಸತ್ಯನು ಆ ಇಡೀ ವ್ರಜಭೂಮಿ ಆ ಗೋಕುಲದ ಜನಕುಲೆಗೆ ತೆರಿಪಾಯನಂಚಿನ ಒಂದು ಸಂದರ್ಭ ಒಂದು ವಾ ದೈವಲಜ್ಜಿ ವಾ ಭೂತಲಜ್ಜಿ ಪೂರ ಭಗವಂತೆ ಭಗವಂತೆ ಮನಸ್ಸು ಮಲ್ತಂಡ ಕಾಲಕಾಲಗೂ ಬರಸ ಬರ್ಪುಂಡು ಸಜ್ಜನಿಗೆ ಸಲ್ಮಂತವಾದ ಬದುಕಿರ ಸಾಧ್ಯ ಆಪುಂಡು ಪೃಥ್ವಿ ಬರ್ಪುಣ ಸಸ್ಯಶಾಲಿನಿ ಆದುಪ್ಪಿರ ಸಾಧ್ಯ ಆಪುಂಡು ಕಾರಣದಾದ ಪಂಡ ದೇವರ ನಮಿತ್ತು ನಂಬಿಕೆ ಬೋಡು ನಮ್ಮ ಮನ್ಪುಣ ಕಾರ್ಯೋಡು ಶ್ರದ್ಧೆ ನಂಕಬೋಡು ಒಕ್ಕಡೆ ದಾದನಾ ಒಂಜಿ ಏರೋ ಪಂಡಿರು ಪಂಡದು ಆ ಮೂಢನಂಬಿಕೆಡೆ ನಮ್ಮ ದಿನ ಕರಿಪುನೆತ್ತು ಹೂವಿನ ನಮ್ಮ ಬೊಲೆಪ್ಪನ ಹೂವಿನ ನಮ್ಮ ಸಂಪಾದನೆ ಮಲ್ಪೇನ ಮಲ್ಪೋನ ಅವೇನು ಹಾಳು ಮಲ್ಪಿರ ಬಲ್ಲಿ ಉಂಡು ಪಂಡದು ಬೊಡಿತನಾದು ಖರ್ಚು ಮಲ್ಪುನೆತ್ತು ಒಯ್ಕು ಬೋಡ ಐಕು ಅಂಚಾದು ಸುತ್ತನು ಹಾಲು ಮಲ್ಪಂದೆ ತಂಬಿಲೋ ಪರಕೆ ಅಗಿಲು ಇಂಚ ಪಂಡದು ಅಯ್ನ ಹಾಳು ಮಲ್ಪಂದೆ ಇಲ್ಲದ ಜೋಕುಲೆಕ್ಕೆ ಬಂದಿದ್ದಿಲ್ಕೆ ಮನಸ್ಸು ಕುರ್ಪಣ ಭಾರಿ ಮುಖ್ಯ ಭಾರಿ ಬಂಗೊಡಿತೀರು ಗೋಪಾಲಕರು ಅಕ್ಲೆಗೆ ಬಂದಿದ್ದಿಲ್ಕೆ ಉನಿಯರ್ ಇಜ್ಜಾಂಡು ಒಂಜಿ ಕುಂಡುಕೋಮನಗಳ ಗತಿಜ್ಜ ಅಂದ್ರೆ ಒಂಜಿ ಸ್ಥಿತಿ ಇತ್ತು ಅಂಚಿನ ಅಲ್ಪ ಮುಕ್ಕಲು ಭೂತ ಕರಿಪಣೆ ಹೆಂಚಿನವು ಇತ್ತಿನ ಮಾತಾಯಿಕೆ ಹಾಲು ಮಲ್ಪಣೆ ಹೆಂಚಿನವು ಅವು ಬಲ್ಲಿ ಪಂಡದು ಕೃಷ್ಣೆ ಪಣ್ಣಿರಿದ ಬರ ಆ ಒಂಜಿ ಸತ್ಯ ಅವೇ ದೇವೇರು ಪಂಪಿನ ತೋಜಾದ ಕೊರೋನ ಅಂಚಿನ ಒಂಜಿ ಮಾಯಕದ ಸಂಗತಿ ಒಂದು ಗೋವರ್ಧನ ಉದ್ಧಾರದ ಕತೆ ಬರೀ ಮಲ್ಲೆ ಅವು ಇಂದ್ರನ ಉತ್ಸವ ಅನ್ಪಣ ಬದಲು ಗೋವರ್ಧನು ಪೂಜೆ ಮಲ್ಪಿಯರ ಕೃಷ್ಣೆ ಪಂಡದು ಗೋವಿಂದರಾಜ ಪಟ್ಟಾಭಿಷೇಕ ಆಯ್ನ ಕತೆ ಹರಿವಂಶಟ್ಟು ಬರ್ಪಂಡು ಅವೇನು ನಮ್ಮ ತುಳುನಾಡು ಒಂಜಿ ಹೊಸ ಕಲ್ಪನೆಡು ಕೇಶವ ಭಟ್ರು ಇಂಚ ಮೂಡದಾಯನ ಪೂಜೆನು ಬಿಡುದು ಆ ಮೂಡಾಯ್ದ ಗಟ್ಟನ ಪೂಜೆ ಮಲ್ತದ ಎಂಚ ಪನ್ಪ ಸತ್ಯವನ್ನು ತೋಜಾಯರು ಆಯ್ತ ಮುಖಾಂತರವಾದ ತುಳುನಾಡದ ಆಚಾರ ವಿಚಾರ ಎಂಚಿನ ಉಂಡವೆಲ್ಲ ಅಲ್ಪ ಅಲ್ಪ ಕುರಿಯರು ಕಾಲಕಾಲಗೂ ಬರಸ ಬರ್ತಂದ್ರೆ ಇಂಚ ಸಮೃದ್ಧಿ ಆಪುಣು ಪನ್ಪಣೆಲ್ಲ ಪಂಡೇರು ಒಂದು ಈತು ಕೃಷ್ಣದೇವರನ್ನ ಬಾಲಲೀಲೆ ಇತ್ತಿನಂಚಿನ ಬೀರದ ಬೊಲ್ಪುದ ಒಂಜಿ ಭಾಗ ನೆಡ್ದು ಬುಕ್ಕ ಬರ್ಪಿನಿ ಕಂಸನ ಒದೆತ ಆ ಪ್ರಕರಣ ಅಕ್ರೂರನ್ನು ಕಡಪಡ್ದು ವಿರೂಪದ ಬೋಗು ಕೃಷ್ಣ ಬಲರಾಮನ ಲೆತ್ತದು ಅಲ್ಪ ಚಾಣೂರ ಮುಷ್ಟಿಕೆರೆಯನ್ನು ಕಂಸನ ಪೂರ ಕೃಷ್ಣೆ ಬಲರಾಮರು ಕೆರೆದು ಉಗ್ರಸೇನಾಗಿ ಕುಡಸಿರಿ ಪಟ್ಟನು ಕಟ್ಟುನಂಚಿನ ಆ ಕತೆ ಈತೆ ತುಂಬುದ ಬಾಗುಡುಂಡು ಅವೇನು ನನಂಜಿ ಪುರ್ತುಡು ಸಂದರ್ಭ ಇತ್ತ ಪನ್ಕ ಇನಿ ಈ ಒಂಜಿ ಬೀರದ ಬಲ್ಪುದ ಕಾವ್ಯದ ಒಂಜಿ ಪೊಲಬುನು ಎಂಗ್ಲೇ ಬಂಗಾಂಡದಾದ ಬಂಡ ಪುಸ್ತಕ ಇಜ್ಜಿ ಒಂಜೇ ಒಂಜಿ ಪುಸ್ತಕ ಐನಿ ಮಲ್ಪ ಅಂಜಾದು ಬಹುಶಃ ನನ್ನ ಆಯ್ತ ಪ್ರಕಟಣೆ ಆವಡು ಮಂದ ರಾಜೇಶ್ವರರು ಬಂತದ್ದು ಅಂಜಾದು ನನಳಾತು ಈ ಪುಸ್ತಕಗಳು ಪ್ರಚಾರ ಆವಡು ಬೀರದ ಬಲ್ಪು ಭಾರಿ ಪೊರ್ಲಕಂಠದ ಕಾವ್ಯ ಕೆಲವು ಜನ ಬಂತೀರು ಮಂದಾರೋಡ್ದಲ್ಲ ಮಂದಾರ ರಾಮಾಯಣದ ಒಂಜಿ ಅಂತೋಡು ಕೆಲವು ಕಡೆ ಇಟ್ಟು ಭಾರಿ ಪೊರ್ಲು ಒಂದು ಬೈದನು ಬಂಡದು ಅಂಚಿನ ಕಾವ್ಯ ಪುಸ್ತಕ ಮಾತ್ರೆಗಳ ತಿಕ್ಕುಳೆ ಕಾವಡು ಆ ಮುಖಾಂತರವಾದ ಮಂದಾರನ ಕಾವ್ಯದ ಒಂಜಿ ಪ್ರಚಾರ ಆವಡು ಈ ಒಂಜಿ ಪುಣ್ಯ ಜಾಗಿಡು ಸ್ವಾಮಿಗಳನ್ನ ಒಂಜಿ ಮುತಾಲಿಕೆಡು ಧವಳತ್ರಯ ಜೈನ ಕಾಶಿ ಅಂಚನೆ ತುಳುವ ಮಹಾಸಭೆ ನಮ್ಮ ರಾಜೇಶ್ ಆಳ್ವರನ್ನ ಮುತಾಲಿಕೆಡಿತ್ತಿನ ತುಳುವ ಮಹಾಸಭೆ ಮುಖ ಮುಲ್ಪದ ತುಳುಕೂಟ ಬಿದ್ರದ ತುಳುಕೂಟದಕ್ಕಲು ಮತ್ತೆಲ್ಲ ಸದಸ್ಯರು ಬೈದಿರು ಅಕಲ್ನ ಒಂಜಿ ಉಮೇದಿಟ್ಟು ಪ್ರಮೋದ್ ಸಪ್ರೆ ಮುಖ ಮಂದಾರ ರಾಜೇಶ್ ಭಟ್ರು ಶಾರದಾಮಣಿ ಮಂದಾರದಾರನ ಒಂಜಿ ಮಂದಾರ ಪ್ರತಿಷ್ಠಾನದ ಮುಖಾಂತರವಾದ ನೆಕ್ ಸಹಕಾರ ಕೋರಿಯರು ಅಂಚನೆ ಬಹುಶಃ ಮೂಲು ಮಾತ್ರ ಆತು ಬೇತೆ ಬೇತೆ ಊರುಡು ರಾಜ್ಯದ ರಾಜಧಾನಿ ಇಲ್ಲ ಇಂಚಿತ್ತಿನ ಕಾರ್ಯಕ್ರಮ ಅಲ್ಪಡು ಮಾಡಿದ್ರು ರಾಜೇಶ್ ಆಳ್ವರನ್ನ ಒಂಜಿ ಆಸೆ ಉಂಡು ಐಕ್ ಅಲ್ಪ ಅಲ್ಪ ಆಯ್ತ ಹೆಗ್ಗೆಲು ಕೊಡಿತೊಂದುಲ್ಲ ನಮ್ಮ ತುಳುವೇರು ಓಲು ಮಾತ ಉಳ್ಳೇರ್ ಹಾಕಲು ಮಾತೇ ಲೈಕ್ ಸಹಕಾರ ಕೋರ್ಪಲೇಕ ನಿಕಲ್ಲ ಮೂಲಿತ್ತನಕಲ್ಲ ನಿಕಲ್ಲ ಸಂಬಂಧದಲ್ಲಿ ಮತ್ತು ದೂರ ದೂರ ಇತ್ತೆರಡ ತುಳುವ ಮಹಾಸಭೆನ ಅಲ್ಪ ಬುಳಿಪಾವಲೇಕ ಮಲ್ಪೊಲೆ ತುಳುವೇಶ್ವರ ದೇವಸ್ಥಾನದ ಬಗ್ಗೆ ಒಂದು ಹೆಚ್ಚಿನ ಪೊಳಬು ಕೊರ್ಪಣಂಚಿನ ಸಾಹಿತ್ಯದ ರಚನೆ ಆವೊಂದುಂಡು ಐತ ಮುಖಾಂತರವಾದ ಆ ಪ್ರಚಾರಗಳ ಆವಡು ಬಂದ್ಬಣ ಅಂಗದಿ ಒಂದು ಒಟ್ಟು ಈ ಕಾರ್ಯಕ್ರಮ ನಮ್ಮ ಮಲ್ದ ಇನ್ನಿತ ಈ ಕಾರ್ಯಕ್ರಮಕ್ಕೂ ಸಹಕಾರ ಕೊರೋನಕ್ಕಲು
ನಮ್ಮ ಮಿತ್ರರಾಯನ ಜನ ದೇವಾನಂದ ಭಟ್ರು ಅವರು ಅವರನ್ನ ಯಕ್ಷದೇವ ಮಿತ್ರ ಮಂಡಳದ ಮುಖಾಂತರವಾದ ನಿರಂತರವಾದ ಯಕ್ಷಗಾನದ ಕಾರ್ಯಕ್ರಮವನ್ನು ತಂದು ಬರ್ಪಿನಾರು ಆಯ್ತು ಒಡೆಂಗಲ್ ಒಟ್ಟುಕೊಳ್ಳ ಅವ್ರು ಒಳ್ಳೇರು ಅಂಜನೆ ಪ್ರಶಾಂತರಿ ಪುತ್ತೂರು ಅವೃತ್ತಿಯ ಪ್ರಾಧ್ಯಾಪಕರು ಕಾಲೇಜ್ ಉಪನ್ಯಾಸಕರು ಯಕ್ಷಗಾನದ ಭಾಗವತಿಯರು ಅವರೇನತ್ತೆ ಗಮಕದ ಈ ವಿಭಾಗಗಳ ಎಂಗಲ ಉಪಯೋಗವನ್ನು ತಂದುಳ್ಳ ಅಂಜನೆ ರಚನಾ ಚಿತ್ಕಲ್ ನನ್ನ ವಿದ್ಯಾರ್ಥಿನಿ ಪದ್ಯಾಣ ಗಣಪತಿ ಭಟ್ರನ ಒಂಜಿ ಶಿಷ್ಯೆ ಅಂಜದ ಯಕ್ಷಗಾನೋಡು ಮತ್ತೆ ಎಡ್ಡೆ ಭವಿಷ್ಯತ್ತಿನ ಅಂಜನ ಪುಣ್ಣು ಮಗಲು ಮತ್ತು ಮುರಾಣಿ ಸುರುಮಲ್ ದಿನಾಳು ಎಂಗಲ್ನ ಮಂದಾರ ರಾಮಾಯಣದ ಒಂಜಿ ವಾಚನ ಮಾನ್ಯ ಅಲ್ಪ ಸುರುಮಲ್ದೇರು ಎರಡು ಬೊಕ್ಕ ಪುತ್ತೂರುಡು ಒಂಜಿ ಕಾರ್ಯಕ್ರಮ ಉಂಡು ಇತ್ತಂದು ಮುಂಜಿನೇ ಕಾರ್ಯಕ್ರಮ ಪೂರ್ಲಮಲ್ತ ಕೊರ್ದೇರು ಈ ಒಂಜಿ ಮಂದಾರ ರಾಮಾಯಣ ಮಂದಾರ ಕೇಶವಭಟ್ರನ ಈ ಒಂಜಿ ಕಾವ್ಯದ ಒಂಜಿ ಕೃಷಿಟ್ ಅತನ ಪ್ರಚಾರಗಳು ಎಂಕ್ಲೆಗಲ ಒಂಜಿ ಅವಕಾಶನು ಮಂದಾರ ಪ್ರತಿಷ್ಠಾನ ಬೊಕ್ಕ ಈ ತುಳುವಳ್ಳು ತುಳುವ ಮಹಾಸಭೆ ಕೊರನೆಗೆ ವೈಯಕ್ತಿಕವಾದ ಅಕಲಿಗೆ ಕೃತಜ್ಞತೆ ಸಂದಾಯ ಮಾಡ್ತದೆ ಅಂಜ ಅದು ವೀರದ ಬಲ್ಪದ ಈ ಒಂಜಿ ಕಾವ್ಯ ಭಾಗವು ಇತೆ ಮಂಗಲ ಮುಕ್ತಾಯ ಪಂಡು.

ಈತನೇಟ ಇಂಚಿಪ್ಪ ಮೂಡಬಿದ್ರದ ಜೈನ ಬಸದಿಡ್ ಮಂದಾರ ರಾಮಾಯಣ ತುಳು ಕಾವ್ಯವಾಚನ ಬೀರದ ಬೊಲ್ಪು ಸುಗಿಪು ದುನಿಪು ಈ ಲೇಸದ ಕಡೇ ತೆಯಗ್ಗೆ ಸುಗಿಪು ಅಂಚನೆ ದುನಿಪು ಮಲ್ತಿನಕುಲು ಪ್ರಶಾಂತ್ ರೈ ಪುತ್ತೂರು ರಚನಾ ಚಿತ್ಕಲ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಮದ್ದಲಡು ಸಹಕಾರ ಕೊರ್ನಾರು ದೇವಾನಂದ ಭಟ್ ಕೇನೊಂದು ಪುಲಿ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ನಿಕ್ಲು ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನೊಂದು ಬರ್ಕಾ.

ಈತನೇಟ ಕೆಲವಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತರ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆನ್ನೆಂಗೆ ಪಿರ್ಸಪಾಡು ವರ್ಮೆಪಾಡು. ಮನುಷ್ಯ ತಂಡು ಸಂತೃಪ್ತಿಡು ತಂಡು ಉಲ್ಗಮೆ ಕಾನುಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತು ಕಾಂಡಿ ಶ್ರೇಷ್ಠಮಾಯಿಟ್ಟುಳ್ಳೋ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲಿ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವಂಡು ಜೀವನತೋ ಶ್ರೀಮಂತಿಕೆಲು ಪಿನ ಜೀವನತೆ ರೂಪಿಸಿಯೋ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕೆಟ್ಟೊನೆಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲೂ ನೊರೆಂಜಿಟ್ಟಿಕ್ಕನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೇ ಮಾನವೀಯ ಏಕತೆ ಪಿನ ಸೌಹಾರ್ದತೆ ಚೆಲ್ರದು ಎಲ್ಲ ಧರ್ಮತ್ತೋ ಸಂದೇಶ ಮಾಯಿಟ್ಟಿಕ್ಕಡು. ಮನುಷ್ಯ ಆಗಾಸಲು ಪಕ್ಕಿರ ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರ ಪೋಲೆ ನೀಂದೋಗು ಪಡ್ಚಿರ. ಐತೆಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡಿಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚೆನ್ನೋ ಫಲಕ ನೇರಾಯೋ ಫಲಕ. ದ್ವೇಷ, ಮಚ್ಚಾರ, ಹಸದ್ ಪಿನ್ನ ಒಡ ಪರಪ್ಪರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದು ಜೀವನತ್ತು ವಾಸ್ತವಿಕತೆರೆ ಇಲ್ಲಾಂಟಾಕರು. ದ್ವೇಷತಿಲಾಯಿಟ್ಟು ದ್ವೇಷ ಪರಕಡು, ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತ್ತಿಗೂ ಮೂಲ ಕಾರಣ ಆಯಿಟಿಕ್ಕಡು. ಐತೆಂಗ ಈ ಜೀವನತಲು ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ತರ ಸಂದೋಲತೆ ಬೇರೆ ಏದು ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲ. ಇದು ನೇರಾಯು ಫಲಕ. ನೆರಡಂಗಲೊಟ್ಟುಗೂ ಎಪ್ಪಂ ಅನ್ಯೋನ್ಯತಲು ಪಿರಿಸಪ್ಪಾಡಲು ಒರ್ಮೆಪಾಡಲು ಸೌಹಾರ್ದತಲಿಕ್ಕೊನು ಚೆನ್ನಟ್ಟು ರಸೂಲ್ ಸಲ್ಲಲ್ಲಾ ಅಲೈಹಿಸಲಂ ಲೋಕತ್ತು ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲು ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗಗೂ ಅರ್ಥಾವರು. ಇನ್ಸಾನು ತಾಲ್ಚೆ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ ಅವರು. ಪಿರಿಸಪ್ಪಾಡಲು ಒರ್ಮೆಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಒರು ಪುದಿಯ ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚಲ್ರೋ ಒರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ, ನಲ್ಲೋ ಬಿಸಿಯ, ನಲ್ಲೋ ಯೋಚನೆ ಒಡಪರಪ್ಪರೊಟ್ಟುಗೂ ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಂಜಪ್ಪ ನಂಗಲಿ ಜೀವನ ಕೂಡ ಸಾರ್ಥಕ ಅವರು. ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತೆಂಗ ನಂಗೆ ಎಲ್ಲರೂ ಮನುಷ್ಯಮಾರು ಚೆಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ ಈ ಜೀವನ ಚೆಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತೋ ಆಲ್ಮಾರುಡೋ ಹೃದಯತ್ತೆ ಒನ್ನಾಕರು. ಪಿರಿಸಪ್ಪಾಡು ಒರ್ಮೆಪ್ಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತಾರೋ ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡ ಪೋಲಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕ್ಕಡು. ಪಡಚೋಂಡ ನೆನಪು ಜೀವನತ್ತು ಉದ್ದೇಶ ಪಿನ ಸಾರ್ಥಕತರು ಮುನ್ನಲು ಬೇಯಿಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತೆಲೆ ಪಿರಿಸಪ್ಪಾಡು ಒರ್ಮೆಪ್ಪಾಡಲು ಜೀವನತ್ತೆ ಮುನ್ನಲು ಕೊಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಅವರು ಅರ್ಥಪೂರ್ಣ ಆವು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡೋ ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟಲು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಐಲ್ಡು ನಲ್ಲ ತೆರು ಬುಕ್ಕಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಏಳ್ತಂಗ ಕೇಟೊಂಡ್ ಬಂದಾರೆ.

0: ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಳು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಞ್ಞು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ. ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ರಂಗ್ರು ಜೀವನ.
1: Sa

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು. ಒಲವಿನ ಹಾಡು ಕಾರ್ಯಕ್ರಮ ಅಂದಾಗ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂತಹ ಸಮಯ. ಕರೆ ಮಾಡಿ ಮಾತಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳಿ 6364240499. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು. ಕೆಲವು ಕಡೆಗಳಲ್ಲಿ ಜೋರಾಗಿ ಮಳೆ ಬರ್ತಾ ಇರ್ಬೋದು, ಇನ್ನು ಕೆಲವು ಕಡೆಗಳಲ್ಲಿ ಗಾಳಿ ಮಳೆ ಕೂಡ ಇರಬಹುದು, ಗುಡುಗು ಸಿಡಿಲು ಗಾಳಿ ಮಳೆ ಹೀಗೆ. ಇನ್ನು ಕೆಲವು ಕಡೆಗಳಲ್ಲಿ ಬಿಸಿಲಿನ ವಾತಾವರಣ ಇರ್ಬೋದು, ಹೀಗೆ ಹವಾಮಾನಗಳ ವೈಪರೀತ್ಯಗಳು ಉಂಟಾಗ್ತಾ ಇದೆ. ಮಳೆಗಾಲ ಅನ್ನುವಂಥದ್ದು ಸರಿಯಾಗಿ ಆರಂಭ ಆಗಿದೆಯೋ ಇಲ್ಲೋ ಅನ್ನುವಂತಹ ಒಂದಿಷ್ಟು ಗೊಂದಲದಲ್ಲಿ ಕೂಡ ನಾವಿದ್ದೇವೆ. ಯಾಕಂದರೆ ಮಳೆ ಅನ್ನುವಂಥದ್ದು ಬಂದೇ ಇಲ್ಲ ಈ ಸಲ. ಕಳೆದ ವರ್ಷ ನೋಡಿದ್ರೆ ಬೇಗ ಮಳೆ ಪ್ರಾರಂಭ ಆಗಿತ್ತು, ಆದರೆ ಈ ವರ್ಷ ಮಳೆ ಭಾರಿ ಲೇಟಾಗಿ ಬರ್ತಾ ಇದೆ, ಸರಿಯಾಗಿ ಮಳೆ ಬರ್ತಾ ಇಲ್ಲ. ಒಂದು ವೇಳೆ ಬಂದರೂ ಕೂಡ ಒಂದಿಷ್ಟು ಅನಾಹುತಗಳೆಲ್ಲ ಆಗ್ತಾ ಇದೆ. ಜೋರಾಗಿ ಒಂದು ದಿನ ಮಳೆ ಬಂದರೆ ಮರುದಿನ ಮಕ್ಕಳಿಗೆ ಶಾಲೆಗೆ ರಜೆ ಕೊಡುವಂಥ ಪರಿಸ್ಥಿತಿಗಳು ಕೂಡ ಬರ್ತಾ ಇದೆ. ಇದು ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರುವಂಥ ಒಂದಿಷ್ಟು ವಿಚಾರಗಳು. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡ್ಬೋದು. ಆದರೆ ಒಲವಿನ ಹಾಡಿನಲ್ಲಿ ಪ್ರಾರಂಭದಲ್ಲಿ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಯಾವತ್ತು ಕನಸುಗಾರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ನಂತರ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗನಾಟ್ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಈಗಾಗಲೇ ಕನಸುಗಾರ ಚಿತ್ರದ ಗೀತೆಯನ್ನ ಕೇಳ್ತಾ ಬಂದ್ರಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನ ಕೇಳಬೇಕು ಅಂತಿದ್ರೆ ಕರೆ ಮಾಡಬಹುದು. ಮೊದಲ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
1: ಹಲೋ
0: ಹಲೋ ನಮಸ್ತೆ ಹಲೋ
1: ಹಲೋ
0: ಹಲೋ ನಮಸ್ತೆ ಹಲೋ ಹಲೋ ಹಲೋ ಕೇಳಿಸ್ತಾ ಇದೆಯಾ?
1: ಹಲೋ
0: ಹಲೋ ನಮಸ್ತೆ, ಕೇಳಿಸ್ತಾ ಇದೆಯಾ?
1: ನಮಸ್ತೆ, ಕೇಳ್ತದೆ ಮೇಡಮ್.
0: ಓಕೆ ಓಕೆ, ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡ್ತಿರೋದು?
1: ಮೇಡಮ್, ನಾವು ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಅಂತ ಹೇಳಿ.
0: ಭೀಮನಗೌಡ ಪಾಟೀಲ್ ಅವರು ರಾಯಚೂರಿನಿಂದ. ಹೇಗಿದ್ದೀರಾ?
1: ಚೆನ್ನಾಗಿದೆ ಮೇಡಮ್. ತಾವು ಚೆನ್ನಾಗಿದ್ರಿ?
0: ನಾವು ಕೂಡ ಆರಾಮ.
1: ಓಕೆ ಮೇಡಮ್.
0: ಹೇಗಿದೆ ಊರೆಲ್ಲ?
1: ಚೆನ್ನಾಗಿದೆ ಮೇಡಮ್. ಮಳೆ ಮಳೆ ಬರ್ತಾ ಇದೆ.
0: ಹೌದಾ?
1: ಹಾ ರೀ.
0: ಓಕೆ ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ?
1: ಇವತ್ತು ಯಜಮಾನ ಚಿತ್ರದಿಂದ.
0: ಓಕೆ,
1: ಶ್ರೀಗಂಧದ ಗೊಂಬೆ.
0: ಶ್ರೀಗಂಧದ ಗೊಂಬೆ. ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
1: ತುಂಬಾ ಇಷ್ಟ ಆಯ್ತು ಮೇಡಮ್ ಗೀತೆ, ತುಂಬಾ ಬಹಳ ದಿನ ಆಯ್ತು. ಹಂಗಾಗಿ ಎಲ್ಲ ನಮ್ಮ ಸಾರಂಗ ಕೇಳುವ ಎಲ್ಲ ಆಕಾಶವಾಣಿ ಸ್ನೇಹಿತರಿಗಾಗಿರಿ ಮೇಡಮ್.
0: ಓಕೆ, ನಿಮ್ಗೆ ವಿಷ್ಣುವರ್ಧನ್ ಅವರ ಅಭಿನಯದ ಚಿತ್ರ ಅಂದ್ರೆ ಇಷ್ಟನಾ?
1: ಮೇಡಮ್, ರಾಜ್ಕುಮಾರ್ ಮತ್ತೆ ವಿಷ್ಣುವರ್ಧನ್ ಇವರೆಲ್ಲ ತುಂಬಾ ಇಷ್ಟ.
0: ಓಕೆ, ನೋಡೋಣ ಸ್ವಲ್ಪ.
1: ಕೊನೆಯದಾಗಿ ನಿಮಗೆ ಕೂಡ ಈ ಗೀತೆ ಮೇಡಮ್.
0: ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಓಕೆ ಓಕೆ ಮೇಡಮ್.
0: ಓಕೆ ಓಕೆ ಓಕೆ. ಇದು ರಾಯಚೂರಿನಿಂದ ಭೀಮನಗೌಡ ಪಾಟೀಲ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು ಶ್ರೀಗಂಧದ ಗೊಂಬೆ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ. ಯಜಮಾನ ಚಿತ್ರದ ಗೀತೆ ಇದು. ರಾಜೇಶ್ ಕೃಷ್ಣನ್ ಅದೇ ರೀತಿ ಕೆ ಎಸ್ ಚಿತ್ರ ಅವರು ಹಾಡಿರುವಂಥ ಹಾಡು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಈ ಒಂದು ಚಿತ್ರಕ್ಕೆ ಇದೆ. ಅದೇ ರೀತಿ ರಾಜೇಶ್ ರಾಮನಾಥ್ ಅವರು ಇದಕ್ಕೆ ಸಂಗೀತವನ್ನು, ಈ ಒಂದು ಹಾಡಿಗೆ ಸಂಗೀತವನ್ನು ನೀಡಿದ್ದಾರೆ. ಯಜಮಾನ ಅನ್ನುವಂಥ ಚಿತ್ರದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ವಿಷ್ಣುವರ್ಧನ್, ಪ್ರೇಮ, ಶಶಿಕುಮಾರ್, ಅಭಿಜಿತ್, ಅದೇ ರೀತಿ ಪವಿತ್ರ ಲೋಕೇಶ್, ಹೀಗೆ ಹಲವಾರು ತಾರೆಯರು ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ. ಅದೇ ರೀತಿ ಈ ಒಂದು ಚಿತ್ರ 2000 ಇಸವಿಯಲ್ಲಿ ಏನು ಬಿಡುಗಡೆಗೊಂಡಂತಹ ಚಿತ್ರ. ಯಜಮಾನ ಅನ್ನುವಂಥ ಚಿತ್ರದ ಗೀತೆಯನ್ನು ಕೇಳ್ತಿರುವವರು ಭೀಮನಗೌಡ ಪಾಟೀಲ್ ಅವರು ರಾಯಚೂರಿನಿಂದ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡಬಹುದು. 6364240499 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಕರೆ ಮಾಡಿ ಮಾತಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಮುಂದಿನ ಕಾಲರ್ ಕೂಡ ಕರೆ ಮಾಡಬಹುದು. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಹಲೋ
2: ಹಲೋ ನಮಸ್ಕಾರ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾನು ಮಳವಳ್ಳಿಯಿಂದ ಪುಟ್ಟರಾಜು ಮಾತಾಡ್ತಾ ಇರೋದು ಮೇಡಮ್.
0: ಪುಟ್ಟರಾಜು ಅವರು ಮಳವಳ್ಳಿಯಿಂದ. ಓಕೆ ಪುಟ್ಟರಾಜು ಅವರೇ ಹೇಳಿ.
2: ಮೇಡಮ್ ಊಟ ಆಯ್ತಾ?
0: ಊಟ ಆಯ್ತು. ನಿಮ್ದಾಯ್ತಾ?
2: ಮೇಡಮ್ ಆಯ್ತು.
0: ಏನಿತ್ತು ಸ್ಪೆಷಲ್ ಇವತ್ತು?
2: ಏನಿಲ್ಲ ಮೇಡಮ್, ಚಪಾತಿ ಮತ್ತೆ ಕ್ಯಾರೆಟ್ ಪಲ್ಯ, ಅನ್ನ ಸಾಂಬಾರ್.
0: ಅಷ್ಟು ಸ್ಪೆಷಲ್ ಇತ್ತು
2: ಅಷ್ಟೇ ಮೇಡಮ್. ಹೌದು.
0: ಹೇಳಿ ಸರ್, ಯಾವ ಹಾಡು ಕೇಳಿವತ್ತು?
2: ಮೇಡಮ್, ಜಾನಕಿ ಅಮ್ಮ ಅವರು ಹಾಡಿರೋಂತದ್ದು, ಕೃಷ್ಣ ಬಾರೋ ಮಾಧವ ಬಾರೋ ಅನ್ನೋ ಹಾಡು, ಗಿರಿ ಬಾಲೆ ಚಿತ್ರದ್ದು.
0: ಹೌದಾ?
2: ಹೌದು ಮೇಡಮ್.
0: ಓಕೆ, ಈ ಹಾಡು ಯಾಕೆ ಇಷ್ಟ? ಜಾನಕಿ ಅವರು ಹಾಡಿರುವಂತ ಹಾಡು ರೀತಿ ಇತ್ತೀಚೆಗೆ ನಮ್ಮನ್ನ ಅಗಲಿದ್ದಾರೆ.
2: ಹೌದು ಮೇಡಮ್, ಅವ್ರು ನಮ್ಮನ್ನ ಅಗಲಿದ್ದಾರೆ. ಆದ್ರೆ ಅವರು ನಮ್ಮನ್ನ ಅಗಲಿದ್ದಾರೆ ಅಂತ ಅನ್ಕೊಳ್ಳಲ್ಲ, ಅನ್ಕೊಳಕ್ ಆಗಲ್ಲ. ಯಾಕಂದ್ರೆ ಅವರು ಎಲ್ಲಾರ ಮನೆಯಲ್ಲೂ, ಎಲ್ಲಾರ ಮನದಲ್ಲೂ ಇದ್ದಾರೆ.
0: ಖಂಡಿತ ಖಂಡಿತ, ಶರೀರ ಇಲ್ಲದಿದ್ರು ಕೂಡ ಶಾರೀರ,
2: ಅವರ ಶಾರೀರ ಇದೆ. ಶರೀರ ಬಿಡಿ, ಅದು ಎಲ್ಲಾರ್ಗು ಹೋಗ್ಲೇಬೇಕಲ್ವಾ? ಆದ್ರೂ ಕೆಲವರು ಸಾಧನೆಗಳನ್ನ ಬಿಟ್ಟೋಗಿರ್ತಾರಲ್ವಾ, ಹಾಗೆ ಅಮ್ಮ ಕೂಡ ಅವರ ಗಾಯನ ಶಾರೀರವನ್ನ ಬಿಟ್ಟು ಹೋಗಿದ್ದಾರೆ. ಅದು ಸೂರ್ಯ ಚಂದ್ರ ಇರೋವರೆಗೂ ಅಜರಾಮರ ಅನ್ಕೋತೀನಿ ನಾನು. ಅವ್ರ ಗಾಯನ ಯಾವತ್ತಿಗೂ ಸಾವಿಲ್ಲ ಅವ್ರ ಗಾಯನಕ್ಕೆ.
0: ನಿಜ ನಿಜ. ಹಾಗಾಗಿ ಅವರು ಕೇಳಿ ಹಾಡಿರುವಂತ ಹಾಡನ್ನ ಪ್ರಸಾರ.
2: ಹೌದು ಮೇಡಮ್, ಅವರು ಕೃಷ್ಣನ ಭಕ್ತರು ಕೂಡ ತುಂಬಾ.
0: ಹೌದು ಹೌದು,
2: ಆ ಹಾಡು ಕೂಡ ತುಂಬಾ ಏನೋ ಭಕ್ತಿ ಭಾವದಿಂದ ಬಹಳ ಚೆನ್ನಾಗಿ ಹಾಡಿದ್ದಾರೆ. ಹಾಗಾಗಿ ಆ ಹಾಡು ನಂಗೆ ತುಂಬಾ ಇಷ್ಟ ಮೇಡಮ್.
0: ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ ನೀವು ಕೇಳಿರುವಂತ ಹಾಡನ್ನ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್.
0: ಇದು ಪುಟ್ಟರಾಜ್ ಅವರು ಮಳವಳ್ಳಿಯಿಂದ ಕರೆ ಮಾಡಿ ಕೇಳ್ತಾ ಇರುವಂತಹ ಹಾಡು. ಗಿರಿಬಾಲೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತದ್ರಲ್ಲೂ ಕೂಡ ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು ಕೃಷ್ಣ ಬಾರೋ ಮಾಧವ ಬಾರೋ ಅನ್ನುವಂತಹ ಒಂದು ಗೀತೆ. ಈ ಗೀತೆಯಲ್ಲಿ ಅಂಬರೀಷ್ ಅದೇ ರೀತಿ ಗೀತಾ ಅವರು ಅಭಿನಯವನ್ನ ಮಾಡಿದ್ದಾರೆ. ಈ ಒಂದು ಹಾಡನ್ನು ಎಸ್ ಜಾನಕಿ ಅವರು ಹಾಡಿದ್ರೆ ಈ ಹಾಡಿಗೆ ಸಾಹಿತ್ಯವನ್ನು ನೀಡಿದವರು ಚಿ ಉದಯಶಂಕರ್ ಅವರು. ಸಂಗೀತವನ್ನು ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ನೀಡಿದ್ದಾರೆ. ಈ ಒಂದು ಚಿತ್ರ 1985 ತೆರೆ ಕಂಡಂತಹ ಚಿತ್ರ ಇದು. ಸ್ವಲ್ಪ ಹೊತ್ತಲ್ಲಿ ಎರಡೂ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ 6364240949 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಮೋಕಿದ ಬಂದುಲೆ
1: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲೆ
0: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ

0: ഞാന് ഭാസ്കർ റൈ കുക്കുവള്ളി പാത്തിരുന്നുള്ള റേഡിയോ സാരംഗ് നമ്മ മാത്തരള മാധ്യമ യാൻലാ കേരുന്നുള്ള നിഖിലാ കേരളി രംഗ രംഗത ബതു.
1: ಕೇಳ್ತಿರೋದು ರೇಡಿಯೋ ಸಾರಂಗ್ ಗ್ರೌಂಡ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ಯಾನ್ ಸೌಖ್ಯ ಐರನ್ ಚೊಲ್ಲರ್ ಪಲ್ಲೆ ನಳ್ಳಕ್ಕ ಪರಾತ್ ಪದ್ಯನ ಓ ಪರಾತ್ ಅಂದೆ ಓ ಪದ್ಯ ಪಲ್ಲೆ ಓಲಾವಾ ಏರ್ ನಾವು ಏರ್ನಲ್ಲಾವಾ ಒಂಜ ಪನ್ಲ ಏರಂದ ಓಕೆ ತೂಕ ಎಸ್ ಜಾನಕಿ ನಾವಾ ಎಸ್ ಜಾನಕಿ ಏರ್ನಾವಾ ರಡ್ಡ ಜನ ಬನ್ಪುನಾ ಓಕೆ ತೂಕ ಅಂತ ಪುಡ್ತಲೆ ಫ್ಲೇಮ್ ಅಲ್ಪ ಸೊಲ್ಮೇಲೆ ಲೆಪ್ಪು ಕೊರ್ನೇಕ ಓಕೆ ಓಕೆ. ಇದು ನಳಿನಿ ಅವರು ಕೋಟೆಕಾರ್ನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ಹಳೆಯ ಗೀತೆಯನ್ನು ಕೊಡಿ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ನಾನು ಸದ್ಯಕ್ಕೆ ಎಸ್ ಜಾನಕಿ ಅದರ ತಿಪ್ಪಿ ಸುಶೀಲ ಅವರು ಹಾಡಿರುವಂತಹ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಜಿ ಉದಯಶಂಕರ್ ಅವರ ಸಾಹಿತ್ಯ ಇರುವಂತಹ ಈ ಒಂದು ಗೀತೆ ಯಾವ ಚಿತ್ರದ್ದು ಅಂತ ಹೇಳಿದರೆ ಚಕ್ರವ್ಯೂಹ ಚಿತ್ರದ ನಿಜ ಹೇಳುವೆನು ಅಮ್ಮ ಅನ್ನುವಂತಹ ಒಂದು ಗೀತೆ. ಅದ್ಭುತವಾದಂತಹ ಗೀತೆ ಈ ಒಂದು ಚಿತ್ರ 1983 ತೆರೆ ಕಂಡಂತಹ ಚಿತ್ರ ಇದು. ಅದರ ಇದರಲ್ಲಿ ಏನು ಎಸ್ ಜಾನಕಿ ಅವರು ಸಣ್ಣ ಮಗುವಿನ ಧ್ವನಿಯಲ್ಲಿ ಅನುಕರಣೆ ಮಾಡಿದ್ದಾರೆ ಅಥವಾ ಧ್ವನಿಯಲ್ಲಿ ಹಾಡನ್ನು ಹಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಎಸ್ ಜಾನಕಿ ಅವರು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಧ್ವನಿಯಲ್ಲಿ ಹೇಳ್ತಿದ್ರು. ಅದು ಮಕ್ಕಳ ಧ್ವನಿಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ವಾಯ್ಸನ್ನ ಮಾಡ್ಯುಲೇಟ್ ಮಾಡ್ತಾಯಿದ್ರು. ಹಾಗಿರುವಾಗ ಈ ಒಂದು ಪಿ ಸುಶೀಲ ಅದೇ ರೀತಿ ಎಸ್ ಜಾನಕಿ ಅವರು ಹಾಡಿರುವಂಥ ಹಾಡನ್ನು ಚಕ್ರವ್ಯೂಹ ಚಿತ್ರದ ಗೀತೆಯನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಈ ಚಿತ್ರದಲ್ಲಿ ಅಂಬರೀಷ್ ಅದೇ ರೀತಿ ಅಂಬಿಕಾ ಅವರು ನಟನೆಯನ್ನು ಮಾಡಿದ್ದಾರೆ. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಸಿಟಿ ಚಂದ್ರಶೇಖರ್ ಅವರು. ಓಕೆ ಓಕೆ ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಯಾವ ಹಾಡು ಕೇಳುವ?
2: ನನಗೆ ಬೆಳ್ಳಿ ಮೋಡ ಅಂತ ಫಿಲಂ ಇದೆ, ಪುಟ್ಟಣ ಕನಕಾಲದು.
1: ಹೌದು ಹೌದು.
2: ಅದರಲ್ಲಿ ಮುದ್ದಿನ ಗಿಣಿಯು ಬಾರೋ ಮುತ್ತನ್ನು ಕುರುವೆ ಬಾರೋ ಹೆಗಲ ಮೇಲೆ ಆರಿ ಕುಣ ಕುಸುಮರಿ ಯಾರೋ ಅಂತ ಇದೆ. ಹಾಡಬೇಕು ಮೇಡಮ್.
1: ಹೌದು ಹೌದು, ಒಳ್ಳೆಯ ಹಾಡು ಅಲ್ವಾ?
2: ಎಲ್ಲ ಕೆಳಗಡೆ ಮತ್ತೆ ನಿಮ್ಗಾಗಿ ಮೇಡಮ್.
1: ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ.
2: ಮಳೆ ಆಗ್ತಾ ಇದೆ ಮೇಡಮ್? ಆ ಕಡೆ
1: ಇವತ್ತು ಮಳೆ ಬರ್ತಾ ಇದೆ.
2: ಅಲ್ಲ, ನಿಮ್ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಅದಕ್ಕೆ ಅದಕ್ಕೆ ಕೇಳಿದೆ.
1: ಹೌದಾ? ಸ್ವಲ್ಪ ಮೈಕ್ ನಿಂದ ಆ ರೀತಿ ಆಗ್ತಿದೆ, ಧ್ವನಿ ಸರಿಯಾಗಿದೆ. ಓಕೆ ಓಕೆ, ಧನ್ಯವಾದಗಳು.
2: ಊಟ ಎಲ್ಲ ಆಯ್ತು?
1: ಊಟ ಆಯ್ತು, ಊಟ ಆಯ್ತು.
2: ಸರಿ.
1: ಓಕೆ ಓಕೆ. ಇದು ಸಿ ಟಿ ಚಂದ್ರಶೇಖರ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಯಾವುದು ಅಂದ್ರೆ ಬೆಳ್ಳಿ ಮೋಡ ಚಿತ್ರದಿಂದ ಮುದ್ದಿನ ಗಿಣಿಯೇ ಬಾರು ಅನ್ನುವಂತಹ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಖಂಡಿತ ಸ್ವಲ್ಪ ಹೊತ್ತಲ್ಲಿ ಎರಡೂ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಎರಡು ಗೀತೆಗಳು ಬರ್ತಾ ಇದೆ. ಪುಟ್ಟಣ್ಣ ಕಣಗಾಲ್ ಅವರ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಒಂದು ಚಿತ್ರ ಇದು ಬೆಳ್ಳಿ ಮೋಡ ಅನ್ನುವಂಥದ್ದು. ಕಲ್ಯಾಣ್ ಕುಮಾರ್ ಅದೇ ರೀತಿ ಕಲ್ಪನಾ ಅವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಟಿ ಎನ್ ಶ್ರೀನಿವಾಸನ್ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿರುವಂತಹ, ವಿಜಯ್ ಭಾಸ್ಕರ್ ಅವರ ಸಂಗೀತ ಇರುವಂತಹ, ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯವನ್ನು ನೀಡಿರುವಂತಹ ಈ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಈ ಚಿತ್ರ 1966 ತೆರೆ ಕಂಡಂತಹ ಚಿತ್ರ. ಬ್ಯಾಕ್ ಟು ಬ್ಯಾಕ್ ಹಾಡು ಬರ್ತಾ ಇದೆ, ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ಜೊತೆ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ ಬಲು ಇಷ್ಟ ನಂಗೆ ನೀನು ಕಥೆಯ ಹೇಳುವ ರೀತಿ ಅದು ಏಕು ಕಾಣೆ ಅಪ್ಪ ನನ್ನ ಕಂಡರೆ ಪ್ರೀತಿ
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
3: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

0: ಕೇಳ್ತಿರೋದು ರೇಡಿಯೋ ಸಾರಂಗ್ರಾಡ್ 7.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ ಕರೆಯನ್ನ ಮಾಡುವಂತ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಸಂಕಪ್ಪಣ್ಣ ಪಾತ್ರನಲ್ಲ.
0: ಸಂಕಪ್ಪಣ್ಣೆ ಪಾತ್ರನಲ್ಲ ಎಂಚಣ್ಣ ಸಂಕಪ್ಪಣ್ಣ.
1: ಬರ್ಸದ ಅಲರ್ಜಿ ಒಂಚೂರು ಅರ್ಪಣೆ ಹೋಗ್ಕೊಂಡು ಜೋರ್ ವರ್ಷ ಬರಂದಿದ್ವಿ. ಕಾಫಿಗಿಲ್ಲ ಮುಂಚಿಗಿಲ್ಲ ಎಡ ಮುಂಚಿಗಿ ವರ್ಷ ಬೋಡು ಪಕ್ಕ ಮುಂದೆ ಬೋರ್ ವೆಲ್ ಕೂಡ ಅಡಿಗೆ ಹೋಗ್ತೀನಿ ನೀರು ಕೊಡ್ತೇನೆ. ಅಂತರ್ಜಲ ಕಮ್ಮಿ ಆಗ್ತದೆ. ನಾನು ಇಂಚೆನೆ ಬರ್ಸ ಪೂರ್ಣ ದುಂಬುಗ್ಲು ನೀರು ಬರೋ ನೀರು ಸಿಕ್ಕೇ ಕಷ್ಟ.
0: ನಾನು
1: ದೇವ್ರ ಕಣ್ಣು ಬಿಡುದು ಅಂತ ಬರ್ಸ ಬರ್ತಂದ್ರೆ ಇದ್ದೆ. ಬರ್ಸ ಬರ ದೇವ್ರ ಎಡ್ಡ ಮಲ್ಪಾಡೋದು ಅಂತಂದೀನಿ. ಬಂಗಾರದ ಮನುಷ್ಯ ಪಿಕ್ಚರ್ ಪ್ರೀತಿ ಶ್ರೀನಿವಾಸ ಅಂತ ನಗು ನಗು ತಾನಲ್ಲಿ ಈ ಪದ್ಯ ಬೋರ್ಡ್.
0: ಬಂಗಾರದ ಮನುಷ್ಯ ಚಿತ್ರ,
1: ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್
0: ಸಂಕಪ್ಪ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತ ಹಾಡು ಬಂಗಾರದ ಮನುಷ್ಯ. ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದೆ. ಅದರಲ್ಲೂ ಕೂಡ ನಗು ನಗು ತಾನಲಿ ಏನೇ ಆಗಲಿ ಅನ್ನುವಂತ ಹಾಡು. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. 6364204949 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ಗ್ರೌಂಡ್ 7.8 FM. ಇದು ಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ನಿಮ್ಮ ಇಷ್ಟದ ಹಾಡನ್ನು ಕೇಳುವಂತಹ ಸಮಯ, ಕರೆ ಮಾಡುವಂಥ ಸಂಖ್ಯೆ 6364240499. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ
1: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಅಂತ.
0: ತಿಮ್ಮಪ್ಪ ಅವರು ಪುತ್ತೂರಿನಿಂದ. ಓಕೆ, ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೇನೆ.
0: ಆರಾಮ?
1: ಹೇಗಿದ್ದೀರಿ?
0: ಹಾ, ನಾವು ಕೂಡ ಆರಾಮ. ಓಕೆ, ಹೇಳಿ ತಿಮ್ಮಪ್ಪ, ನೀವತ್ತು ಯಾವ ಹಾಡು ಪ್ರಸಾರ ಮಾಡುವ?
1: ನನಗೆ ಹುಲಿಹಾಲಿನ ಮೇವು ಚಿತ್ರದಿಂದ ಚಿನ್ನದ ಮಲ್ಲಿಗೆ ಹೂವೆ ಬಿಡುಣಿ ಡಿಂಕದ ಚೆಲುವೆ ಇನ್ನ ಒಲವೋ ಬೇಕೆನ್ನು ಬಳಿಗೆ ಬಂದಾಗ ಚೆಲವು ನನ್ನಲ್ಲಿ ಏಕೆ ಅಂತ ಒಂದು ಹಾಡು.

ಓಕೆ, ಇದು ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆಯನ್ನು ಕೇಳಿದ್ದಾರೆ. ರಾಜ್ಕುಮಾರ್ ಅವರ ಅಭಿನಯದ ಗೀತೆ ಇದು. ಅದೇ ರೀತಿ ಜಯಪ್ರದಾ ಅವರು ಕೂಡ ಈ ಒಂದು ಚಿತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಈ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಜಿ ಕೆ ವೆಂಕಟೇಶ್ ಅವರ ಸಂಗೀತಕ್ಕೆ ಸಂಗೀತ ಇರುವಂತಹ ಗೀತೆ ಇದು. ಅದೇ ರೀತಿ ಚಿ ಉದಯಶಂಕರ್ ಅವರು ಸಾಹಿತ್ಯವನ್ನು ನೀಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ ಅವರು ಹಾಡಿರುವಂಥ ಹಾಡನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕರೆ ಮಾಡ್ಬೋದು. ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಕರೆ ಮಾಡಿ ಮಾತಾಡಿ 6364240499 ಈ ಒಂದು ಸಂಖ್ಯೆಗೆ ಅಂತ ಹೇಳ್ತಾ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಹಾಡುಗಳನ್ನು, ಹಳೆಯ ಗೀತೆಗಳನ್ನು ಇವತ್ತು ನಾವು ಹೆಚ್ಚಾಗಿ ಕೇಳಿರುವಂಥದ್ದು, ಅದರ ಜೊತೆಗೆ ಎಸ್ ಜಾನಕಿ ಅವರು ಹಾಡಿರುವಂಥ ಹಾಡುಗಳನ್ನು ಕೂಡ ನಾವು ಕೇಳ್ತಾ ಇವೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಅನೇಕ ಗೀತೆಗಳನ್ನು ಕೇಳ್ತಾ ಇದ್ರೆ ಅದು ಹಳೆಯ ಗೀತೆಗಳಾಗಿರ್ಬೋದು, ಹೊಸ ಗೀತೆಗಳಾಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ಹಾಡುಗಳನ್ನು ಕೇಳ್ತಾ ಇದ್ರಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಸಮಯ ಸರಿಯಾಗಿ 4 ಗಂಟೆಗೆ ಕಾರ್ಯಕ್ರಮ ಕೂಡ ಪ್ರಸಾರ ಆಗಲಿಕ್ಕಿದೆ. ಹಾಗಿರುವಾಗ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಿಂದ ಹೊರಡ್ತಾ ಇದ್ದೀನಿ. ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಬಣ್ಣ ಬಣ್ಣದ ಬದುಕು.
1: ಮೋಕಿದ ಬಂದುಲೆ
2: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲೆ.
1: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
3: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
4: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
5: ಹಲೋ ಪುಟ್ಟ.
3: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
5: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು ಅಮ್ಮಂಗೆ ಹೇಳು.
3: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
6: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
8: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
7: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕಲಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ರೈಕೋಳಿ. ಕಲಾ ಸಾರಂಗ್ನಲ್ಲಿ ಹೋದ ವಾರ ಶಿಕ್ಷಕ ದಂಪತಿಗಳ ಮನೆಯಲ್ಲಿ ನಡೆದಂತಹ ಮಾತುಕತೆಯನ್ನು, ಅದರ ಮೊದಲ ಭಾಗವನ್ನು ನಿಮಗೆ ಕೇಳಿಸಿದ್ದೇವೆ. ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಶಿಕ್ಷಕರು ಬಿ ಶ್ರೀನಿವಾಸರಾವ್ ಅವರೊಂದಿಗೆ ಮಾತುಕತೆ. ಈಗ ಮತ್ತೊಂದು ಸಂಚಿಕೆ ತೆರೆದುಕೊಳ್ತಾ ಇದೆ. ಶ್ರೀನಿವಾಸರಾವ್ ಅವರ ಸಹಧರ್ಮಿಣಿ, ಅವರು ಕೂಡ ಪ್ರಶಸ್ತಿ ವಿಜೇತ ಶಿಕ್ಷಕಿ, ಸಾಹಿತ್ಯ ಸೇವಕ ದಂಪತಿಗಳ ಒಂದು ಭಾಗ. ಅವರನ್ನು ಮಾತಾಡಿಸಬೇಕು. ಅವರು ಕೂಡ ಅಷ್ಟೇ ಸಾಧನೆಯನ್ನು ಮಾಡಿದವರು ಮತ್ತು ಈಗಲೂ ಕೂಡ ಕ್ರಿಯಾಶೀಲ ಆಗಿರತಕ್ಕಂತಹ ಒಂದು ವ್ಯಕ್ತಿತ್ವ. 1945 ಪಣಂಬೂರಿನಲ್ಲಿ ಹುಟ್ಟಿದ್ದಾರೆ. ವಿದ್ಯಾದಾಯಿನಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ, ಆಮೇಲೆ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿ 90 ನಿವೃತ್ತಿಯನ್ನು ಪಡೀತಾರೆ. ಸುಮಾರು 3 ಒಂದು ಶೈಕ್ಷಣಿಕ ಸೇವೆ ಬರೆದು, ಆಮೇಲೆ ನವದೆಹಲಿ ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ಎಜುಕೇಷನ್ ಸಂಸ್ಥೆಯಿಂದ ರಾಷ್ಟ್ರಮಟ್ಟದ ಶಿಕ್ಷಕಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಶಿಕ್ಷಣದಲ್ಲಿ ಹಿರಿಮೆಗೆ ಪುರಸ್ಕಾರ ಅಂತ ಹೇಳಿ, ಆಮೇಲೆ ಸಾಹಿತಿಯಾಗಿ ತುಂಬ ಕೆಲಸಗಳನ್ನು ಮಾಡಿದ್ದಾರೆ. 4 ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಅದರ ಜೊತೆಗೆ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಸಾಹಿತ್ಯ ಸಂಗಮದಿಂದ ಅದನ್ನು ನಡೆಸಿ ರಾಜ್ಯಮಟ್ಟದ ಕವಿಗೋಷ್ಠಿಗಳು, ಕಾರ್ಯಾಗಾರಗಳನ್ನು ಮಾಡಿದ್ದಾರೆ. ಆಮೇಲೆ ಉಡುಪಿ, ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳ ಸಾಹಿತ್ಯ ಸಂಗಮ ಆ ಸಂಸ್ಥೆಯ ಮೂಲಕವಾಗಿ ಅನೇಕ ಕಡೆ ಅವರು, ಅವರ ಪತಿಯವರು ಸೇರಿಕೊಂಡು ಸುಮಾರು 550 ಹೆಚ್ಚಿನ ಶಾಲೆಗಳಲ್ಲಿ ಮಕ್ಕಳಿಗೆ ಸಾಹಿತ್ಯದ ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಅವರು ಒಬ್ಬರು ಕಲಾವಿದೆಯಾಗಿ, ಸಂಗೀತ ಕಲಾವಿದೆಯಾಗಿ, ತಾಳಮದ್ದಲೆಯ ಅರ್ಥಧಾರಿಯಾಗಿ, ಇಳಿವಯಸ್ಸಿನಲ್ಲಿ ಯಕ್ಷಗಾನ ವೇಷವನ್ನು ಮಾಡಿದ ಯಕ್ಷಗಾನ ಕಲಾವಿದೆಯಾಗಿ, ಹೀಗೆ ಅದರ ಜೊತೆಗೆ ಸಮಾಜ ಸೇವೆಯಲ್ಲಿ ಕೂಡ ಅವರು ನಿರತರಾಗಿದ್ದಾರೆ. ಕಲ್ಲಾವು ಸಾವಿತ್ರಿ ಶ್ರೀನಿವಾಸ ಸೇವಾ ಟ್ರಸ್ಟ್ 2004 ಅದನ್ನು ಪ್ರಾರಂಭ ಮಾಡಿದರು, ಅವರ ಪತಿಯವರ 70 ಹುಟ್ಟುಹಬ್ಬಕ್ಕೆ. ಅದರ ಮೂಲಕವಾಗಿ ಬೇರೆ ಬೇರೆ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅದರಲ್ಲಿ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿಗಳು, ಸಾಹಿತ್ಯ ಸೇವಕ ಶ್ರೇಷ್ಠ ದಂಪತಿ, ಗುರುದೇವಾನುಗ್ರಹ ಪುರಸ್ಕಾರ, ಕರ್ನಾಟಕ ದಂಪತಿ ರತ್ನ ರಾಜ್ಯಮಟ್ಟದ ಗೌರವ, ಆಮೇಲೆ ಬೊಳಂತಕೋಡಿ ಕನ್ನಡ ಪ್ರಶಸ್ತಿ, ಇತ್ತೀಚೆಗೆ ವೈಕಾಡಿ ಜನಾರ್ದನ ಆಚಾರ ಸೇವಾ ಪ್ರತಿಷ್ಠಾನದಿಂದ ಪ್ರಶಸ್ತಿ, ಹೀಗೆ ತುಂಬ ಪ್ರಶಸ್ತಿಗಳು ಪಡ್ಕೊಂಡು ಬಂದಿರತಕ್ಕಂತಹ ಒಬ್ಬರು ನಿವೃತ್ತ ಶಿಕ್ಷಕಿ ಸಾವಿತ್ರಿ ಎಸ್ ರಾವ್ ಅವರು ನಿಮ್ಮ ಜೊತೆ ಇದ್ದಾರೆ. ಅವರೊಂದಿಗೆ ಮಾತಾಡೋಣ. ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಬಹಳ ಸಂತೋಷ ಆಯಿತು ನಿಮ್ಮ ಸಾಧನೆಯನ್ನು ಕೇಳಿ ನೋಡಿ. ಬಹುಶಃ ನಿಮ್ಮ ಪತಿ ಮತ್ತು ನೀವು ಸೇರಿಕೊಂಡು ಮಾಡಿದಂಥ ಸಾಹಿತ್ಯದ ಶೈಕ್ಷಣಿಕವಾದ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ನಾವು ಕೇಳಿದವರು ಕೂಡ, ಸ್ವತಃ ನೋಡಿದವರು ಕೂಡ. ನೀವು ಮದುವೆ ಆಗೋದಕ್ಕೆ ಮೊದಲೇ ಇಂತಹ ಆಸಕ್ತಿಗಳನ್ನು ಬೆಳೆಸಿಕೊಂಡಿದ್ದೀರಿ ಅಂತ ನಾನು ಕೇಳಿದೆ. ಇದಕ್ಕೆ ಯಾವ ರೀತಿಯಲ್ಲಿ ನಿಮ್ಮ ಪರಿಸರ, ನಿಮ್ಮ ಕುಟುಂಬ, ನೀವು ಹುಟ್ಟಿದಂಥ ಒಂದು ಊರು, ಇದೆಲ್ಲ ನಿಮಗೆ ಸಹಕಾರಿ ಆಯಿತು ಅಂತ ಹೇಳ್ಬೋದಾ?
2: ನಾನು ಹುಟ್ಟಿದ್ದು ಪಣಂಬೂರಿನಲ್ಲಿ. ಪಣಂಬೂರು ಶಾಲೆಯಲ್ಲಿ ನಮಗೆ ಒಳ್ಳೆಯ ಪ್ರೋತ್ಸಾಹ ಇತ್ತು. ಅದು ಒಂದು ಸರ್ಕಾರಿ ಶಾಲೆ, ಆದರೂ ಸಹ ಅಲ್ಲಿ ಪ್ರತಿ ತಿಂಗಳು ಒಂದು ತಿಂಗಳ ಹಬ್ಬ ಅಂತ ಕಾರ್ಯಕ್ರಮ ಮಾಡ್ತಿದ್ರು. ಆ ತಿಂಗಳ ಹಬ್ಬ ಕಾರ್ಯಕ್ರಮದಲ್ಲಿ ನಾವೇ ಮಕ್ಕಳೇ ಎಲ್ಲ ಸೇರಿಕೊಂಡು, ಮತ್ತೆ ನಮ್ಗೆ ಪಿ ಸಿ ವಾಸುದೇವರಾವ್ ಅಂತ ಹೇಳಿ ಒಬ್ರು, ಅವ್ರು ಮಾಸ್ಟರ್ ಆಗಿದ್ರು, ನಮ್ಮ ಮನೆ ಹತ್ರ ಇದ್ರು ಅವರು,
1: ಗಮಕಿಗಳು.
2: ಅವರು ನಮ್ಗೆ ಒಂದು ಅಣ್ಣನ ಹಾಗೆ, ಮತ್ತೆ ಒಳ್ಳೆ ಸಂಗೀತ ಹಾಡ್ತಾರ ಅವರು, ಪದ್ಯಗಳೆಲ್ಲ ಸಂಗ್ರಹ ಇತ್ತು ಅವ್ರ ಹತ್ರ. ನಮ್ಗೆ ಬೇಕಾದ ಪದ್ಯಗಳನ್ನ ನಾವು ಅವರಿಂದ ತಕೊಳ್ತಾ ಇದ್ವಿ. ಅವರು ನಮ್ಗೆ ಅದ್ರ ರಾಗ ಹೇಳಿಕೊಡ್ತಿದ್ರು. ಆಮೇಲೆ ನಾವು ಕೆಲವು ಮಕ್ಕಳೆಲ್ಲ ಒಟ್ಟು ಸೇರಿ ಅದಕ್ಕೆ ಸ್ಟೆಪ್ ಹಾಕೋದು ನಾವೇ. ಯಾಕೆ ನಮ್ಮ ಪಣಂಬೂರಲ್ಲಿ ನಮ್ಗೆ ಆಸಕ್ತಿ ನಿಜವಾಗಿ ನಮ್ಗೆ ಡಾನ್ಸ್ ಮಾಡೋದು, ಹಾಡುವುದು, ಕುಣಿಯುವುದು, ಮತ್ತು ಎಲ್ಲದರಲ್ಲಿ ಆಸಕ್ತಿ ತುಂಬಾ. ಯಾಕೆಂದ್ರೆ ನಾವು ಸುಮ್ಮನೆ ಕೂತವರೇ ಅಲ್ಲ. ಅದೇನೋ ನನ್ನಲ್ಲಿ ಆಸಕ್ತಿ, ಅದು ಯಾಕೆ ಬೆಳೀತ ಗೊತ್ತಿಲ್ಲ. ಅಂತೂ ಚಿಕ್ಕಂದಿನಿಂದಲೂ ನಾವು ಹಾಡ್ತಾ ಇದ್ವು, ಕುಣಿತಾ ಇದ್ವು, ಹಾರಾಡ್ತಾ ಇದ್ವಿ, ಮರ ಹತ್ತುತ್ತಾ ಇದ್ವು, ಈಜಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ನಾವು ಬಹಳ ಬಾಲ್ಯವನ್ನ ನಾವು ಸಂತೋಷದಲ್ಲಿ ಅನುಭವಿಸಿದ್ದೇವೆ. ನಾವು ಒಟ್ಟಿಗೆ 7 ಮಕ್ಕಳು, 4 ಹುಡುಗಿಯರು, ನಾವು 3 ಹುಡುಗರು, ನಾನು ಮಧ್ಯದವಳು, ನನಗೆ ಒಬ್ಬ ಅಣ್ಣ, ಒಬ್ಬ ಅಕ್ಕ, 2 ತಮ್ಮಂದ್ರು, 2 ತಂಗಿಯಂದ್ರು. ನಮ್ಮ ದೊಡ್ಡ ಸಂಸಾರ, ನಮ್ದು ಕೂಡು ಕುಟುಂಬ. ಹಾಗೆ ನಮ್ಮ ಚಿಕ್ಕಪ್ಪನ ಮಕ್ಕಳು ಸಹ ಎಲ್ಲ ಒಟ್ಟಿಗೆ ಇದ್ದವ್ರು. ನಮ್ದೊಂದು ದೊಡ್ಡ ಮನೆ, ದೊಡ್ಡ ಅಂಗಳ, ಅದರಲ್ಲಿ ಎಲ್ಲಾ ಕೆಲಸ ಇತ್ತು. ಬೇಸಾಯ ಗೀಸಾಯ ಎಲ್ಲ ಮಾಡ್ಲಿಕ್ಕಿತ್ತು ನಮ್ಗೆ. ನಾವು ವಿದ್ಯಾದಾಯನಿಗೆ ಹೋಗಿ ಕಲ್ತದ, ಆಮೇಲೆ ಪಣಂಬೂರ್ ಆದ್ಮೇಲೆ ವಿದ್ಯಾದಾಯನಿಗೆ ಹೋಗಿ ನಾವು ನಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದವರು.
1: ಈಗ ಶಾಲೆಯಲ್ಲಿ ವಿದ್ಯಾರ್ಥಿನಿ ಆಗಿದ್ದುಕೊಂಡು ಏನೆಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸ್ತೀವಿ?
2: ಅದೇ ಹೇಳಿದ್ದಲ್ಲ ನಾನು, ಏನು ಅಂತ ಹೇಳಿದ್ರೆ ನಾಟಕ ಮಾಡೋದು, ಡಾನ್ಸ್ ಮಾಡೋದು, ನಾವೇ ಸ್ಟೆಪ್ ಹಾಕೋದು. ನಮ್ಗೇನು ಯಾರು ಹೇಳಿಕೊಡೋರು ಏನಿಲ್ಲ, ಏನೋ ನಮ್ದ ರೀತಿಯಲ್ಲಿ ನಾವು ಮಾಡ್ತಾ ಇದ್ವಿ. ಅಲ್ಲೇ ನಾವು ನಾಟಕ ಮಾಡ್ತಾ ಇದ್ವು, ಎಲ್ಲ ಮಾಡ್ತಾ ಇದ್ವು. ಭಜನೆ, ಭಜನೆ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ನಮ್ಗೊಬ್ರು ಮಾಸ್ಟರ್ ಇದ್ರು, ಕೇಶವ ಕಾರಂತರು ಅಂತ, ಪಣಂಬೂರಲ್ಲಿ ಇರುವಾಗ್ಲೆ ಅವ್ರು ನಮ್ಗೆಲ್ಲ ಭಜನೆ ಹೇಳಿಕೊಡೋರು. ಆಮೇಲೆ ಅವರ ಕ್ಲಾಸಲ್ಲಿ ಇರುವಾಗ ನಮ್ಗೆ ಡಂಬೆಲ್ಸು ಮತ್ತೆ ಲೇಸಿಮ್ ಎಲ್ಲ ಕೊಟ್ಟು ಇದನ್ನೆಲ್ಲ ಅವ್ರು ಹೇಳಿಕೊಡ್ತಾ ಇದ್ರು. ಸ್ವಲ್ಪ ನಾವೇ ಅದನ್ನ ಹಿಡ್ಕೊಂಡು ಅದ್ರಲ್ಲಿ ಏನೆಲ್ಲ ಮಾಡೋದೆಲ್ಲ ಮಾಡ್ತಿದ್ವಿ ನಾವು. ಮತ್ತೆ ನಮ್ಮ ಪಣಂಬೂರು ದೇವಸ್ಥಾನ ಅಂತ ಇತ್ತು, ಅಲ್ಲಿ ಸಹ ಏಕಾಹ ಭಜನೆ ಆಗುವಾಗ ನಮ್ಮನ್ನಲ್ಲಿ ಕರಿತಾ ಇದ್ರು ಅವರು. ಅಲ್ಲಿ ಒಬ್ರು ಶಾನ್ಬಾಗ್ರು ಅಂತ ಇದ್ರು, ಅವರು ಸಹ ಹಾಗೆ ನಮ್ಮ ಹತ್ರ ಎಲ್ಲ ಮಕ್ಕಳಿಂದ ಕುಣಿದು ಭಜನೆ ಆಗ್ಲೇ ಮಾಡಿಸ್ತಾ ಇದ್ರು. ಮತ್ತೆ ನಮ್ಮ ಊರಲ್ಲಿ ಒಂದು ಸಂಕೀರ್ತನೆ ಅಂತ ಉಂಟು, ತುಳಸಿ ಪೂಜೆ ಆಗುವಾಗ ಮನೆ ಮನೆಗಳಲ್ಲಿ ತುಳಸಿ ಪೂಜೆ ಆಗ್ಲಿಕ್ಕೆ ಉಂಟು. ಅದಕ್ಕೆ ವಾದಿರಾಜರು ಬರೆದಂತಹ ತುಳಸಿ ಸಂಕೀರ್ತನೆ ಅಂತ ಉಂಟು. ಅದನ್ನ ನಾನು ಆಗಲೇ ಚಿಕ್ಕಂದಿನಿಂದಲೇ ಹಾಡ್ತಾ ಇದ್ದೆ. ಅದನ್ನ ನೋಡಿ ನಮ್ಮ ಪಿ ಸಿ ವಾಸ ಮಾಸ್ಟ್ರು, ನೀವು ಹುಡುಗಿ ಆದ್ರೂ ತೊಂದರೆ ಇಲ್ಲ, ನೀನ್ ಹಾಡ್ಬೇಕು ಅಂದ್ರೆ ನಿಜವಾಗಿ ಆಗ ಗಂಡಸರು ಮಾತ್ರ, ಈ ಸುತ್ತು ಬರೋದೆಲ್ಲ ಉಂಟಲ್ಲ ಅದು ಗಂಡಸರಿಗೆ ಮಾತ್ರ, ಹೆಂಗಸರೆಲ್ಲ ಅದೆಲ್ಲ ಮುಂದುವರ್ಲಿಕ್ಕೆ ಇಲ್ಲ ಅಲ್ಲಿ ಆಗ ಆ ಟೈಮ್ನಲ್ಲಿ. ಆದ್ರೆ ಅವ್ರು ಹೇಳಿದ್ರು, ನಾನು ಚಿಕ್ಕವಳಾಗಿರುವಾಗ ನೀನ್ ನಮ್ಮೊಟ್ಟಿಗೆ ಸೇರಿ ಸಂಕೀರ್ತನೆ ಹಾಡ್ಬೇಕು ಅಂತ. ಹಾಗೆ ನಾನು ಆಗಲೇ ಶುರು ಮಾಡಿದ್ದೆ.

0: ಮತ್ತೆ ಅಲ್ಲಿಂದ ಅದಾಯ್ತಾ ಅಂದ್ರೆ ನಮ್ಗೆ ಸ್ಪರ್ಧೆಗಳು ಇರಲಿಲ್ಲ. ಪಣಂಬೂರು ಶಾಲೆಯಲ್ಲಿ ನಮಗೆ ಸ್ಪರ್ಧೆಗಳಿಲ್ಲ. ನಮ್ಮ ಹೆಡ್ ಮಾಸ್ಟರ್ ಇದ್ರು, ಅವರು ಪದ್ಮನಾಭಯ್ಯನವರು ಅಂತ. ಅವರು ಆಗಲೇ ನಮಗೆ ಈ ಷೋಡಶ ಪೂಜೆ ಅಂತ ದೇವಿದು, ಆಮೇಲೆ ಶರದಿಯಳು, ಹರಿಯೋಗ ನಿದ್ರೊಳಿರಳು, ದೇವಿ ಮಹಾತ್ಮೆದು ಅದೆಲ್ಲ ಆಗಲೇ ಹೇಳಿಕೊಟ್ಟಿದ್ದಾರೆ ನಮಗೆ. ಮತ್ತೆ ಈ ಹರಿಭಕ್ತಿ ಸಾರದ್ದು ಕೆಲವು ಪದ್ಯಗಳು, ಮತ್ತೆ ಗಿಳಿಯ ಮರಿಯನ್ನು ತಂದದೆಲ್ಲ ತುಂಬ ಅವರು ತುಂಬ ಪದ್ಯದಲ್ಲಿ ನಮಗೆ ಬಹಳ ಹೇಳಿಕೊಡ್ತಿದ್ರು. ಹಾಗಾಗಿ ಮತ್ತೆ ಅಂಬಾಬಾಯಿ ಟೀಚರ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವರ ಪ್ರೇರಣೆಯಿಂದಲೇ ನಾನು ಈಗ ಮಕ್ಕಳಿಗೆ ಪದ್ಯ ಹೇಳಿಕೊಡೋದು ಅದನ್ನೆಲ್ಲ ಮಾಡೋದು ಅಂತ ಖಂಡಿತವಾಗಿ. ಅವರು ಪಣಂಬೂರು ಶಾಲೆಯಲ್ಲಿ ಇದ್ದದು ಅವರು. ಮತ್ತೆ ಒಬ್ಬರೇ ಇದ್ದವರು ಅವರು, ಅವರ ಮನೆಗೆ ನಾವು ಹೋಗ್ತಿದ್ದೀವಿ ತುಂಬಾ. ಪಣಂಬೂರಲ್ಲಿ ಪಣಂಬೂರು ದೇವಸ್ಥಾನದ ಹತ್ರ ಅವರ ಮನೆ ಇತ್ತು. ಅವರು ತುಂಬಾ ಪದ್ಯಗಳ ಸಂಗ್ರಹ, ತುಂಬಾ ಸಂಗ್ರಹ ಇತ್ತು ಅವರಲ್ಲಿ. ಅವ್ರು ನಮ್ಗೆ ಯಾವ ಹೊತ್ತಿಗೆ ಹೋದ್ರು ಸಹ ಹೇಳಿಕೊಡ್ತಿದ್ರು, ಅದನ್ನು ಕಲ್ತು ನಾವು ಅದಕ್ಕೆ ಡಾನ್ಸ್ ಎಲ್ಲ ಮಾಡ್ತಿದ್ದು. ವಿದ್ಯಾದಾಯನಿಗೆ ಹೋದಾಗ ನಿಜವಾಗಿ ನೋಡ್ಲಿಕ್ಕೆ ಹೋದ ಯಕ್ಷಗಾನ ಆಗುವಾಗಲೂ ದೇವಸ್ಥಾನಗಳಲ್ಲಿ ಯಕ್ಷಗಾನ ಆಗ್ತಾ ಇತ್ತು. ಅಲ್ಲಿ ಪಣಂಬೂರು ದೇವಸ್ಥಾನದಲ್ಲಿ ಸಹ ಯಕ್ಷಗಾನ ನಾಟಕ ಎಲ್ಲ ಆಗ್ತಿತ್ತು. ಅಲ್ಲೆಲ್ಲ ತುಂಬಾ ಕಲಾವಿದರೆಲ್ಲ ಇದ್ರು, ಹಾಗೆ ನೋಡ್ತಾ ಇದ್ದೆವು. ನಮ್ಗೆ ಆಸೆ ಆಗ್ತಿತ್ತು ನಾವು ಸಹ ಹೀಗೆ ನಾಟಕ ಮಾಡ್ಬೋದಲ್ಲ, ಹೊರಗೆ ಒಳಗೆ ಅಲ್ಲ ಶಾಲೆ ಒಳಗಲ್ಲ ಯಕ್ಷಗಾನ ಮಾಡ್ಬೋದಲ್ಲ. ಆದ್ರೆ ಆ ಕಾಲದಲ್ಲಿ ನಮ್ಮಲ್ಲಿ ನಮ್ಮ ಪಣಂಬೂರಲ್ಲಿ ಯಾರೊಬ್ಬರು ನಮ್ಗೆ ಸಂಗೀತ ಕಲಿಸೋರಾಗ್ಲಿ ಯಕ್ಷಗಾನ ಕಲಿಸೋರಾಗ್ಲಿ ಯಾರೂ ಇರಲಿಲ್ಲ. ಆಮೇಲೆ ವಿದ್ಯಾದಾಯನಿಗೆ ಹೋದೆ. ವಿದ್ಯಾದಾಯನಿಗೆ ಹೋದಾಗ ಅಲ್ಲಿ ಎಲ್ಲದಕ್ಕೂ ಪ್ರೋತ್ಸಾಹ ಇತ್ತು. ಅಲ್ಲಿ ಒಬ್ರು ಡಾನ್ಸ್ ಮಾಸ್ಟರ್ ಇದ್ರು ಮಧ್ಯಸ್ಥರು ಅಂತೇಳಿ, ನಮ್ಗೆ ಕಲಿಬೇಕು ಅಂತ ಆಸಕ್ತಿ ಇತ್ತು. ಆದ್ರೆ ನಾವು ಪಣಂಬೂರಿಂದ ವಿದ್ಯಾದಾಯನಿಗೆ ನಡ್ಕೊಂಡು ಹೋಗಿ ಬಂದು ಕಲ್ತವರು. 5 ಮೈಲು 5 ಮೈಲು, ಬೆಳಿಗ್ಗೆ 5 ಮೈಲು, ಸಾಯಂಕಾಲ 5 ಮೈಲು, ನಡ್ಕೊಂಡೆ ಹೋಗಿ ಬುತ್ತಿ ಹಿಡ್ಕೊಂಡು ಹೋಗಿ ಊಟ ಮಾಡಿ ನಾವು ಬೆಳೆದವರು. ಆದ ಕಾರಣ ಅವ್ರು ಹೇಳ್ತಾರೆ, ಅವರೆಲ್ಲ ಶಾಲೆ ಬಿಟ್ಟ ಮೇಲೆ ನಮ್ಗೆ ಹೇಳಿಕೊಡೋದು. ಶಾಲೆ ಬಿಟ್ಟ ಮೇಲೆ ನಾವು ನಿಂತರೆ ಅವ್ರು ಹೇಳೋದೇನು, ನಿಮ್ಮ ಮಕ್ಕಳ ಮುಖ ನೋಡುವಾಗಲೇ ನಮಗೆ ದುಃಖ ಆಗ್ತದೆ, ಯಾಕೆ ನೀವು ಮಧ್ಯಾಹ್ನ ಇಷ್ಟಪ್ಪ ಬುತ್ತಿ ಊಟ ಮಾಡಿದ್ದೀರಿ, ನಿಮಗೆ ಆಯಾಸ ಆಗಿರ್ತದೆ, ಈಗ ಇದಾದ ಮೇಲೆ ಮತ್ತೆ ನೀವು ಮನೆಗೆ ಹೋಗೋದು ಯಾವಾಗ ನೀವು ಅಂತ ನಮ್ಮನವರು ಕಲಿಸ್ಲಿಕ್ಕೆ ಒಪ್ಲೇ ಇಲ್ಲ.
1: ಈಗ ಫಾರ್ಮಲ್ ಎಜುಕೇಶನ್ ಹತ್ತನೇವರೆಗೆ ಆಯ್ತು ನಿಮಗೆ?
0: ನಮಗೆ 11.
1: 11
0: ನಮ್ಮ ಕಾಲಕ್ಕೆ 8ನೇ ಕ್ಲಾಸು ಪಣಂಬೂರಲ್ಲಿ, ಆಮೇಲೆ 4th ಫಾರ್ಮ್ 5th ಫಾರ್ಮ್ 6th ಫಾರ್ಮ್ ಅಂತ ಹೀಗೆ ಮೂರು, ಒಟ್ಟಿಗೆ ನಾವು 11 ವರ್ಷ ಕಲ್ತವರು.
1: ಈಗ ನಿಮ್ಮ ಕಾಲದಲ್ಲಿ ನೋಡಿ, ಈಗ 10ನೇ ಕ್ಲಾಸ್ 11ನೇ ಕ್ಲಾಸ್ ಎಲ್ಲ ಆದ್ರೆ ಬ್ಯಾಂಕ್ ಎಲ್ಲ ಕರೆದು ಕೆಲಸ ಕೊಡ್ತಿದ್ರು,
0: ಕೊಡ್ತಿದ್ರು
1: ಅಥವಾ ಗವರ್ಮೆಂಟ್ ಕೆಲಸ
0: ಕೊಡ್ತಿದ್ರು.
1: ಅದು ಬಿಟ್ಟು ನೀವು ಶಿಕ್ಷಕ ಆದದ್ದು ಯಾಕೆ
0: ಅಂದ್ರೆ, ಈಗ SSLC ಆದ ಕೂಡಲೇ ನನಗೆ ಒಳ್ಳೆ ಮಾರ್ಕ್ಸ್ ಇತ್ತು. ಅದಕ್ಕೆ ನಮ್ಮ ಅಪ್ಪನಿಗೆ ತುಂಬಾ ಕಷ್ಟ, ಯಾಕಂದ್ರೆ ಅವ್ರು ರಿಟೈರ್ಡ್ ಆಗಿದ್ದ, ಅವರು ಮಾಸ್ಟರ್ ಆಗಿದ್ದವರು, ರಿಟೈರ್ಡ್ ಆಗಿದ್ದ. ನಾವು 7 ಜನ ಮಕ್ಕಳು, ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲ, ಅವರ ಹೊಟ್ಟೆ ತುಂಬಿಸಬೇಕಾಗಿತ್ತು, ಎಲ್ಲ ಮಾಡಬೇಕಾಗಿತ್ತು. ನನ್ನ ಅಣ್ಣ ಡಿಗ್ರಿ ಮಾಡಿದ್ದ, ಸೊ ಅವನಿಗೆ ನನ್ನ ಅಕ್ಕ ನನ್ನ ಹೆಚ್ಚು ಕಲಿಸ್ಲಿಲ್ಲ. ಅವಳು ತುಂಬಾ ಹುಷಾರಿದ್ಲು ಅವಳು, ಬಟ್ ಅವಳನ್ನು ಬೇಗ ಮದುವೆ ಮಾಡಿಬಿಟ್ರು. ನನಗೆ ಕಲಿಬೇಕಂತ ಆಸಕ್ತಿ ಇದ್ರು. ನಮ್ಮ ಆರ್ಥಿಕ ಒಂದು ಅಡಚಣೆಯಿಂದಾಗಿ, ಆರ್ಥಿಕ ಪ್ರಾಬಲ್ಯ ಇಲ್ಲದಿದ್ದ ಕಾರಣ ಅಣ್ಣನಿಗೆ ಮನಸ್ಸಿತ್ತು, ಒಳ್ಳೆ ಮಾರ್ಕ್ಸ್ ಉಂಟಲ್ಲ, ಇವಳನ್ನು PUC ಹಾಕಬೇಕು ಅಂತ. PUC ಹಾಕಬೇಕಾದ್ರೆ ಪಣಂಬೂರಿಂದ ನಾನು ಮಂಗಳೂರವರೆಗೆ ಬರಬೇಕಾಗಿತ್ತು. ನನ್ನ ನಂತರ ಇದ್ದಾರಲ್ಲ ತಮ್ಮಂದ್ರು ತಂಗಿಯಂದ್ರೆಲ್ಲ ಇದ್ದಾರಲ್ಲ, ಆ ಅಣ್ಣ ಏನು ಮಾಡಿದ ಅಂದರೆ ನನ್ನನ್ನು ಕರ್ಕೊಂಡೋಗಿ ಗೌರ್ಮೆಂಟ್ ಕಾಲೇಜಲ್ಲಿ ಆಗ ಇದ್ದದ್ದು PUC, ಹಾಗೆ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಇವಳು PUC ಮಾಡಲೇಬೇಕು, ಹುಷಾರಿದ್ದಾಳೆ ಇವಳು ಅಂತ ಹೇಳಿಕೊಂಡು ಹಾಗೆ ಹೋದಾಗ ಅದನ್ನೆಲ್ಲ ತುಂಬಿಸಿ ಎಲ್ಲ ಬಂತು. ಲಾಸ್ಟ್ ಡೇ ಅದು ಕೊಡಲಿಕ್ಕೆ, ಅದನ್ನು ವಾಪಸ್ ಕೊಡಲಿಕ್ಕೆ ಅಪ್ಪನ ಹತ್ರ ಬಂದು ಕೇಳಿದರೆ ಅಪ್ಪ ಹೇಳಿದರು, ನನಗೆ ಒಂದೇ ಮಾತು ಹೇಳಿದರು, ಈಗ ನೀನು ಹುಡುಗಿ, ನಿನಗೆ PUC ಆದಮೇಲೆ ಪುನಃ ಡಿಗ್ರಿ ಮಾಡಬೇಕು, ಡಿಗ್ರಿ ಮಾಡಿದ್ರೆ ಏನು ಪ್ರಯೋಜನ ಇದೆ, ಮತ್ತು 4 ಜನ ಇದ್ದಾರೆ ಅವರಿಗೂ ಕಲಿಸ್ಬೇಕು ನಾನು, ಮತ್ತು ನೀವು ಮದುವೆ ಆಗಿ ಹೋಗೋ ಹುಡುಗಿಯರು, ಅದ ಕಾರಣ ನಿಮ್ಮನ್ನೆಲ್ಲ ಬೇಗ ಬೇಗ ಮದುವೆ ಮಾಡಿ ಕೊಡ್ತೇವೆ ನಾವು, ನಿನಗೆ ಕಷ್ಟ ಆಗ್ತದೆ ನನಗೆ, ಇನ್ನು ನೀ ನಿರ್ಧಾರ ಮಾಡು, ಕಲೀಲೇಬೇಕಂತಿದ್ರೆ ನಾನು ಕಷ್ಟದಲ್ಲಿ ಕಲಿಸ್ಬೇಕಾಗತ್ತೆ ಅಂತೆಲ್ಲ ಹೇಳಿದರು. ನಾನು ಒಂದು ದಿನ ರಾತ್ರಿ ಇಡೀ ಯೋಚನೆ ಮಾಡಿದೆ, ಬೇಡ ನಾನು ಅಪ್ಪನಿಗೆಲ್ಲ ತೊಂದರೆ ಕೊಡೋದು ಬೇಡ ಅಂತ ಹೇಳಿದೆ. ಅಣ್ಣನ ಹತ್ರ ಹೇಳಿದೆ, ಅಣ್ಣ ನಾನು PUC ಬರುವುದಿಲ್ಲ ಅಂಥೇಳಿ. ಹಾಗಾದ್ರೆ ಏನು ಮಾಡ್ತಿ, ಅದನ್ನು ಟ್ರೈನಿಂಗಿಗೆ ಹೋಗ್ತೇನೆ ಅಂತ. ಆಗ 2 ಚಾಯ್ಸ್ ಇತ್ತು ನನಗೆ, ಒಂದು ಟೈಪ್ ರೈಟಿಂಗ್ ಮತ್ತು ಶಾರ್ಟ್ ಹ್ಯಾಂಡ್, ಇನ್ನೊಂದು TCH. ನಾನು ಎಣಿಸಿದೆ ನನಗೆ ಅಂದರೆ ಕುಣಿಯೋದ್ರಲ್ಲಿ, ಹಾಡುವುದರಲ್ಲಿ, ಆಡುವುದರಲ್ಲಿ ಎಲ್ಲದರಲ್ಲಿಯೂ ಇಷ್ಟ. ಟೈಪ್ ರೈಟಿಂಗಿಗೆ ಹೋದರೆ ಅದು ಶೇಡಿಗುಡ್ಡೆಗೆ ಬರಬೇಕಾಗಿತ್ತು, ಪಣಂಬೂರಿಂದ ಶೇಡಿಗುಡ್ಡೆಗೆ ಟೈಪ್ ರೈಟಿಂಗ್ ಬರಬೇಕಾಗಿತ್ತು. 1 ಗಂಟೆ 2 ಗಂಟೆ ಕ್ಲಾಸು, ಅಲ್ಲಿ ಬರೀ ಟೈಪ್ ರೈಟಿಂಗ್ ಮೆಷಿನ್ ಒಟ್ಟಿಗೆ
1: ಆಡಬೇಕು. ನಿಮಗೆ ಅಧ್ಯಾಪಕಿ ಆಗಬೇಕು ಅಂತ ಏನು ಆಸೆ
0: ಇರಲಿಲ್ಲ, ಅಧ್ಯಾಪಕಿ ಆಗಬೇಕು ಅಂತ ಆಸೆ ಇರಲಿಲ್ಲ. ಆದರೆ ಅದು ಟೈಪ್ ರೈಟಿಂಗ್ ಬೇಡ ನಂಗೆ, ಅದರಲ್ಲಿ ಯಂತ್ರಗಳ ಮೂಲಕ ಅಲ್ಲಿ ಆಡ್ಲಿಕ್ಕೆ ಇಡ್ಲಿಕ್ಕೆ ಎಂತ ಸಹ ಇಲ್ಲ. ಅಲ್ಲಿ ಇದು ಟ್ರೈನಿಂಗ್ ಶಾಲೆಗೆ ಹೋದ್ರೆ ಅಲ್ಲಿ ಸಂಗೀತ ಹಾಡೋದು ನಾಟಕ ಮಾಡೋದು ಅದೆಲ್ಲ ಇರ್ತಲ್ಲ ಅವಕಾಶ ಅಂತ ಹೇಳಿದೆ. ಅಲ್ಲಿ ಬಲ್ಮಠದಲ್ಲಿ ಟಿ ಸಿ ಎಚ್ ಗೆ ಸೇರಿದ್ ಒಂದು ವರ್ಷ, ಅಲ್ಲಿ ನಮ್ಗೆ ಆಗ ಒಂದೇ ವರ್ಷ ಎಸ್ ಎಲ್ ಸಿ ಆಗಿ ಒಂದು ವರ್ಷದಲ್ಲಿ ನಮ್ಗೆ ಟಿ ಸಿ ಎಚ್ ಟ್ರೈನಿಂಗ್ ಆಗ್ತಿತ್ತು. ಹಾಗೆ ಅಲ್ಲಿಗೆ ಆ ಉದ್ದೇಶದಿಂದ ಸೇರಿದ್ದು ನಾನು. ಟೈಪ್ ರೈಟಿಂಗ್ ಹೋದ್ರೆ ನಮ್ಗೆ ಆಡ್ಲಿಕ್ಕಿಲ್ಲ, ಕುಣಿಲಿಕ್ಕಿಲ್ಲ, ಹಾಡ್ಲಿಕ್ಕಿಲ್ಲ ಅಂತ ಹೇಳಿ ಟ್ರೈನಿಂಗ್ ಹೋದ್ರೆ ಅಲ್ಲಿ ಯೂಶುವಲ್ ಶಾಲೆ ಅಲ್ಲ, ಇಡೀ ದಿನ ಇರ್ತದೆ ಅಲ್ಲಿ. ಮತ್ತೆ ಹಾಗೆ ನಾನು ಟ್ರೈನಿಂಗ್ ಸೇರಿದ್ದು.
1: ಈ ತರಬೇತಿ ಸಮಯದಲ್ಲಿ ಏನಾದ್ರೂ ನಿಮಗೆ ಕಲೆ ಸಾಹಿತ್ಯಕ್ಕೆ ಪ್ರೋತ್ಸಾಹಿತ
0: ಅವಕಾಶ ಅಂತ ಅಂತದೇನಿರ್ಲಿಲ್ಲ,
1: ಟ್ರೈನಿಂಗ್
0: ಟ್ರೈನಿಂಗ್ ಶಾಲೆಯಲ್ಲಿ ಅಂತದೇ ನಾಟಕ ಮಾಡ್ಲಿಕ್ಕಿತ್ತು, ನಾಟಕ ಎಲ್ಲ ಇತ್ತು. ಆದ್ರೆ ಇದಕ್ಕೆಲ್ಲ ಅಷ್ಟು ಬಲ್ಮಠದಲ್ಲಿ ಆಗ ಅಷ್ಟು ಪ್ರೋತ್ಸಾಹ ಅಂತ ಹೇಳಿ ಏನು ಇರ್ಲಿಲ್ಲ.
1: ಅದಾದ್ಮೇಲೆ ಇಮಿಡಿಯೇಟ್ ಕೆಲಸ ಸಿಕ್ಕಿತ್ತು
0: ನನಗೆ. ಅದು ಒಂದು ಟ್ರೈನಿಂಗ್ ಆದ ವರ್ಷವೇ ನನಗೆ ವಿದ್ಯಾದಾಯಿನಿಯಲ್ಲಿ ನಾನು ಕಲಿತ ಶಾಲೆಯಲ್ಲಿ ನನಗೆ ಶಿಕ್ಷಕಿಯಾಗಿ ನನ್ನನ್ನು ಸೇರಿಸ್ಕೊಂಡ್ರು. ಹಾಗಾಗಿ ಅಲ್ಲಿ ನಾನು 5 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಸಹ ಒಳ್ಳೆ ಸ್ಕೋಪ್ ಇತ್ತು ಮಾತ್ರ.
1: ಸಾವಿತ್ರಿಯರೇ, ಈಗ ನೀವು ವಿದ್ಯಾದಾಯಿನಿಯಲ್ಲಿ ಶಿಕ್ಷಕಿಯಾಗಿ ಸೇರಿದ್ರಿ, ನಿಮಗೆ ಸಹಜವಾಗಿದ್ದಂತಹ ಆಸಕ್ತಿಗಳನ್ನ ಮಕ್ಕಳ ಮೂಲಕ ಹೇಗೆ ಬೆಳೆಸಿದ್ರಿ?
0: ಅದೇ ಮಕ್ಕಳಲ್ಲಿ ನಾನು ಬೆಳೆಸಲಿಕ್ಕೆ ಅಂತ ಹೇಳಿದ್ರೆ ಸ್ಪರ್ಧೆಗಳಿದ್ದಾಗ ಅವರಿಗೆ ತಯಾರು ಮಾಡಿದೆ ನಾನು. ಭಾಷಣ ಬರೆದು ಕೊಟ್ಟೆವು, ನಾಟಕ ಬರೆದು ಕೊಟ್ಟೆವು, ಭಗವದ್ಗೀತೆ ಹೇಳಿಕೊಟ್ಟೆವು, ಭಾವಗೀತೆ ಹೇಳಿಕೊಟ್ಟೆವು, ಜಾನಪದ ಗೀತೆ ಹೇಳಿಕೊಟ್ಟೆವು. ಹಾಗೆ ಅದನ್ನು ಅವರಿಂದ ಬೆಳೆಸಿದೆವು. ಮತ್ತೆ ನಮ್ಮಲ್ಲಿ ಸ್ಕೂಲ್ ಡೇ ಆಗುವಾಗ ಅವರಿಗೆಲ್ಲ ನಂದು ಬೇರೆ ಬೇರೆ ಎಲ್ಲ ಹೊಸ ಹೊಸ ರೀತಿಯ ಡಿಲ್ಲಿ ಇದರಲ್ಲಿ ಬರ್ತಾ ಇದ್ದೆ ದೂರದರ್ಶನದಲ್ಲಿ, ಅದನ್ನೆಲ್ಲ ಮಕ್ಕಳಿಗೆ ನಾನು ಮಾಡಿಸ್ತಾ ಇದ್ದೆ. ನವಿಲು ಡಾನ್ಸು ಅದು ಇದೆಲ್ಲ ಮಾಡಿಸ್ತಾ ಇದ್ದೆ. ಹಾಗೆ ಮಕ್ಕಳಿಂದ ಬೆಳೆಸಿದೆ.
1: ಎಷ್ಟು ಸರ್ವಿಸ್ ಮಾಡಿದ್ರಿ ನೀವು?
0: ನಾನು ಅಲ್ಲಿ ವಿದ್ಯಾದಾಯಿನಿಯಲ್ಲಿ 5 ವರ್ಷ.
1: ಅದು ಮತ್ತೆ ಬಿಟ್ಟು ಇಲ್ಲಿ ಬರ್ಲಿಕ್ಕೆ ಕಾರಣ?
0: ನನ್ನ ಮದುವೆ ಆಯ್ತು. ಮದುವೆ ಆದ್ಮೇಲೆ ಮತ್ತೆ ಇಲ್ಲಿ ಸುರತ್ಕಲ್ಲಿಂದ ನಾನು ಮಂಗಳೂರಿಗೆ ಬಂದೆ.
1: ಈಗ ಮದುವೆ ಆದ ಬಗ್ಗೆ ಕೂಡ ಬಹುಶಃ ನೀವು ಸಮಾನ ಆಸಕ್ತಿಯವರು, ಮತ್ತೆ ನಿಮ್ಮ ಆನಂತರ ಚಟುವಟಿಕೆ ಎಲ್ಲ ನೋಡಿದ್ರೆ ಎಲ್ಲಿಯಾದರೂ ನೀವು ಪರಸ್ಪರ ಪರಿಚಯ ಇದ್ದುಕೊಂಡು ಮದುವೆ ಆದರು ಅಂತ ನೋಡಿದ್ರೆ ಗೊತ್ತಾಗ್ತದೆ. ಹಾಗೇನಾದ್ರೂ ಆಯ್ತಾ ಅಲ್ಲ ಸಾಂಪ್ರದಾಯಿಕ ರೀತಿಯಲ್ಲಿ?
0: ಸಾಂಪ್ರದಾಯಿಕ ರೀತಿಯಲ್ಲಿ ಆದದ್ದು ಅಂದ್ರೆ ಒಂದು ಕಾಂಪಿಟೇಷನ್ ಮಾಡಿದ್ರು ಅವರು, ಅದರದ್ದು ಅವ್ರಿಗೆ ನನ್ನ ಸಂಬಂಧ ಇಲ್ಲ. ಅವರು ಮಂಗಳೂರಲ್ಲಿ ಇದ್ರು, ನಾನು ಸುರತ್ಕಲ್ಲಲ್ಲಿ ಇದ್ದೆ. ಟೀಚರ್ಸಿಗಾಗಿ ಡಿಪಾರ್ಟ್ಮೆಂಟು ಒಂದು ಕಾಂಪಿಟೇಷನ್ ಮಾಡಿತ್ತು, ಅದರಲ್ಲಿ ಭಕ್ತಿಗೀತೆ ಮತ್ತು ಲಘು ಸಂಗೀತ ಅಂತೇಳಿ. ನನಗೆ ವಿದ್ಯಾದಾಯಿನಿಯಲ್ಲಿ ಲಘು ಸಂಗೀತಕ್ಕೆ ಭಾಗವಹಿಸು ಅಂತ ಹೇಳಿದರು. ಹಾಗೆ ನಾನು ಲಘು ಸಂಗೀತಕ್ಕೆ ಭಾಗವಹಿಸಿದೆ ಸ್ಪರ್ಧೆಯಲ್ಲಿ. ಅದರಲ್ಲಿ ನಾನು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದೆ. ಅದನ್ನು ಕಂಡಕ್ಟ್ ಮಾಡಿದ್ರಲ್ಲಿ ಇವರಿದ್ದರು, ಅದು ನನಗೆ ಗೊತ್ತಿಲ್ಲ. ಆಮೇಲೆ ಅವ್ರು ನೋಡಿದ ನಾನು ಹಾಡಿದ್ದ, ನಾನು ಆಗ ಹಾಡಿದ ಪದ್ಯ ಶ್ರೀನಿವಾಸ ನೀನೇ ಪಾಲಿಸು ಅಂತ.
1: ಶ್ರೀನಿವಾಸ
0: ಕೊನೆಗೆ ಅಲ್ಲಿ ಬರ್ತದೆ, ಶ್ರೀನಿವಾಸ ಕೈಯ ಪಿಡಿದು ಅಂತ ಬರ್ತದೆ ಕೊನೆಗೆ. ಅದು ಏನು ದೇವರ ಇಚ್ಛೆಯೋ ಗೊತ್ತಿಲ್ಲ ನಂಗೆ. ಆ ಪದ್ಯ ಕೇಳಿ ಅವರಿಗೆ ತುಂಬಾ ಇಷ್ಟ ಆಗಿತ್ತಂತ, ಅವ್ರು ಮತ್ತೆ ಹೇಳ್ತಾರೆ ಹಾಗೆ, ಆ ಪದ್ಯ ನೀನು ಹಾಡಿ ತುಂಬಾ ಇಷ್ಟ ಆಗಿತ್ತು ಅಂತ.
1: ಶ್ರೀನಿವಾಸನೇ ಸಿಕ್ಕಿದ?
0: ಶ್ರೀನಿವಾಸನೇ ಸಿಕ್ಕಿದ. ಆಮೇಲೆ ಹಾಗೆ ನನ್ನ ಚಿಕ್ಕಪ್ಪನ ಮಗ ಅವರ ಶಾಲೆಯಲ್ಲಿ ಅಸಿಸ್ಟೆಂಟ್ ಆಗಿದ್ದ. ಅವರು ಎಲೋಶಿಯಸ್ ಅಲ್ಲಿ ಮಾಸ್ಟರ್ ಆಗಿ ಹೆಡ್ ಮಾಸ್ಟರ್ ಆಗಿರುವಾಗ ನನ್ನ ಚಿಕ್ಕಪ್ಪನ ಮಗ ಅವರ ಅಸಿಸ್ಟೆಂಟ್ ಆಗಿದ್ದ. ಅವನದು ರೆಕಮೆಂಡೇಶನ್, ತುಂಬಾ ಒಳ್ಳೆಯ ಹುಡುಗ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಮತ್ತೆ ತುಂಬಾ ತಾಳ್ಮೆ, ತುಂಬಾ ಒಂಥರ ಬಹಳ ಒಳ್ಳೆದಿದ್ದಾರೆ, ನಿನಗೆ ಹೇಳಿ ಮಾಡಿಸಿದಂತ ಹುಡುಗ ನಿಮ್ಮ ಮದುವೆಯಾಗು ಅಂತ ಹೇಳಿದ್ರು. ಮತ್ತೆ ನಮ್ಮ ಜಾತಕ ಸಹ ಕೂಡಿ ಬಂತು, ಜಾತಕದಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳಿ, ನಮ್ಮ ಜಾತಕ ನೋಡೋಕೆ ನಮ್ದು ಸರಿ ಆಗ್ತದೆ, ಒಳ್ಳೇದುಂಟು ಅಂತ ಆಯ್ತು. ಹಾಗೆ ಮತ್ತೆ ಅದು ಆಗಿನ ಕಾಲದಲ್ಲಿ ಒಂದು 15 ದಿನದಲ್ಲಿ ಮದುವೆ ಆಗಿದೆ. ಈಗಿನ ಹಾಗೆ ನಿಶ್ಚಯ ಆಗಿ ಎಲ್ಲ ಇಲ್ವೇ ಇಲ್ಲ, ಒಂದು ಬಂದು ನೋಡಿ ಬಂದು ಒಂದು 15 ದಿನದಲ್ಲಿ ಮದುವೆ ಆಗಿಬಿಟ್ಟಿದೆ ನಮ್ಗೆ.
1: ಈಗ ಮದುವೆ ಆದ ತಕ್ಷಣ ನೀವು ಮೊದಲ ಕೆಲಸವನ್ನು ಅಲ್ಲಿಂದ ಬಿಟ್ರ?
0: ಹೌದು. ನನಗೆ
1: ಈ ಕಡೆಯಿಂದ ಆಫರ್ ಬಂದ ನಿಮಗೆ?
0: ಹೌದು. ಇಲ್ಲಿ ಅಂದ್ರೆ ಅಮ್ಮ ಆಕ್ಚುಲಿ ಇಲ್ಲಿಯರ ಹೆಡ್ ಮಾಸ್ಟ್ರು ನನ್ನ ಚಿಕ್ಕಮ್ಮನ ಅಣ್ಣ, ಅವರು ಚಿಕ್ಕಪ್ಪನ ಹೆಂಡತಿಯ ಅಣ್ಣ, ಅವ್ರಿಗೆ ನಂದೆಲ್ಲ ಮೊದಲಿಂದಲೇ ಗೊತ್ತುಂಟು. ನಮ್ಮ ಮನೆಗೆಲ್ಲ ಯಾವಾಗ್ಲೂ ಬರ್ತಾ ಇದ್ರು, ನಮ್ದು ಅಬಿಲಿಟಿ ಎಲ್ಲ ಏನು, ನಾವೇನ್ ಮಾಡ್ತೇವೆ ಅಂತೆಲ್ಲ ಗೊತ್ತುಂಟು ಅವರಿಗೆ. ನನ್ನ ಅತ್ತೆಯವರು ಹೇಳಿದ್ರು ನೀನು ಕೆಲಸಕ್ಕೆ ಹೋಗುದು ಬೇಡ ಅಷ್ಟು ದೂರಕ್ಕೆ ಅಂತ ಆಯ್ತು. ಆಮೇಲೆ ಏನು ಮಾಡೋದು ಅಂತ ಹೇಳುವಾಗ ಅವರೇ ಹೇಳಿದರು, ಚಿಕ್ಕಮ್ಮನ ಅಣ್ಣ ಅವರು, ಶಿವರ ಮಾಸ್ಟ್ರು, ನೀನು ಇಲ್ಲಿಗೆ ಬಾ, ಈಗ ಟೆಂಪರರಿ, ಮತ್ತೆ 1-2 ವರ್ಷ ನಿಮ್ಗೆ ಪರ್ಮನೆಂಟ್ ಆಗ್ತದೆ ಅಂತ ಹೇಳಿ ಹಾಗೆ ನನ್ನನ್ನು ಸೇರಿಸ್ಕೊಂಡ್ರು.
1: ಈಗ ಖಾಸಗಿ ಶಾಲೆಗೆ ಬಂದ್ರಿ?
0: ಹೌದು, ಖಾಸಗಿ
1: ಶಾಲೆ. ಸರ್ಕಾರಿ ಅಪಾಯಿಂಟ್ಮೆಂಟ್ ಎಲ್ಲ ಆಗ್ತಾ ಇತ್ತಲ್ಲ, ಅದಕ್ಕೆ ಪ್ರಯತ್ನ ಮಾಡಲಿಲ್ವ ನೀವು?
0: ಇಲ್ಲ, ಪ್ರಯತ್ನ ಮಾಡ್ಲಿಕ್ಕೆ ನನಗೆ ನಿಜವಾಗಿ ನೋಡಿಕೊಂಡ್ರೆ ಎಸ್ ಎಲ್ ಸಿ ಆದ ಕೂಡಲೇ ನನಗೆ ಪೋಸ್ಟ್ ಆಫೀಸ್ ಅಲ್ಲಿ ಬ್ಯಾಂಕ್ ಅಲ್ಲಿ ನನಗೆ ಬಂದಿದೆ, ನನಗೆ ಅಪಾಯಿಂಟ್ಮೆಂಟ್ ಆಗಿದೆ. ಬಟ್ ಅದು ನಮ್ಮ ಅಣ್ಣ ಎಲ್ಲ ಬೇಡ ಹೇಳಿದ, ಅದು ಟ್ರಾನ್ಸ್ಫರ್ ಆಗ್ತದೆ ಪೋಸ್ಟ್ ಆಫೀಸ್ ಅಲ್ಲಿ ಮನೆಯಲ್ಲೆಲ್ಲ ಆದರೆ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಆಗ್ತದೆ, ಬೇಡ ನೀನು ಅದಕ್ಕೆ ಹೋಗೋದು ಬೇಡ ಅಂತ ಹೇಳಿದ. ಹಾಗೆ ಮತ್ತೆ ಟಿ ಸಿ ಹೆಚ್ ಮಾಡಿ, ಅದ್ರ ಮೊದಲೇ ಬಂದಿದೆ, ಎಸ್ ಎಲ್ ಸಿ ಆದ ಕೂಡಲೇ ಬಂದಿದೆ, ಮತ್ತೆ ಬೇಡ ಅಂತ ಹೇಳಿ ಟಿ ಸಿ ಹೆಚ್ ಮಾಡಿ ಶಿಕ್ಷಕ ಬರುತ್ತೆ.
1: ಈಗ ಅಶೋಕನಗರದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದೆ?
0: ಅಶೋಕನಗರದಲ್ಲಿ ನಾನು 68 to 90 ಅಷ್ಟು ವರ್ಷ ಕೆಲಸ, 22 ಕೆಲಸ ಮಾಡಿದ್ದೇನೆ. ಇಲ್ಲ, ಅವ್ರು ಮತ್ತೆ ಬಂದದ್ದು, ನಾನು 68 ಸೇರಿದೆ, ಅವ್ರು 73 ಬಂದದ್ದು. ಅದು ಶಾಲೆ ಅಂದ್ರೆ ಬಿಲ್ಡಿಂಗ್ ಎಲ್ಲ ಆಗಬೇಕು ಹಾಗೆ ಅಂತ ಹೇಳಿಕೊಂಡು ಅವ್ರ ಮ್ಯಾನೇಜ್ಮೆಂಟ್ ಅವರು ಕರೆದ್ರು, ಆಮೇಲೆ ಅವರು ಬಿಟ್ಟು ಬಂದ್ರು. ಹಾಗೆ ಮತ್ತೆ ನಾವು ಅವರು ಹೆಡ್ ಮಾಸ್ಟರ್, ನಾನು ಅಸಿಸ್ಟೆಂಟ್ ಆಗಿ ಅಲ್ಲಿ ನಮ್ಮದು ಕಾರ್ಯಕ್ರಮ ಮುಂದುವರಿಯಿತು.
1: ಆಗಿನ ನಿಮ್ಮ ಚಟುವಟಿಕೆಗಳೆಲ್ಲ ಹೇಗಿತ್ತು?
0: ಆಗ ಸಹ ಇದೇ ರೀತಿ ನಮ್ಮ ಮಕ್ಕಳಿಗೆ ಏನೆಲ್ಲ ಫೆಸಿಲಿಟೀಸ್ ಸಿಗಬೇಕಾ ಶಾಲೆಯಲ್ಲಿ, ಕಲಿಯುವುದನ್ನು ಬಿಟ್ಟು ಬೇರೆ ಇತರ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಬೇಕು ಅದನ್ನೆಲ್ಲ ನಮ್ಮ ಶಾಲೆಗಳಲ್ಲಿ ನಾವು ಮಕ್ಕಳಿಗೆ ಮಾಡಿಕೊಟ್ಟಿದ್ದೇವೆ. ನನಗೆ ಅವರು ತುಂಬಾ ಸಪೋರ್ಟಿವ್, ಅವರಿಗೆ ನಾನು ಸಪೋರ್ಟಿವ್. ಅದರ ಜೊತೆಯಲ್ಲಿ ನಮ್ಮ ಅಶೋಕನಗರ ಶಾಲೆಯಲ್ಲಿ ಹಲವಾರು ಶಿಕ್ಷಕರಿದ್ರು, ಎಲ್ಲರೂ ಒಂದೊಂದರಲ್ಲಿ ಪರಿಣತಿಯನ್ನು ಪಡೆದವರು. ಕೆಲವರು ನಾಟಕ ಮಾಡೋದ್ರಲ್ಲಿ, ಕೆಲವರು ಇನ್ನೂ ಉಳಿದ ಚಟುವಟಿಕೆಗಳಲ್ಲಿ. ನಮ್ಮಲ್ಲಿ ತುಂಬ ಚಟುವಟಿಕೆ ಇತ್ತು, ಸೇವಾದಳ ಇತ್ತು, ಸ್ಕೌಟ್ಸ್ ಇತ್ತು, ಮತ್ತೆ ನಾವು ಮಕ್ಕಳನ್ನು ಎಲ್ಲೆಲ್ಲಿಗೆ ಹಾಸನಕ್ಕೆಲ್ಲ ಕರ್ಕೊಂಡು ಹೋಗಿದ್ದೇವೆ. ಕಾಂಪಿಟೇಷನ್ ಇದ್ರೆ ಒಂದು ಮಾತಿತ್ತು, ಆಗ ಅಶೋಕನಗರದವ್ರು ಬಂದ್ರ ನಮ್ಗೆ ಪ್ರೈಸ್ ಇಲ್ಲ ಅಂತ. ಒಟ್ಟು ನಮ್ಮ ಮಕ್ಕಳು ಸಹ ನಾವು ಭೇದ ಭಾವ ಮಾಡ್ತಿರ್ಲಿಲ್ಲ, ಯಾವ ಜಾತಿಯವರೇ ಆಗ್ಲಿ, ಯಾವ ಬಡವರಾಗ್ಲಿ, ಶ್ರೀಮಂತರಾಗ್ಲಿ, ಯಾರಲ್ಲಿ ಎಬಿಲಿಟಿ ಉಂಟು, ಯಾರಲ್ಲಿ ಶಕ್ತಿ ಉಂಟು, ಅವರನ್ನು ಆಯ್ಕೆ ಮಾಡಿ ನಮ್ಮ ಮ್ಯಾನೇಜ್ಮೆಂಟ್ ಇಂದ ನಾವು ಕರ್ಕೊಂಡು ಹೋಗ್ತಿದ್ವಿ ಮಕ್ಕಳನ್ನು. ನಾವು ಕಾಂಪಿಟೇಷನ್ ಉಡುಪಿ ಕರ್ಕೊಂಡು ಹೋಗಿದ್ದೇವೆ. ಮತ್ತೆ ಒಂದ್ಸಲ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ಬೆಂಗಳೂರಲ್ಲಿ ಆಯ್ತು, ಮಕ್ಕಳದ್ದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬೆಂಗಳೂರಲ್ಲಿ ಮಕ್ಕಳದ್ದಾಯ್ತು. ನಮ್ಮ ಶಾಲೆಗೆ 4 ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ನಾವು ಮಕ್ಕಳಿಗೆ, ಡಿಪಾರ್ಟ್ಮೆಂಟ್ ಅವರಿಗೂ ಹಾಗೆ ಅಶೋಕನಗರದವರು ಹೇಳಿದ್ರೆ ಬರ್ತಾರೆ ಅಂತ. ಹಾಗೆ ನಾವು ಆ ತರದ ದುಡ್ಡು ನೋಡ್ತಿರ್ಲಿಲ್ಲ. ನಾವು ಒಂದು ನಾವು ಕೈಯಿಂದ ಹಾಕ್ತಿದ್ವಿ, ಇಲ್ಲದಿದ್ರೆ ಮ್ಯಾನೇಜ್ಮೆಂಟ್ ಇಂದ ಹಾಕಿ ಮಕ್ಕಳಿಂದ ದುಡ್ಡು ತಗೊಳ್ತಿರ್ಲಿಲ್ಲ. ಹಾಗೆ ಮೈಸೂರಲ್ಲಿ ಒಂದು ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಂತ ಆಯ್ತು ಆಗ ಮಕ್ಕಳಿಗೆಲ್ಲ. ಆಗ್ಲೂ ನಮ್ಮ 4 ಮಕ್ಕಳನ್ನ ನಾವು ಕರ್ಕೊಂಡು ಹೋಗಿದ್ದೇವೆ. ಅಲ್ಲಿ ನನ್ನ ಅಣ್ಣನ ಮನೆಯಲ್ಲಿ, ಅಣ್ಣನ ಮನೆ ಇತ್ತು ಅಲ್ಲಿ, ಆ ಮಕ್ಕಳನ್ನ ಅಲ್ಲಿ ಇಟ್ಟು ನಾವು ನೋಡ್ಕೊಂಡಿದ್ದೇವೆ. ಹಾಗೆ ಅಂದ್ರೆ ಮಕ್ಕಳಿಗೆ ಪಾಠ ಮಾತ್ರ ಅಲ್ಲ, ಆಕಾಶವಾಣಿಯಲ್ಲಿ ಹಾಗೆ ವರ್ಷಕ್ಕೆ 4 ಪ್ರೋಗ್ರಾಮ್ ನಾವು ಕೊಡ್ತಾ ಇದ್ವಿ. ಅವ್ರು ಕರಿತಾ ಇದ್ರು ನಮ್ಮನ್ನ ಅಲ್ಲಿ, ಅಬ್ದುಲ್ ರಹಮಾನ್ ಪಾಷಾ, ಜಯಶ್ರೀ. ಒಂದೊಂದ್ಸಲ ಅವ್ರು ಶಾಲೆಗೆ ಬಂದು ರೆಕಾರ್ಡ್ ಮಾಡ್ಕೊಂಡು ಹೋದದು ಉಂಟು. ಈ ಸ್ಕೂಲ್ ಡೇ ಅಲ್ಲ, ಇದ್ರದ್ದು ಸ್ವಾತಂತ್ರ್ಯ ದಿನಾಚರಣೆ ಆಗುವಾಗ ಅವರಿಗೆ ಮಾರ್ಚ್ ಪಾಸ್ ಮಾಡುವಂತಹದ್ದು ಸ್ಟೆಪ್ಸ್ ಬೇಕಾಗಿತ್ತು. ಅದಕ್ಕೆ ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳಿಂದ ಮಾಡಿಸಿ ಅದಕ್ಕೆ ಪದ್ಯ ಆಡಿಸಿ ನಾವು ಕಾರ್ಯಕ್ರಮ ಕೊಟ್ಟಿದ್ದೇವೆ. ಅದು ವರ್ಷದಲ್ಲಿ 4 ಕಾರ್ಯಕ್ರಮ ಕೊಡಬಹುದು ಒಂದು ಸಂಸ್ಥೆಯವರು, 4 ಅವಕಾಶ ನಮಗೆ ಕೊಡ್ತಾರೆ.
1: ಈಗ ಮಕ್ಕಳಿಂದ ಹಾಡುಗಳನ್ನೆಲ್ಲ ಆಡಿಸ್ತಿದ್ದೀರಿ ಅಥವಾ ನಾಟಕ ಅಭಿನಯಗಳನ್ನೆಲ್ಲ ಮಾಡಿಸ್ತಾ ಇದ್ದೀರಿ, ಈಗ ನೀವೇ ಬರೆದು ಮಾಡ್ತಾ ಇದ್ರ ಹೇಗೆ?
0: ಹೌದು, ನಾವು ಪದ್ಯಗಳೆಲ್ಲ ಸಾಧಾರಣ ನಾವೇ ಬರಿತಾ ಇದ್ವಿ. ನಾನು ನಮಗೆ ನಾಟಕಕ್ಕೆ ಬೇಕಾದ ಪದ್ಯಗಳೆಲ್ಲ ಸಾಮಾನ್ಯ ನಾವೇ ಬರಿತಾ ಇದ್ವಿ.
1: ಈಗ ನೀವು ಬರೆದ ಪುಸ್ತಕಗಳೇ ಒಂದು 4 ಪುಸ್ತಕ ಬರೆದಿರಲ್ಲ, ಯಾವುದೆಲ್ಲ ಅದು?
0: ಅದು ಒಂದು ನವಿಲುಗರಿ, ಅದು ಕವನ ಸಂಕಲನ. ಮತ್ತೊಂದು ಹಾಡು ಬಾಕ್ ಹೋಗಿಲೆ, ಆಮೇಲೆ ಮತ್ತೊಂದು ದೊಡ್ಡವರ ಬಾಲ್ಯ, ಮತ್ತೊಂದು ಹುಲಿಯನ್ನು ಮೆಚ್ಚಿಸಿದ ಬಾಲಕ, ಇನ್ನೊಂದು ಈಗ ನೆನಪಿಗೆ ಬರ್ತಾ ಇಲ್ಲ ನನಗೆ. ಒಟ್ಟು 5 ಪುಸ್ತಕಗಳನ್ನ ಪ್ರಿಂಟ್ ಮಾಡಿದ್ದೇನೆ. ಇದು ನಾನೇ ಮಕ್ಕಳಿಗಾಗಿ ಬರೆದಂತಹ ಪದ್ಯ.

0: ಅದು ಮಕ್ಕಳಿಗಾಗಿ ಬರ್ತದೆ,
1: ಮಕ್ಕಳಿಗಾಗಿ ಎಲ್ಲ. ಮತ್ತು ನಂದು ಲೇಖನಗಳು ಇದರಲ್ಲೆಲ್ಲ ಬರ್ತಾ ಇತ್ತು, ಯಾವ್ದ್ರಲ್ಲಿ ನಿಮ್ಮ ಉದಯವಾಣಿಯಲ್ಲಿ ಮತ್ತೆ ನಿಮ್ಮ ದೊಡ್ಡ ದೊಡ್ಡ ಪೇಪರ್ಗಳಲ್ಲೆಲ್ಲ. ಈಗ ಅತ್ತೆ ಸೊಸೆಯರಲ್ಲಿ ಮಧುರ ಬಾಂಧವ್ಯ ಸಾಧ್ಯ ಇಲ್ಲವೇ, ಇಂಥ ಲೇಖನಗಳನ್ನು ನಾನು ಪತ್ರಿಕೆಗಳಿಗೆ ಸಹ ಕೊಡ್ತಾ ಇದ್ದೆ. ಮತ್ತೆ ಕೆಲವು ಈಗ ಸೋವನೀರೆಲ್ಲ ಮಾಡ್ತಾರಲ್ಲ, ಅದರಲ್ಲಿ ಮಕ್ಕಳ ಸಾಹಿತ್ಯ ಪುಸ್ತಕದಲ್ಲಿ ಡಿಪಾರ್ಟ್ಮೆಂಟ್ ಮಾಡುವಂಥದ್ದು, ಅದರಲ್ಲೆಲ್ಲ ನಾನು ಹೆಚ್ಚಾಗಿ ಮಕ್ಕಳಿಗೆ ಬರೆಯೋದು ಜಾಸ್ತಿ. ಮತ್ತೆ ಸ್ಕಿಟ್ ಎಲ್ಲ ಬರೆದು ಕೊಡ್ತಾ ಇದ್ದೆ. ಈಗ ಮಕ್ಕಳು ಬಂದರೆ ಏಕಪಾತ್ರ ಅಭಿನಯ ಅದೆಲ್ಲ ಬಂದರೆ ಬರೆದು ಕೊಡ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ವಿ. ಭಾಷಣ ಬರೆದು ಕೊಡೋದ್ರಲ್ಲಿ ಅವರು ಎತ್ತಿದ ಕೈ ಅವರು ಭಾಷಣ. ಈಗಲೂ ಸಹ ಆಶಾ ದಿಲೀಪ್ ಅಂತ ಇದ್ದಾಳೆ, ಅವಳು ಈಗ ಅವಳೇ ಸ್ವತಃ ಬರೀತಾಳೆ. ಈಗ ಕಾಲೇಜಿಗೆ ಸ್ಟೂಡೆಂಟ್ ಆಗಿ ಈಗ ಕೊಡ್ಲಮಂಗ್ಲು ಶಾಲೆಯ ಶಿಕ್ಷಕಿ ಆಗಿದ್ದಾಳೆ ಅವಳು. ಸಾಧಾರಣ ಕಾಲೇಜಿಗೆ ಹೋಗುವವರೆಗೆ ಇವರಿಂದ ಬಂದು ಬರ್ತಕೊಂಡು ಹೋಗಿ ಪ್ರೈಸ್ ಪಡಿತಾ ಇದ್ಲು. ಈಗ ಅವಳು ಸ್ವತಂತ್ರವಾಗಿ ಎಲ್ಲಾ ಕಡೆಗೆ ಹೋಗಿ ಭಾಷಣ ಕೊಡ್ಲಿಕ್ಕೆ ಹೋಗ್ತಾಳೆ. ಅವಳು ಅಷ್ಟು ಹುಷಾರಾಗಿದ್ದಾಳೆ,
0: ಕವಿಗೋಷ್ಠಿಯಲ್ಲಿ
1: ಎಲ್ಲ ಭಾಗವಹಿಸ್ತಾಳೆ. ಆಶಾ ದಿಲೀಪ್ ಅಂತ ಬಹಳ ಹೆಸರುವಾಸಿ ಆಗಿದ್ದಾಳೆ ಅವಳು.
0: ಈಗ ಸಾವಿತ್ರಿ ಎಸ್ರಾವ್ ಅವರು ಸ್ವತಃ ಕೆಲವು ಮಕ್ಕಳ ಕವನಗಳು ಕೂಡ ಬರೆದಿದ್ದಾರೆ, ಅವರ ಬಾಯಲ್ಲಿ ನಾವು ಕೇಳುವ.
1: ಅಜ್ಜ

0: ಬಾಲ್ಯದ ದಿನವನ್ನು ಸ್ಮರಿಸುವರು, ಹೊಸ ಹೊಸ ಆಟವ ಕಲಿಸುವರು. ಬಾಲ್ಯದ ದಿನವನ್ನು ಸ್ಮರಿಸುವರು, ಹೊಸ ಹೊಸ ಆಟವ ಕಲಿಸುವರು. ಸಾಹಸ ರೋಚಕ ಕತೆಗಳ ಹೇಳಿ ನಮ್ಮನ್ನು ಬೆರಗುಗೊಳಿಸುವರು. ಸಾಹಸ ರೋಚಕ ಕತೆಗಳ ಹೇಳಿ ನಮ್ಮನ್ನು ಬೆರಗುಗೊಳಿಸುವರು. ಅಜ್ಜ ಅಜ್ಜ ಅಜ್ಜ ಇವರೇ ನೋಡಿ ನಮ್ಮಜ್ಜ, ಅಜ್ಜ ಅಜ್ಜ ಅಜ್ಜ ಇವರೇ ನೋಡಿ ನಮ್ಮಜ್ಜ. ಇನ್ನೊಂದು ಪದ್ಯ, ಸಣ್ಣ ಮಕ್ಕಳಿಗೆ ನಾವು ಉಪದೇಶ ಮಾಡಬಾರ್ದು ಅಂತ ಒಂದು ನಿಯಮ ಉಂಟು, ನೇರವಾಗಿ ಅವರಿಗೆ ಉಪದೇಶ ಮಾಡಬಾರ್ದು ಅಂತ. ಆ ಕಾರಣಕ್ಕೆ ನಾನು ಒಂದು ಅವರಿಗಾಗಿ ಬರೆದಂಥ ಪದ್ಯ ಇದು. ಪುಟ್ಟ ಸ್ನಾನ ಮಾಡಲಿಲ್ಲ ತನ್ನ ಮೈಯ ನುಜ್ಜಿ, ಪುಟ್ಟ ಸ್ನಾನ ಮಾಡಲಿಲ್ಲ ತನ್ನ ಮೈಯ ನುಜ್ಜಿ, ಅದಕ್ಕೆ ನೋಡಿ ಅವನ ಕೈ ಕಾಲು ತುಂಬ ಕಜ್ಜಿ, ಅದಕ್ಕೆ ನೋಡಿ ಅವನ ಕೈ ಕಾಲು ತುಂಬ ಕಜ್ಜಿ. ಈ ಪದ್ಯವನ್ನು ನಾವು ಹೇಳಿದರೆ ಆಗ ಯಾರು ಸರಿಯಾಗಿ ಮೈ ತೊಳೆದು ತಿಕ್ಕಿ ಸ್ನಾನ ಮಾಡಿಕೊಂಡು ಬರುವುದಿಲ್ಲವ ಅವರು ತಮ್ಮ ಆ ಒಂದು ಕ್ರಮವನ್ನು ಸರಿಗೊಳಿಸ್ತಾರೆ. ಈ ಪದ್ಯವನ್ನು ಕೇಳಿದಾಗ ಒಬ್ಬ ಹುಡುಗ ಏನು ಮಾಡಿದಾನಂತೇಳಿದರೆ, ನಮ್ಮ ಮನೆಯಲ್ಲಿ ನಾನು ಸರಿಯಾಗಿ ಸ್ನಾನ ಮಾಡ್ತೇನೆ ಆಯಿತಾ, ನಿನ್ನೆ ನನಗೆ ಹೇಳಬೇಡ ನೀನು ಅಂತ ಹೇಳಿದ್ದಾನೆ. ಆದರೆ ಇದು ಮಕ್ಕಳಿಗೆ ನೇರವಾಗಿ ನಾವು ಹೇಳಬೇಕಾಗಿಲ್ಲ, ಅವರು ಅದನ್ನು ಕೇಳಿಸಿಕೊಂಡು ತಮ್ಮ ತನವನ್ನು ತಿದ್ದಿಕೊಳ್ಳಿಕ್ಕೆ ಸಾಧ್ಯವೇ ಇದೆ. ಈಗ ಅದೇ ರೀತಿಯಲ್ಲಿ ಇನ್ನೊಂದು ಸಹ ಇದೆ. ಈಗ ಮಕ್ಕಳು ತಮಗೆ ತುಂಬ ತಿಂಡಿ ಬೇಕು ತಿಂಡಿ ಬೇಕು ಅಂತ ಹೇಳ್ತಾ ಇರ್ತಾರೆ, ಮತ್ತು ಬೇಕು ಮತ್ತು ಬೇಕು ಅಂಥೇಳಿ. ಅದಕ್ಕೆ ಸಹ ನಾನು ಒಂದು ಪದ್ಯ ಬರೆದಿದ್ದೇನೆ. ಇನ್ನೂ ಬೇಕು ಬೇಕು ಎಂದು ಹತ್ತು ಲಾಡು ತಿಂದ, ಇನ್ನೂ ಬೇಕು ಬೇಕು ಎಂದು ಹತ್ತು ಲಾಡು ತಿಂದ, ಮತ್ತೆ ಅಳುತ್ತಾ ಬಂದು ಅಮ್ಮ ಹೊಟ್ಟೆ ನೋವು ಎಂದ, ಮತ್ತೆ ಅಳುತ್ತಾ ಬಂದು ಅಮ್ಮ ಹೊಟ್ಟೆ ನೋವು ಎಂದ. ಇದರಿಂದ ಏನಾಗ್ತದೆ, ಬೇಕಾದಕ್ಕಿಂತ ಹೆಚ್ಚು ತಿಂದರೆ ಹೊಟ್ಟೆ ನೋವು ಆಗ್ತದೆ ಎಂಬುದು ಈ ಪದ್ಯದಲ್ಲಿ ಅವರಿಗೆ ಗೊತ್ತಾಗ್ತದೆ. ಯಾರಾದರೂ ಹೀಗೆ ಮಕ್ಕಳು ಗಲಾಟೆ ಮಾಡಿದರೆ, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ನಂಗೆ ಇನ್ನೂ ಕೊಡು ಇನ್ನೂ ಕೊಡು ಅಂತ ಹೇಳಿದರೆ, ಈ ಪದ್ಯವನ್ನು ನಾವಾಗ ಒಂದು ಚಂದ ಮಾಡಿ ಹೇಳಿಬಿಟ್ರೆ ಆಗ ಮಕ್ಕಳಿಗೆ ಅರ್ಥ ಆಗ್ತದೆ, ಹೌದು ತಿನ್ನಬಾರ್ದು ಹೊಟ್ಟೆ ನೋವಾಗ್ತದೆ ಅಂತ ಹೇಳಿಕೊಂಡು. ಹೀಗೆ ಮಕ್ಕಳ ಗುಣನಡತೆಗಳನ್ನು ತಿದ್ದಲಿಕ್ಕೆ ಬೇಕಾದಂತಹ ಪದ್ಯಗಳು ಸಾಕಷ್ಟು ರಚನೆಯಾಗಬೇಕು. ಇಂಥ ಸಣ್ಣ ಸಣ್ಣ ಪದ್ಯಗಳನ್ನು ನಾವು ಮಕ್ಕಳು ಸಣ್ಣವರಾಗಿರುವಾಗಲೇ ಅವರ ಕಿವಿಗೆ ಕೇಳಿಸ್ತಾ ಇದ್ದರೆ ಆಗ ನಿಜವಾಗಿಯೂ ಮಕ್ಕಳು ಏನು ಮಾಡ್ತಾರೆ ಗೊತ್ತುಂಟ, ಪದ್ಯವನ್ನು ಕೇಳದಿದ್ದಂಥ ಮಕ್ಕಳೇ ಇಲ್ಲ. ನಾವು ಜೋಗುಳ ಯಾಕೆ ಹಾಡ್ತೇವೆ ಮಲಗಿಸುವಾಗ ಅಂದರೆ, ಆ ಜೋಗುಳದ ಧ್ವನಿಗೆ ಮಕ್ಕಳು ಅಲ್ಲೇ ಚಂದ ಮಾಡಿ ಕೇಳ್ತಾ ಕೇಳ್ತಾ ಕೇಳ್ತಾ ನಿದ್ರೆ ಮಾಡ್ತಾರೆ. ಅದಕ್ಕೆ ಆ ಪದ್ಯಗಳನ್ನೆಲ್ಲ ಹಿಂದಿನಿಂದಲೂ ನಮ್ಮ ಹಿರಿಯರು ಮಕ್ಕಳಿಗೆ ಆ ಪದ್ಯಗಳನ್ನು ಹೇಳ್ತಾ ಹೇಳ್ತಾ ಆಟ ಆಡಿಸ್ತಾ ಅವರನ್ನು ಮಲಗಿಸ್ತಾ ಇದ್ರು, ಊಟ ಮಾಡಿಸ್ತಾ ಇದ್ರು, ಅದು ಒಳ್ಳೇದಾಗ್ತದೆ ಅವರಿಗೆ.
1: ಹಾಗೆ ಚೆನ್ನಾಗಿದೆ, ಮಕ್ಕಳಿಗೆ ಮಕ್ಕಳ ಒಂದು ಮನಸ್ಸಿಗೆ ತಟ್ಟುವ ರೀತಿಯ ಹಾಡು. ಈಗ ಸಾವಿತ್ರಿ ಹೆಸರೇ, ಈಗ ನಿಮಗೆ ಒಂದು ಸಾಹಿತ್ಯದ ಆಸಕ್ತಿ ಮತ್ತು ಸಾಂಸ್ಕೃತಿಕವಾದ ಮನಸ್ಸು ಮೊದಲೇ ಇತ್ತು, ಅದಕ್ಕೆ ಪೂರಕವಾದ ಬೆಳವಣಿಗೆಗೆ ಈಗ ನಿಮ್ಮ ಯಜಮಾನರು ಪತಿಗಳು ಹೇಗೆ ನಿಮಗೆ ಒಂದು ಪ್ರೇರಣೆ ಅಥವಾ ಪ್ರೋತ್ಸಾಹ ಕೊಟ್ಟರು?
0: ಅವರು ಮೊದಲಿಂದಲೂ ಪುಸ್ತಕಗಳನ್ನು ಓದುವುದರ ಆಯ್ತು ಅವರಿಗೆ. ಶಾಲೆಗಳಲ್ಲಿ ಸಹ ಹಾಗೆ, ನಮ್ಮ ಶಾಲೆಯಲ್ಲಿ ತುಂಬ ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ದೇವೆ ಮಕ್ಕಳಿಗೆ ಕೊಡಬೇಕು ಅಂತ. ಒಳ್ಳೊಳ್ಳೆ ಪುಸ್ತಕಗಳನ್ನು ಅವರು ಇದರಲ್ಲಿ ನಮ್ಮ ಕಬಾಟಲ್ಲೆಲ್ಲ ಇಟ್ಟು ಮಕ್ಕಳಿಗೆ ಓದಲಿಕ್ಕೆ ಕೊಡ್ತಿದ್ರು ಪ್ರತಿ. ಹಾಗೆ ಅವರಿಂದ ನನಗೆ ಆಸಕ್ತಿ ಬೆಳೆಯಿತು. ಯಾವುದೇ ಒಂದು ಪೇಪರ್ ತುಂಡು ಸಿಕ್ಕಲಿ ಅವರದನ್ನು ಓದ್ತಾರೆ ಅಂತ ಒಂದು ಹವ್ಯಾಸ ಅವರಲ್ಲಿ. ಅದಕ್ಕೊಂದು ಕಾರಣ ಇದೆ, ಅವರು ಹೈಸ್ಕೂಲಲ್ಲಿ ಇರುವಾಗ ಅವರನ್ನು ಲೈಬ್ರೇರಿಯನ್ ಆಗಿ ಮಾಡಿದ್ರಂತೆ. ಆ ಲೈಬ್ರೇರಿಯನ್ ಮಾಡಿ ಮಕ್ಕಳಿಗೆ ಲೈಬ್ರೇರಿ ಕೊಡುವ ಕೆಲಸ ಅವರಿಗೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿದ್ದಂತಹ ಎಲ್ಲಾ ಪುಸ್ತಕಗಳನ್ನ ಓದ್ತಾ ಇದ್ರು. ಹಾಗಾಗಿ ಅವರು ಅಲ್ಲಿಯೇ ಆ ಓದುವ ಹವ್ಯಾಸವನ್ನು ಬೆಳೆಸಿದ್ರಿಂದ ಅಲ್ಲಿಯೇ ಅವರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಹುಟ್ಟಿದೆ. ಇನ್ನು ಅವರ ಶಾಲೆಯಲ್ಲಿ ಕೊಟ್ಟಂತ ಸರ್ಟಿಫಿಕೇಟ್ ಉಂಟಲ್ಲ, ಅದರಲ್ಲಿ ಅವರ ಹೆಡ್ ಮಾಸ್ಟರ್ ಬರೆದಿದ್ದಾರೆ, ಹಿ ಹ್ಯಾಸ್ ಗಾಟ್ ಎ ಗುಡ್ ಅಂತ ರೈಟಿಂಗ್ ಅಂತ ಒಂದು ಹಾಗೆ ಬರೆದಿದ್ದಾರೆ, ಒಂದು ಸ್ಕಿಲ್ ಉಂಟು ಅವರಲ್ಲಿ ಅಂತ ಹೇಳಿಕೊಂಡು ಗುಡ್ ಹ್ಯಾಂಡ್ ಏನೋ ಒಂದು ಬರ್ತಿದ್ದಾರೆ ಸರ್ಟಿಫಿಕೇಟ್ ಅಲ್ಲಿ ಹಾಗೆ ಬರ್ತಿದ್ದಾರೆ. ಅಂದ್ರೆ ಆಗ್ಲೇ ಅವರು ಬರಿತಾ ಇದ್ರು, ಹಾಗೆ ಅವರ ಸಹವಾಸದಿಂದ ನನಗೂ ಅದು ಬೆಳೀತಾ ಹೋಯ್ತು.
1: ಈಗ ನೀವಿಬ್ರು ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಆ ಅವಧಿಯಲ್ಲಿ ಈಗ ಜೊತೆಯಾಗಿ ಮಾಡಿದ ಕಾರ್ಯಕ್ರಮಗಳು ನೆನಪಾಗ್ತದೆ? ಈಗ
0: ಜೊತೆಯಾಗಿ ಅಂದ್ರೆ ಎಲ್ಲ ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ನಾನು ಸೇರ್ತಾ ಇದ್ದೆ. ಈಗ ಹೆಡ್ ಮಾಸ್ಟರ್ ಆಗಿರ್ಬೋದು, ನಾನು ಅಸಿಸ್ಟೆಂಟ್ ಆಗಿರ್ಬೋದು, ಆದ್ರೂ ನಮ್ಗೊಂದು ಬೇರೆ ರೀತಿಯ ಸಂಬಂಧ ಉಂಟಲ್ಲ. ಅವರು ಮಾಡುವ ಕೆಲಸದಲ್ಲಿ ನನ್ನದು ಪಾತ್ರ ಸ್ವಲ್ಪ ಜಾಸ್ತಿ ಇರ್ತದಲ್ಲ, ಹಾಗೆ ಆ ತರ ನಾವು ಎಲ್ಲವನ್ನು ಒಟ್ಟಿಗೆ ಸೇರಿ ಮಾಡಿದ್ದೇವೆ. ಆಮೇಲೆ ಮತ್ತೆ ನಾವು ಮಕ್ಕಳ ಸಾಹಿತ್ಯ ಸಂಗಮ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಆಗ್ಲೂ ಸಹ ನಾವು ಈ ನಾಟಕದಲ್ಲಿ ಡಾನ್ಸಿನಲ್ಲಿ ನಮ್ಗೆ ತುಂಬಾ ಆಸಕ್ತಿ ಇಬ್ಬರಿಗೆ ಸಹ. ಶಾಲೆ ಬಿಟ್ಟು ಬಂದ ಕೂಡಲೇ ಎಲ್ಲಿ ಕಾರ್ಯಕ್ರಮ ಉಂಟು ನಾನು ಓಡ್ತಾ ಇದ್ವಿ, ರಾತ್ರಿ ಗಟ್ಟಿ ಓಡ್ತಾ ಇದ್ವಿ. ಮನೆಯಲ್ಲಿ ಮನೆ ಕೆಲಸ ಮಾಡಿ ಮನೆಗೆ ಬಂದು ಎಂತೆಂತ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ರೆ ನಾವು ಓಡ್ತಾ ಇದ್ವಿ. ಅಷ್ಟು ಇಂಟ್ರೆಸ್ಟ್ ಇತ್ತು ನಮ್ಗೆ, ಅವ್ರಿಗೆ ಇಂಟ್ರೆಸ್ಟ್ ಇತ್ತು, ನನಗೂ ಇಂಟ್ರೆಸ್ಟ್ ಇತ್ತು. ನಮ್ಮದು ಏನು ಅಂತ ಹೇಳಿದ್ರೆ ಸಮಾನ ಮನಸ್ಸು, ಸಮಾನ ಅಭಿರುಚಿ ಅಂತ ಹೇಳ್ಬೋದು. ಅವರಿಗೂ ಎಲ್ಲ ಯಕ್ಷಗಾನದಲ್ಲಿ ಸಹ ಅವರಿಗೆ ಆಸಕ್ತಿ, ನನಗೂ ಆಸಕ್ತಿ, ಸಾಹಿತ್ಯದಲ್ಲಿ ನಾಟಕದಲ್ಲಿ ಇಬ್ಬರಿಗೂ ಆಸಕ್ತಿ ಇತ್ತು. ಹಾಗಾಗಿ ಅದು ಒಬ್ಬರನ್ನೊಬ್ಬ ನೋಡ್ಕೊಂಡು, ಮತ್ತೆ ಅವರು ಕತೆ ಹೇಳುವುದರಲ್ಲಿ ಬಹಳ ಒಂದು ಪರಿಣತರು ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಮನೆಗೆಲ್ಲ ನೆಂಟರಿಗಿಂಟ್ರೆಲ್ಲ ಬಂದ್ರೆ, ಮಕ್ಕಳೆಲ್ಲ ಬಂದ್ರೆ ಎಲ್ಲ ಕೂತುಗೊಳಿಸಿ ಒಂದು ಬೇರೆ ಬೇರೆ ಅಜ್ಜಿ ಕತೆ, ಇನ್ನೊಂದು ಕತೆ, ಮತ್ತೊಂದು ಕತೆ, ಎಲ್ಲ ಕತೆಗಳನ್ನು ಹೇಳ್ತಾರೆ ಅವರು. ಅವರು ಕತೆ ಹೇಳುವುದನ್ನು ಕೇಳಿ ನಾನು ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಈಗ ಅದಕ್ಕೆ ನಾನು ಆಮೇಲೆ ಏನು ಮಾಡಿದೆ ಅಂದ್ರೆ, ಎಲ್ಲ ಶಾಲೆಗಳಿಗೆ ಹೋಗಿ ಕತೆ ಕೇಳೋಣ, ಹಾಡು ಹಾಡೋಣ, ಕನ್ನಡವನ್ನು ಉಳಿಸಿ ಬೆಳೆಸೋಣ ಅಂತ ಒಂದು ಕಾರ್ಯಕ್ರಮವನ್ನೇ ಹಮ್ಮಿಕೊಂಡಿದ್ದೆ. ನಾನೇ ಹೋಗುದು ಎಲ್ಲ ಶಾಲೆಗಳಿಗೆ, ಶನಿವಾರ ದಿನ ಬ್ಯಾಗ್ಲೆಸ್ ದಿನ ಅಂತ ಹೇಳ್ತಾರಲ್ಲ, ಹಾಗೆ ಆ ದಿನ ಹೋಗುದು, ನಾನೇ ಹೋಗಿ ಕೇಳುದು ನಿಮ್ಮ ಶಾಲೆಗೆ ನಾನು ನಾಡ್ದು ಬರ್ತೇನೆ ಅಂತ. ಅವರ ಪರ್ಮಿಷನ್ ತಗೊಂಡು ಒಂದೂವರೆ ಗಂಟೆ ಎರಡು ಗಂಟೆಗಳ ಕಾಲ ನಾನೇ ಹೋಗಿ, ಅವ್ರು ಕೊಡುದಿಲ್ಲ ನಮ್ಗೆ ಸಂಭಾವನೆ, ಕೊಡ್ಲಿ ಕೊಡೋದೇ ಇರಲಿ ಏನೇ ಮಾಡ್ಲಿ, ನಾನಂತೂ ಹೋಗಿ ಎಲ್ಲ ಸಾಧಾರಣ ಮಂಗಳೂರಿನ ಸುತ್ತಮುತ್ತಲಿರುವಂತಹ ಎಲ್ಲಾ ಶಾಲೆಗಳಿಗೆ ನಾನೇ ಹೋಗಿ ಆ ಕಾರ್ಯಕ್ರಮ ಕೊಟ್ಟು ಬರ್ತಾ ಇದ್ದೆ. ನಂದು 88 ಕಾರ್ಯಕ್ರಮ ಆಗಿದೆ, ಅದು ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದು.
1: ಇದೆಲ್ಲ ನೀವು ಸೇವೆಯಲ್ಲಿ ಇರುವಾಗಲೇ
0: ಅಲ್ಲ, ನಂದು ಬಿಟ್ಟ ಮೇಲೆ.
1: ಅದೇ ಈಗ ನೀವು ಈಗ ಅವರು ನಿವೃತ್ತರು, ನಿಮಗಿಂತ ಮೊದಲಾದ್ರು
0: ಅಲ್ಲ, ನನ್ನ ನಂತರ ಅವ್ರು ನಿವೃತ್ತರಾದ್ದು. ನಾನು 90 ರಿಟೈರ್ಡ್, ಅವರು ನನ್ನ ಸ್ವ ಇಚ್ಛಾ ನಿವೃತ್ತಿ ತಕೊಂಡದ್ದು. ಹೌದೌದು, ಅಂದ್ರೆ ನಂಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಯ್ತು, ಮತ್ತೆ ಕೆಲಸ ಮಾಡುವ ಅಗತ್ಯ ಇರ್ಲಿಲ್ಲ, ಹಾಗೆ ಸಾಕಾಗಿ ಸುಸ್ತಾಗ್ತದೆ.
1: ನೀವು ಸ್ವಯಂ ನಿವೃತ್ತಿ ಪಡ್ಕೊಂಡ?
0: ಸ್ವಯಂ ನಿವೃತ್ತಿ ಪಡ್ಕೊಂಡ್ರೆ
1: ಅವರು ನಿವೃತ್ತಿ ಆದ್ರು.
0: ಅವ್ರು ನಿವೃತ್ತಿ ಆದ್ರು.
1: ಆಮೇಲೆ ನಿಮ್ಮ ಆಸಕ್ತಿಗಳನ್ನು ನೀವು ವಿಸ್ತರಿಸುವುದಕ್ಕೆ ಬೇಕಾಗಿ ಈ ಸಾಹಿತ್ಯ ಸಂಘ ಮಾಡಿದ್ರು.
0: ಸಾಹಿತ್ಯ ಸಂಘಮ ಅಂದ್ರೆ ಅದು ಅದೇ ಹೇಳಿದಲ್ಲ, ಅದು ಒಂಥರ ಅಚಾನಕ್ ಆಗಿ ಅವ್ರು ಪಳಕಳ್ರು ಹೇಳಿದ್ರು ನಾವ್ ಹೀಗೊಂದು ಸಂಘ ಸ್ಥಾಪನೆ ಮಾಡಬೇಕು ಅಂತ. ಆಗ ಇವ್ರು ಒಪ್ಪಿಕೊಂಡ್ರು, ಆಮೇಲೆ ಅದ್ರ ಒಟ್ಟಿಗೆ ಸೇರ್ಕೊಂಡು ಮತ್ತೆ ಅದ್ರ
1: ಈಗ ಸಾಹಿತ್ಯ ಸಂಗಮ ಅಂತ ಹೇಳಿದ್ರೆ ಅದರಲ್ಲಿ ನೀವೇ ಇದ್ದದ್ದ ಬೇರೆ ಸಮಿತಿ?
0: ಅಲ್ಲ ಅಲ್ಲ, ಅದು ವರ್ಕಿಂಗ್ ಕಮಿಟಿ ಉಂಟಪ್ಪ, ಎಲ್ರು ಈಗ ನಮ್ಮ ಮನೆಯಲ್ಲೇ ಮೀಟಿಂಗ್ ಆಗೋದು, ನಮ್ಮ ಮನೆಯ ಆಫೀಸು, ಇಲ್ಲಿ ಅವರಿಗೆ ನಾನು ಊಟ ಉಪಹಾರ ಎಲ್ಲ ಉಚಿತವಾಗಿ ಮಾಡಿಕೊಡ್ತಾ ಇದ್ದೆ. ಅವರ ಸಂಪರ್ಕ ನಮ್ಗೆ, ಸಜ್ಜನರ ಸಹವಾಸ ಆಯ್ತು, ಸಾಹಿತಿಗಳ ಸಹವಾಸ ಆಯ್ತು. ಮತ್ತೆ ಪಳಕಳ್ರು ಆಗ ಹೇಳಿದ್ರು, ನನ್ನ ಬೆಲ್ಲ ಬರೆದ ಪದ್ಯಗಳೆಲ್ಲ ನಂದು ಪುಸ್ತಕದಲ್ಲಿ ಇತ್ತು, ಅದಕ್ಕೆ ಅವ್ರು ಹೇಳಿದ್ರು ನೀನ್ ಇದನ್ನೆಲ್ಲ ಪ್ರಿಂಟ್ ಯಾಕೆ ಮಾಡಬಾರದು ಅಂತ ಹೇಳಿ. ಹಾಗೆ ಮತ್ತೆ ಅವರ ಪ್ರೋತ್ಸಾಹದಿಂದ ಪ್ರಿಂಟ್ ಮಾಡಿದ್ದು. ಹಾಗೆ ಮತ್ತೆ ಸಾಹಿತ್ಯಿಕ ಚಟುವಟಿಕೆ, ಮಕ್ಕಳಿಗೆ ನಾವು ಕಥಾ ರಚನಾ ಕಮ್ಮಟ, ಕವನ ರಚನಾ ಕಮ್ಮಟ ಮಾಡ್ತಾ ಇದ್ವಿ ಅಲ್ಲ, ಆಗ ಅವರಿಗೆ ನಾವು ಹೇಳಿಕೊಡ್ಬೇಕಾದ್ರೆ ನಾವು ಮೊದಲು ಬರಿಬೇಕಲ್ಲ. ಆಗ ದಾರಿಯಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ ನಮ್ಮದು ಇದೇ ಯೋಚನೆ, ಇವತ್ತು ನಾನು ಕಥಾ ರಚನಾ ಕಮ್ಮಟದಲ್ಲಿ ಯಾವ ಕಥೆ ಹೇಳುದು, ಕವನ ರಚನಾ ಕಮ್ಮಟದಲ್ಲಿ ಯಾವ ಕವನ ಹೇಳೋದು, ಅವರಿಗೆ ಮಾದರಿ ಆಗ್ಬೇಕಲ್ಲ, ಹೇಳ್ಬೇಕಲ್ಲ ನಾವು. ಹಾಗೆ ಅವರಿಗೆ ಹೇಳ್ತಾ ಹೇಳ್ತಾ ನಾವು ಬರಿತಾ ಬರಿತಾ ಹೋಯ್ತಾಗ ಅವರಿಗೆ ಹೇಳ್ಬೇಕಾಗಿ ನಾವು ಬರಿತಾ ಇತ್ತು, ಅವರೊಟ್ಟಿಗೆ ಸೇರಿದ ಮೇಲೆ ನಾವು ಹೆಚ್ಚು ಬರೆದೆವು. ಮತ್ತೆ ಎಲ್ಲರ ಸಂಪರ್ಕ, ನಮ್ಮೆಲ್ಲ ಮಕ್ಕಳ ಸಾಹಿತ್ಯ ಸಂಗಮದಲ್ಲಿ ಇದ್ದದೆಲ್ಲ ಸಾಮಾನ್ಯ ಮಕ್ಕಳ ಸಾಹಿತಿಗಳೇ ಇದ್ದದು, ತುಂಬಾ ಜನ ಇದ್ರು, ಕಾಸರಗೋಡಿನಿಂದ, ಉಡುಪಿಯಿಂದ ಎಲ್ಲ ಬರ್ತಾ ಇದ್ರು, ಪುತ್ತೂರಿಂದೆಲ್ಲ ಬರ್ತಾ ಇದ್ರು. ಅವರ ಸಹವಾಸದಿಂದ ಮತ್ತೆ ಸಾಹಿತ್ಯಿಕ ಚಟುವಟಿಕೆ ಜಾಸ್ತಿ ಆಯ್ತಾ ಹೋಯ್ತದ.
1: ಈಗ ಮಕ್ಕಳು ಎಲ್ಲೆಲ್ಲಿಂದ ಬರ್ತಿದ್ರು?
0: 3 ಜಿಲ್ಲೆಗಳಿಂದ ಬರ್ತಾ ಇದ್ರು, ಅವರಿಗೆ 3 ಜಿಲ್ಲೆಗಳಿಂದ ಅಲ್ಲಿ ಬಂದ್ರೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ರು. ಈಗ ಆ ದಿನ ಮಕ್ಕಳ ಧ್ವನಿ ಕಾರ್ಯಕ್ರಮದಲ್ಲಿ ಅಂತ ಶಾಲೆಗಳನ್ನೇ ಹುಡುಕ್ತಿದ್ವಿ ನಾವು. ಈಗ ಅಂತ ಫೆಸಿಲಿಟೀಸ್ ಮಾಡಿಕೊಡುವಂತ, ಅದು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡುವಂತ ಶಾಲೆಗಳಲ್ಲೇ ನಾವು ಮಾಡ್ತಾ ಇದ್ವಿ.
1: ಇದು ಅದಕ್ಕೆ ಬೇಕಾಗಿ ರಿಹರ್ಸಲ್ ಗಳೆಲ್ಲ ಇಲ್ಲೇ ಮಾಡ್ತಿದ್ರೆ ನೀವು?
0: ರಿಹರ್ಸಲ್ ಅಂದ್ರೆ ಒಂದು ಅವರಿಗೆ ಅಧ್ಯಕ್ಷರ ಆಯ್ಕೆ ಅಂತ, ಅವರಿಗೆ ಅದು ನಾವು ಅಲ್ಲಿ ಹೋಗಿ ಮಾಡ್ತೇವೆ. ಎಲ್ಲಿ ಯಾವ ಶಾಲೆಯಲ್ಲಿ ಆಗ್ತದೆ ಅಲ್ಲಿ ಹೋಗಿ ಮಾಡ್ತೇವೆ ಅಧ್ಯಕ್ಷರ ಆಯ್ಕೆ. ಮತ್ತೆ ಸ್ವಾಗತ ಭಾಷಣ ಮಾಡುದು, ಮಾಡೋದು, ಅವರಿಗೆಲ್ಲ ತರಬೇತಿ ಕೊಡಲಿಕ್ಕೆ ಅಲ್ಲಿ ನಾವು ಆಯಾ ಶಿಕ್ಷಕರಿಗೆ ಹೇಳ್ತೇವೆ. ಅಲ್ಲಿ ಯಾರು ಆಯ್ಕೆ ಆಗಿದಾರ ಆ ಶಾಲೆಯ ಶಿಕ್ಷಕರಿಗೆ ನಾವು ಹೇಳ್ತೇವೆ, ನೀವು ಅವರಿಗೆ ಟ್ರೈನಿಂಗ್ ಮಾಡಿ ಅಂತ ಹೇಳಿಕೊಂಡು. ಮತ್ತೆ ಕವಿಗೋಷ್ಠಿ ಕಥಾಗೋಷ್ಠಿಗೆ ಮಕ್ಕಳನ್ನು ಆಯ್ಕೆ ಮಾಡುವಾಗ ಅವ್ರು ನಮಗೆ ಬರೆದು ಕಳಿಸ್ಬೇಕು ಅವರ ಕವನಗಳನ್ನ ಕಥೆಗಳನ್ನ. ನಮ್ಮ ಇದೆ ಮನೆ ಅಡ್ರೆಸ್ ಇದು, ಅದಕ್ಕೆ ಕಳಿಸ್ಕೊಡ್ಬೇಕು. ಕಳಿಸಿಕೊಟ್ಟು ಆಯ್ಕೆ ಆದ ಮೇಲೆ ಅವರಿಗೆ ನಾವು ಅದನ್ನು ಹೇಗೆ ಓದುದು. ಅಲ್ಲಿ ನಮ್ಮ ಕಾರ್ಯಕರ್ತರು 3 ಜಿಲ್ಲೆಗಳಲ್ಲಿ ಇದ್ದಾರೆ.
1: ರಾಜ್ಯ ಮಟ್ಟದಲ್ಲಿ ಕೂಡ ಮಾಡಿದ್ರಲ್ಲ,
0: ರಾಜ್ಯ ಮಟ್ಟದಲ್ಲಿ ನಾವು ಓದೋದಷ್ಟೇ. ಅದು ಈ ಮಕ್ಕಳ ಧ್ವನಿ ನಾವು ರಾಜ್ಯ ಮಟ್ಟದಲ್ಲಿ ಮಾಡಲಿಲ್ಲ. ನಾವು ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದೇವೆ. ಇಲ್ಲಿ ನಿಮ್ಮ ಎಂಥದ್ದು ಶಿವಮೊಗ್ಗ ಜಿಲ್ಲೆ ಹತ್ರ ಅಲ್ಲಿ ಒಂದು ಶಾಲೆಗೆ ಹೋಗಿದ್ದೇವೆ, ಹಾಗೆ ಮೈಸೂರಿಗೆ ಹೋಗಿದ್ದೇವೆ, ಶೃಂಗೇರಿಗೆ ಹೋಗಿದ್ದೇವೆ, ಕವಿತಾ ರಚನಾ ಕಮ್ಮಟ ಮಾಡಲಿಕ್ಕೆ ನಮ್ಮನ್ನೆಲ್ಲ ಆ ಥರ ಎಲ್ಲ ಕರೆದಿದ್ದಾರೆ. ನಾವು ಮಾಡೋದಂದ್ರೆ ಅವ್ರಿಗೆ ಇಷ್ಟ ಆಗಿದೆ ಮಾತ್ರ, ಮಕ್ಕಳು ತುಂಬಾ ಸಂತೋಷ ಪಡ್ತಾರೆ.
1: ನೀವೇ ಹೋಗಿ ಅಲ್ಲಿ ಅದನ್ನು ಕಂಡಕ್ಟ್ ಮಾಡಿ?
0: ಅಲ್ಲ, ಅಲ್ಲಿ ಅಲ್ಲಿಯ ಕಾರ್ಯಕರ್ತ ನಮ್ಮನ್ನ ಕರೀತಾರೆ. ಈಗ ಕವನ ರಚನಾ ಕಮ್ಮಟ ಮಾಡುವಾಗ ನಾವು ಹೋಗುದಿಲ್ಲ,
1: ಸಂಪನ್ಮೂಲ ವ್ಯಕ್ತಿಗಳಾಗಿ
0: ನಾವು ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗುದು. ಹಾಗೆ ಕೆಲವೊಂದ್ಸಲ ಕೊಡ್ತಾರೆ ದುಡ್ಡು, ಕೆಲವೊಂದ್ಸಲ ಕೊಡುದಿಲ್ಲ, ಆದ್ರೂ ನಾವು ಹೋಗ್ತಿದ್ವಿ.
1: ಒಂದಷ್ಟು ಮಕ್ಕಳಿಗೆ ಅದರಿಂದ ಪ್ರಯೋಜನ ಆಗ್ತದೆ,
0: ತುಂಬಾ ಪ್ರಯೋಜನ ಪಡೆದ್ ಮಕ್ಕಳು ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ರು ಅದರಲ್ಲಿ. ಈಗಲೂ ಸಹ ನೆನಪಿಟ್ಟುಕೊಂಡಿದ್ದಾರೆ, ಈಗಲೂ ಸಹ ಕೆಲವರು ಅದರಲ್ಲಿ ಪುಸ್ತಕಗಳನ್ನೆಲ್ಲ ಪ್ರಿಂಟ್ ಮಾಡಿದ್ದಾರೆ, ಕೆಲವು ಮಕ್ಕಳೇ ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ. ನಮ್ದು ಮಕ್ಕಳ ಸಹಾಯ ಸಂಗಮದಲ್ಲಿ ಕೊನೆಗೆ ಏನಿತ್ತು ಅಂದ್ರೆ, ಮಕ್ಕಳೇ ಬರೆದು ಪ್ರಿಂಟ್ ಮಾಡಿದ್ರೆ ಆ ಪುಸ್ತಕಕ್ಕೆ ಹರಿಕೃಷ್ಣ ಪುನರೂರು 2,000 ರೂಪಾಯಿ ಕೊಡ್ತೇನೆ ಅಂತ ಹೇಳ್ಕೊಂಡು ಆ ತರ ಅವರೊಂದು ಸ್ಕೀಮ್ ಮಾಡಿದ್ರು. ಮತ್ತೆ ವರ್ಷಕ್ಕೊಂದು 8-10 ಮಕ್ಕಳಿಗೆ ಬಹುಮಾನ ಸಿಕ್ತಿತ್ತು. ಹಾಗೆ ಬಹುಮಾನ ಅಂತ ಹೇಳಿ ಅಲ್ಲ, ಯಾರು ಪ್ರಿಂಟ್ ಮಾಡಿದಾರ ಅವರಿಗೆ ಒಳ್ಳೆ ಪುಸ್ತಕ ಸ್ವಲ್ಪ ಒಳ್ಳೇದಿರಬೇಕು, ಬರೀ ಒಂದು 4 ಪೇಜ್ ಮಾಡಿ ಪುಸ್ತಕ ಮಾಡೋದು ಆಗುದಿಲ್ಲ, ಒಂದು ಇಂತಿಷ್ಟು ಲಿಮಿಟ್ ಉಂಟಾರಲ್ಲಿ. ಹಾಗೆ ಮಾಡಿದ್ರೆ ಅವರಿಗೆ ಪ್ರೋತ್ಸಾಹನ ಅಂತ ಅವ್ರು ಶುರು ಮಾಡಿದ್ರು. ಮತ್ತೆ ಪುನರೂರು ಹೇಳಿದ್ರು, ನಾವು ಅವರಿಗೊಂದು ಇದು ಕೊಡುವ ಅಂತ ಹೇಳಿ, ಒಂದು ಪ್ರೋತ್ಸಾಹನ ಕೊಡುವ ಅಂತ ಹೇಳಿ, ಹಾಗೆ ಒಂದು 2,000 ರೂಪಾಯಿ ಅವರಿಗೆ ಕೊಡ್ತಾ ಇದ್ವಿ. ಹಾಗೆ ಮಕ್ಕಳು ಬರ್ಲಿಕ್ಕೆ ಶುರು ಮಾಡಿದ್ರು, ತುಂಬಾ ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ ಮಕ್ಕಳು, ಒಳ್ಳೊಳ್ಳೆ ಪುಸ್ತಕ ಪ್ರಿಂಟ್ ಆಗಿದೆ ಮಕ್ಕಳದ್ದು.
1: ಈಗ ಸಾವಿತ್ರಮ್ಮ, ನೀವು ಈ ಮಕ್ಕಳ ಧ್ವನಿ ಅಂತ ಹೇಳಿದ್ರಲ್ಲ, ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಮಾಡ್ತಾ ಇದ್ರಿಂದ ಅದರ ಸ್ವರೂಪ ಹೇಗಿರ್ತದೆ?
0: ಈಗ ಅವರಿಗೆ ನಾವು ಎಲ್ಲ ಆಯ್ಕೆ ಮಾಡ್ತೇವಲ್ಲ, ಅಧ್ಯಕ್ಷರನ್ನು ಆಯ್ಕೆ ಮಾಡ್ತೇವೆ, ಮತ್ತೆ ಇನ್ನು ಕವಿಗೋಷ್ಠಿಯಲ್ಲಿ ಭಾಗವಹಿಸೋರು ಯಾರು, ಕಥಾಗೋಷ್ಠಿಯಲ್ಲಿ ಭಾಗವಹಿಸೋರು ಯಾರು, ಧನ್ಯವಾದ ಕೊಡೋರು ಯಾರು, ಇದೆಲ್ಲ ಮಾಡ್ತೇವಲ್ಲ. ಅಲ್ಲಿಯ ಶಾಲೆಗಳವರು ಅದಕ್ಕೆ ಬೇಕಾದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಸ್ಟೇಜ್ ವ್ಯವಸ್ಥೆ ಮಾಡೋದು, ಸೀಟಿಂಗ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅದೆಲ್ಲ ಆ ಶಾಲೆಗಳವರು ಅವರ ಊರಿನವರ ಸಂಪರ್ಕ ಪಡೆದು ಅವರಿಂದ ಧನ ಸಹಾಯ ಪಡೆದು ಅವರೆಲ್ಲ ಅರೇಂಜ್ ಮಾಡ್ತಾರೆ.
1: ಈಗ ಅದರಲ್ಲಿ ಭಾಗವಹಿಸುವ ಮಕ್ಕಳು ತಾಲೂಕಿನಿಂದ ಬೇರೆ ಕಡೆಯಿಂದ
0: ಬರ್ತಾರೆ, ಎಲ್ಲ ಅವರನ್ನು ಹೆತ್ತವರು ಕರ್ಕೊಂಡು ಬರ್ತಾರೆ, ಶಿಕ್ಷಕರು ಕರ್ಕೊಂಡು ಬರ್ತಾರೆ. ಅವ್ರು ಬಂದು ಹೋದಕ್ಕೆ ನಾವು ಅವರಿಗೆ TA ಕೊಡ್ತೇವೆ, DA ಕೊಡ್ತೇವೆ ಅವರಿಗೆ, ಅವರಿಗೆ ಟ್ರಾವೆಲಿಂಗ್ ಅಲವೆನ್ಸ್ ಅಂದ್ರೆ ಬಸ್ಸಿನ ಫೇರ್ ಕೊಡ್ತೇವೆ ನಾವು. ಅವರು ಕಾರ್ ಮಾಡಿಕೊಂಡು ಬಂದ್ರೆ ನಾವಿಲ್ಲ, ಅಲ್ಲಿಂದ ಇಲ್ಲಿಗೆ ಬಸ್ಸಿಗೆ ಎಷ್ಟಾಗ್ತದೆ ಅದನ್ನ ನಾವು ಅವರಿಗೆ ಕೊಡ್ತೇವೆ. ಯಾರೇ ಭಾಗವಹಿಸಲಿ, ಕವಿಗೋಷ್ಠಿಯಲ್ಲಿ ಕಥಾಗೋಷ್ಠಿಯಲ್ಲಿ ಭಾಗವಹಿಸಿದವರಿಗೆ ಧನ್ಯವಾದ ಸಂಪಣೆ ಎಲ್ಲದ ಕೆಲಸ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ನಾವು ಅವರಿಗೆ ಬಂದು ಹೋಗುವಂತ ಬಸ್ ಫೇರ್ ಅನ್ನ ಕೊಡ್ತೇವೆ. ಉಳ್ಕೊಳ್ಳುವ ವ್ಯವಸ್ಥೆ ಅವರು ಮಾಡ್ತಾರೆ ಅಲ್ಲಿ ಶಾಲೆಗಳಲ್ಲಿ. ಅಲ್ಲಿ ಒಳ್ಳೆಯ ಬಾತ್ರೂಮ್ ಎಲ್ಲ ಇರ್ಬೇಕಲ್ಲ, ಸ್ನಾನ ಮಾಡ್ಲಿಕ್ಕೆ ಅದಕ್ಕೆಲ್ಲ ಇರ್ಬೇಕಲ್ಲ, ಅದು ವ್ಯವಸ್ಥೆ ಮಾಡ್ತೇವೆ. ಮತ್ತೆ ಅದು ಹೇಗಿರ್ತ ಅಂತ ಹೇಳಿದ್ರೆ, ಬೆಳಿಗ್ಗೆ ಬಂದ ಕೂಡಲೇ ಒಂದು ಕೆಲವರು ಮೆರವಣಿಗೆ ಮಾಡ್ತಾರೆ, ಕೆಲವರು ಮೆರವಣಿಗೆ ಮಾಡುದಿಲ್ಲ, ಮತ್ತೆ ಇನ್ನು ಕೆಲವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಎಲ್ಲ ಸಾಹಿತಿಗಳ ಫೋಟೋ ಎಲ್ಲ ಹಾಕಿ ಎಲ್ಲ ಚಂದ ಮಾಡಿ ಮಾಡುವವರು ಇದ್ದಾರೆ. ಬಂದ ಕೂಡಲೇ ಒಂದು ಉದ್ಘಾಟನಾ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ ಸ್ವಲ್ಪ ದೊಡ್ಡವರನ್ನು ಸೇರಿಸ್ಕೊಳ್ತೇವೆ, ಬರೀ ಮಕ್ಕಳನ್ನೇ ಸೇರಿಸ್ಕೊಳ್ಳೋದಲ್ಲ, ದೊಡ್ಡವರನ್ನ ಊರ್ನ ನಮ್ಗೆ ಯಾರು ಸಹಾಯ ಮಾಡಿದ್ದಾರೆ ಅವರನ್ನ ಸೇರಿಸ್ಕೊಳ್ತೇವೆ, ಅವರೆಲ್ಲ ಬರ್ತಾರೆ. ಆಮೇಲೆ ಮತ್ತೆ ಅದು ಬೆಳಗ್ಗೆ ಇಡೀ ಉದ್ಘಾಟನಾ ಕಾರ್ಯಕ್ರಮ ಆಗ್ತದೆ. ಮಧ್ಯಾಹ್ನ ಮೇಲೆ ಮಕ್ಕಳಿಗೆ ಕೆಲವು ಸ್ಪರ್ಧೆಗಳನ್ನು ಇಟ್ಟಿರ್ತೇವೆ, ಸಾಹಿತ್ಯಿಕ ಸ್ಪರ್ಧೆಗಳನ್ನ ಅವ್ರಿಗೆ ಸಣ್ಣ ಮಕ್ಕಳಿಂದ ಹಿಡಿದು ಬಾಲವಾಡಿ ಮಕ್ಕಳಿಂದ ಹಿಡಿದು PU ಕಾಲೇಜಿನವರೆಗೆ ನಮ್ಮ ಮಕ್ಕಳು ಕೆಲವು ಸ್ಪರ್ಧೆಗಳನ್ನು ಇಟ್ಟಿರ್ತೇವೆ. ಸಾಯಂಕಾಲ ಅವರದ್ದು ಪ್ರತಿಭಾ ಪ್ರದರ್ಶನ ಅಂತ ಒಂದೊಂದು ಶಾಲೆಯಿಂದ 15 ನಿಮಿಷ ಪ್ರೋಗ್ರಾಮ್ ಅವರಿಗೆ ಸಾಗಿ ನಾವು ಬಂದು ಹೋಗುವಂತ ಚಾರ್ಜ್ ಅನ್ನ ಕೊಡ್ತೇವೆ ಅವರದು. ಅಂದ್ರೆ ಒಳ್ಳೆಯ ಸಿಲೆಕ್ಟೆಡ್ ಕಾರ್ಯಕ್ರಮ ಆಗಬೇಕು, ಫಿಲ್ಮ್ ಡಾನ್ಸ್ ಎಲ್ಲ ಮಾಡಬಾರದು, ಸಾಹಿತ್ಯಿಕವಾಗಿ ಒಳ್ಳೆಯ ಸಂಸ್ಕಾರವಂತ ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಕಾರ್ಯಕ್ರಮ ಮಾಡಬೇಕು.
1: ವಿಚಾರಗೋಷ್ಠಿ ಕವಿಗೋಷ್ಠಿ ಎಲ್ಲ
0: ಇರ್ತದೆ,
1: ಎಲ್ಲ ಇರ್ತದೆ.
0: ಅಲ್ಲ, ಇದು ಬೆಳಗಿನ ಕಾರ್ಯಕ್ರಮ ಹೀಗೆ ಆಯ್ತಲ್ಲ, ಮಧ್ಯಾಹ್ನ ಮೇಲೆ ಪ್ರತಿಭಾ ಪ್ರದರ್ಶನ, ಮರುದಿನ ಬೆಳಿಗ್ಗೆ ಮಕ್ಕಳಿಂದಲೇ ಕವಿಗೋಷ್ಠಿ. ಅದು ಕವಿಗೋಷ್ಠಿ ನಾವು ಆಯ್ಕೆ ಮಾಡಿದವರು ಇದ್ದಾರಲ್ಲ ಅವರಿಂದ ಮಾತ್ರ ಕವಿಗೋಷ್ಠಿ, ಮೊದಲೇ ಕಳಿಸ್ಬೇಕು. ಕಳಿಸಿದಾಗ ಅದು ಆಯ್ಕೆ ಆದವರಿಗೆ ತಿಳಿಸ್ತೇವೆ, ಅವರಿಗೆ ಓದುವಂತದನ್ನ ಹೇಳಿಕೊಡ್ತಾರೆ ಅಲ್ಲಿ ವಾಚನ ಹೇಗೆ ಮಾಡಬೇಕು ಅಂತ ಹೇಳಿ, ಕಥೆಯೂ ಹಾಗೆ ಒಂದು ಆ ಸ್ವಾರಸ್ಯವಾಗಿ ಓದುವ ಹಾಗೆ ಹೇಳಿಕೊಡ್ಬೇಕು ಅವರು. ಆಮೇಲೆ ಅಧ್ಯಕ್ಷರು ಅದಕ್ಕೆ ಮಕ್ಕಳೇ, ಕವಿಗೋಷ್ಠಿಗೆ ಸಹ ಅಧ್ಯಕ್ಷರು ಮಕ್ಕಳೇ, ಕಥಾಗೋಷ್ಠಿಗೂ ಅಧ್ಯಕ್ಷರು ಮಕ್ಕಳೇ. ಹಾಗೆ ಅದಾಯ್ತಲ್ಲ. ಈಗ ನಾವು ಏನ್ ಮಾಡಿದ್ದೇವೆ ಅಂದ್ರೆ, ಸಣ್ಣ ಮಕ್ಕಳಿಗೆ ಒಂದರಿಂದ ನಾಲ್ಕನೇ ತರಗತಿಯವರಿಗೆ ಅಭಿನಯ ಗೀತೆ ಗೋಷ್ಠಿ ಅಂತ, ಆ ಮಕ್ಕಳಿಗೂ ಅವಕಾಶ ಸಿಗಬೇಕು ಅಂತ ಅವರ ಅಭಿನಯ ಗೀತೆಯನ್ನು ಅಲ್ಲಿ ಚಂದ ಮಾಡಿ ಬಂದು ಅಭಿನಯ ಮಾಡಿ ಹೇಳಬೇಕು. ಹಾಗೆ ಒಂದು ಐದು ಮಕ್ಕಳಿಗೆ ನಾವು ಅದಕ್ಕೆ ಅವಕಾಶ ಕೊಡ್ತೇವೆ. ಆನಂತರ ಮಧ್ಯಾಹ್ನ ಮೇಲೆ ಸಮಾರೋಪ ಸಮಾರಂಭ, ಯಾವುದಾದ್ರೂ ಒಬ್ಬ ಸಾಹಿತಿಯನ್ನು ಸನ್ಮಾನ ಮಾಡುವುದು, ಮತ್ತೆ ಶಾಲಾ ಸಂಚಿಕೆಗಳಿಗೆ ಬಹುಮಾನ ಕೊಡುವುದು, ಅದೆಲ್ಲ ನಾವು ಮಧ್ಯಾಹ್ನದ ಮೇಲೆ ಕಾರ್ಯಕ್ರಮ ಮಾಡಿ ಎರಡು ದಿನದ ಕಾರ್ಯಕ್ರಮವನ್ನು ಮುಗಿಸ್ತೇವೆ.
1: ಈಗ ಎಷ್ಟು ವರ್ಷ ನಡೆಯಿತು ನಿಮ್ಮ ಈ ಮಕ್ಕಳ ಧ್ವನಿ ಕಾರ್ಯಕ್ರಮ?
0: 7 ವರ್ಷ ನಡೆಸಿದ್ದೇವೆ. 1993 2019 27 ವರ್ಷ ನಡೆಸಿದ್ದೇವೆ.
1: ಎಷ್ಟು ಶಾಲೆಗಳನ್ನು ಸಂಪರ್ಕ ಮಾಡಿದ್ದೀರಿ?
0: ತುಂಬಾ, ಅದು ಎಷ್ಟು ಶಾಲೆಗಳ ಶ್ರಮ ತುಂಬಾ ಇದೆ ನಮ್ಗೆ. ಅವರ ಶಾಲೆ ಕಾಂಟ್ಯಾಕ್ಟ್ ಆಗ್ಬೇಕು, ಆ ಮಕ್ಕಳಿಂದ ಕಲೆಕ್ಟ್ ಆಗ್ಬೇಕು, ಮತ್ತೆ ಅದನ್ನ ಆಯ್ಕೆ ಮಾಡಬೇಕು, ಆ ಶಾಲೆಗಳಿಗೆ ಹೋಗ್ಬೇಕು, ನಾವು 2 ಸಲ ಹೋಗ್ಬೇಕಾಗತ್ತೆ, ಎಲ್ಲ ಮಾಡ್ಬೇಕಾಗತ್ತೆ. ಹಾಗಾಗಿ ತುಂಬಾ ಶ್ರಮ ಇದೆ. ಮಾತ್ರ ಅಂದ್ರೆ ಮುಖ್ಯವಾಗಿ ನಾವು
1: ನೀವಿಬ್ರು ಹೋಗ್ತಾ ಇದ್ರಿ,
0: ನಾವು ಹೋಗ್ತಾ ಇದ್ವಿ, ಬಾಗಿದ್ದಾರೆ, ಬರ್ತಾರೆ, ಎಲ್ಲರ ಸಹಕಾರದಿಂದ ನಾವಿಬ್ರು ಸ್ವಲ್ಪ ಮುಂದುವರಿಸಿಕೊಂಡು ಮಾಡ್ಬೇಕಲ್ಲ. ಈಗ ಶಾಲೆಗಳನ್ನು ಕಾಂಟ್ಯಾಕ್ಟ್ ಆಗೋದೆಲ್ಲ ಅವರಿಗೆಲ್ಲ ಇದ್ದಾರೆ ಕಾರ್ಯಕರ್ತರು. ಎಲ್ಲೆಲ್ಲಿ ಅವರು? ಕುಂದಾಪುರದವ್ರು ಇದ್ದಾರೆ, ಸುರತ್ಕಲ್ನವ್ರು ಇದ್ದಾರೆ, ಉಡುಪಿಯವರು ಇದ್ದಾರೆ, ಕಾಸರಗೋಡ್ನವ್ರು ಇದ್ದಾರೆ, ಅವರಿಗೆಲ್ಲ ಇದನ್ನು ಮಾಡ್ಲಿಕ್ಕೆ ಆಗ್ತದಾ? ಸೊ ಅದಕ್ಕೆ ನಿಜವಾಗಿ ನೋಡ್ಲಿಕ್ಕೋರು ಮುತುವರ್ಜಿ ವಹಿಸ್ಬೇಕು ನಾವೇ ಅಲ್ವಾ? ಈಗ ಅವ್ರಿಗೆ ಕಾಂಟ್ಯಾಕ್ಟ್ ಆಗೋದೆ ನಾವೇ ಮಾಡ್ಬೇಕಾಗತ್ತೆ. ಅದೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಮತ್ತೆ ಅದು ಈ ಲಾಕ್ಡೌನ್ ಆದ ಮೇಲೆ ನಿಂತೋಯ್ತು. 2020 ಲಾಕ್ಡೌನ್, 21 ಲಾಕ್ಡೌನ್, 22 ಶಾಲೆಗಳು ಸರಿ ಸುರಾಗ್ಲಿಲ್ಲ, ಅದ ಕಾರಣ ಮಾಡ್ಲಿಲ್ಲ. 23 ಈ ಸಲ ಮಾಡಬೇಕು ಅಂತ ಹೇಳಿದ್ದೇವೆ, ಮಾಡ್ತೇವೆ ಅಂತ ಹೇಳಿದ್ದಾರೆ. ಮುಂದುವರಿಸಬೇಕು ಅಂತ ನಮ್ಮ ಆಸೆ. ಯಾಕೆಂದ್ರೆ ಮುಂದೆ ಇಷ್ಟು ಅಂದ್ರೆ ಎಲ್ಲರ ತನು ಮನ ಧನ ಎಲ್ಲ ಇದೆ. ಈಗ ನಮ್ಮ ಮೀಟಿಂಗಿಗೆ ಬರ್ತಾರೆ, ನಮ್ಮ ಮನೆಗೆ ಎಲ್ಲ ಸ್ವಂತ ಖರ್ಚು ಮಾಡಿ ಬರ್ತಾರೆ. ಕೆಲವರು ಕಾರಲ್ಲಿ ಬರ್ತಾರೆ, ಕಾರು ಬಾಡಿಗೆ ಮಾಡ್ಕೊಂಡು ಬರ್ತಾರೆ. ನಾವು ಅವ್ರಿಗೆ ಒಂದು ಪೈಸೆ ಕೊಡ್ತಿರ್ಲಿಲ್ಲ. ಪೈಸೆ ಕೊಡ್ಲಿಕ್ಕೆ ನಮ್ಮ ಹತ್ರ ಸಂಘದಲ್ಲಿ ಹಣವೂ ಇಲ್ಲ. ಕಾರ್ಯಕ್ರಮ ಎಲ್ಲ ಮಾಡ್ಲಿಕ್ಕೆ ಹಣ ಡೊನೇಷನ್ ಕಲೆಕ್ಷನ್ ಮಾಡಿ ನಾವು ಮಾಡುದು.
1: ಈಗ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಾಗ ನೀವು ಮಾಡಿದ ಕೆಲಸ, ಆಮೇಲೆ ರಿಟೈರ್ಡ್ ಆದಮೇಲೆ ಮಕ್ಕಳ ಧ್ವನಿ ಈ ಸಾಹಿತ್ಯ ಸಂಗಮದ ಮೂಲಕ ಮಕ್ಕಳ ಸಾಹಿತ್ಯ ಸಮ್ಮೇಳನ ಇತ್ಯಾದಿಗಳನ್ನೆಲ್ಲ ಮಾಡಿದಿರಿ. ಅದರ ಜೊತೆಗೇನೆ ಯಕ್ಷಗಾನದಲ್ಲಿ ಕೂಡ ಆಸಕ್ತಿ ಉಂಟು ಸಾವಿತ್ರಮ್ಮನಿಗೆ ಅಂತ ನಾನು ಕೇಳಿದೆ. ಈ ಇಡೀ ವಯಸ್ಸಿನಲ್ಲಿ ಕೂಡ ನೀವು ಕುಣಿದಿದ್ದೀರಂತೆ, ಅರ್ಥ ಹೇಳಿದ್ದೀರಂತೆ, ಇದು ಹೇಗೆ ಈ ಸ್ಫೂರ್ತಿ ಬಂತು?
0: ನಾನು ಹೇಳಿದ್ದಲ್ಲ, ನನಗೆ ಬಾಲ್ಯದಿಂದಲೂ ಯಕ್ಷಗಾನ ಅಂದರೆ ತುಂಬ ಇಷ್ಟ. ನಾವು ಎಲ್ಲ ಆಟ ನಮ್ಮ ಅಪ್ಪ ಬಿಡ್ತಿರ್ಲಿಲ್ಲ ನಮ್ಮನ್ನು ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ. ನಮ್ಮ ದೊಡ್ಡಮ್ಮ ಒಬ್ರು ಇದ್ರು, ಅವ್ರ ಹತ್ರ ಹೇಳುದು ಎಲ್ಲ ಅಪ್ಪನ ಹತ್ರ ಹೇಳಿ ನಾವು ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಹಾಗೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಮನೆಗೆ ಬಂದ ಮೇಲೆ ನಮ್ಮ ಮಕ್ಕಳ ಸೈನ್ಯ ಇತ್ತು ಒಂದು ದೊಡ್ಡದು, ನಾವೆಲ್ಲ ತುಂಬಾ ಮಕ್ಕಳಿದ್ದು, ಜಾಗ ಇತ್ತು ನಮ್ಗೆ ಬೇಕಾದಷ್ಟು. ಆಮೇಲೆ ನಾವೇ ಅವರು ಮಾಡಿದ ಹಾಗೆ ಮನೆಯಲ್ಲಿ ಯಕ್ಷಗಾನ ಮಾಡ್ತಿದ್ವಿ ನಾವು ಸಣ್ಣ ಪ್ರಾಯದಲ್ಲಿ. ಯಾಕೆಂತ ಹೇಳಿದ್ರೆ ನಮ್ಮದೊಂದು ದೇವದಾರು ಮರ ಅಂತ ಇತ್ತು ನಮ್ಮ ಮನೆಯಲ್ಲಿ, ದೊಡ್ಡ ದೊಡ್ಡ ಕೋಡ ಆಗತ್ತೆ ಅದರಲ್ಲಿ, ಅದು ನಮ್ಗೆ ಖಡ್ಗದ ಹಾಗೆ. ಮತ್ತೆ ಈ ಕರ್ಮರ ಅಂತ ಇದೆ, ಅದರದೆಲ್ಲ ಒಂದು ಸಲಿಕೆಯಲ್ಲಿ ಏನೆಲ್ಲ ಮಾಡಿಕೊಂಡು ಒಂದು ಬಿಲ್ಲು ಬಾಣ ಎಲ್ಲ ಮಾಡಿಕೊಂಡು ಒಂದು ಪರದೆನೆಲ್ಲ ಇಟ್ಕೊಂಡು ಓಡು ಉಂಟಲ್ಲ ಹಂಚು, ಹಂಚಿನ ತುಂಡಿದ್ದು ಕೆಂಪು ಮಾಡಿ ಅದನ್ನು ಪುಡಿ ಪುಡಿ ಮಾಡಿ ಅದನ್ನು ಬಣ್ಣ ಬಳಿಯುದು, ಮಸಿ ಅದರದ್ದು ಕಪ್ಪು ಬಣ್ಣ ಬಳಿಯುದು, ಹೀಗೆಲ್ಲ ಏನೆಲ್ಲ ಮಾಡಿ ನಾವೇ ವೇಷ ಹಾಕೊಂಡು ನಿಜವಾಗಿ ನಾನು ಆಗ ಅದೇ ತರ ಕುಣಿತಾ ಇದ್ವಿ ನಾವೆಲ್ಲ.
1: ಅದೇ ಬಾಲ್ಯದಲ್ಲಿ ಆಸಕ್ತಿಯಿಂದ ಅದನ್ನೆಲ್ಲ ಮಾಡಿದ್ವಿ ನೀವು, ಹಾಗೆ ಅವಕಾಶಗಳಿಲ್ಲ. ಆಮೇಲೆ ಸ್ವತಂತ್ರವಾಗಿ ನೀವು ಶಿಕ್ಷಕರಾದ ಮೇಲೆ ಯಾಕೆ ಹೋಗ್ಲಿಲ್ಲ ಅಂತ?
0: ನಮ್ಗೆ ನಮ್ಮ ಊರಲ್ಲಿ ಆಗ ಮಹಿಳೆಯರು ಯಕ್ಷಗಾನ ಮಾಡುದು ಇರ್ಲಿಲ್ಲ. ನಮ್ಮ ಮಕ್ಕಳಿಂದ ನಾವು ಮಾಡಿಸ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಸ್ಕೂಲ್ಗೆ ಒಂದು ಯಕ್ಷಗಾನ ನನ್ನ ಗಂಡ ತರಬೇತಿ ಮಾಡಿ ಮಾಡಿಸ್ತಿದ್ರು. ಆದ್ರೆ ನಮ್ಮ ಊರಲ್ಲಿ ಈ ಬೋಳೂರಲ್ಲಿ ಹುಡುಗಿಯರಿಗಾಗಿ ಯಕ್ಷಗಾನ ಕಲಿಸೋರು ಯಾರೂ ಇರ್ಲಿಲ್ಲ. ಹಾಗೆ ಇಲ್ಲೂ ಸಂಪ್ರದಾಯವೂ ಇರ್ಲಿಲ್ಲ. ಸುರತ್ಕಲ್ಲಲ್ಲಿ ಇತ್ತು, ಸುರತ್ಕಲ್ಲಲ್ಲಿ ಅವ್ರು ಕಲಿಸ್ತಾರೆ, ಪೂರ್ಣಿಮಾ ರೈಯಲ್ಲಿ ಅವರೆಲ್ಲ ಕಲಿತಾ ಇದ್ರು. ಇಲ್ಲಿ ಯಾರು ಯಕ್ಷಗಾನದಲ್ಲಿ ಕಲ್ತವರು ಇಲ್ಲ, ಕಲಿಸೋರು ಇಲ್ಲ. ಆಮೇಲೆ ಸುಮಂಗಲ ರತ್ನಾಕರ್ ಅವಳು ಏನ್ ಮಾಡಿದ್ಲು, ನನ್ನ ಮನೆ ಹತ್ರವೇ ಅವಳ ಮನೆ, ನಮ್ಗೆ ಸಂಬಂಧವೂ ಆಗಬೇಕು ಅವಳು. ಅವಳು ನಮ್ಮ ಶ್ರೀಕೃಷ್ಣ ಮಂದಿರದಲ್ಲಿ 1 ವರ್ಷ ಯಕ್ಷಗಾನ ಮಹಿಳೆಯರದ್ದೇ ಮಾಡಿಸಿದ್ಲು. ಆಗ ನಾನು ನೋಡಿದೆ, ನನಗೆ ಇವಳು ಹೇಳಲಿಲ್ಲಲ್ಲ ಈಗ ನಾನು ಮಾಡ್ತಿದ್ನಲ್ಲ ಯಕ್ಷಗಾನ ಅಂತ ಆಯ್ತು. 2009 ನಾನು ನೋಡಿದೆ. 2010 ಅವಳು ಒಂದು ಹೇಳಿದ್ಲು, ಕ್ಲಾಸ್ ಮಾಡ್ತೇನೆ ನಾನು ಮನೆಯಲ್ಲಿ ಅಂತ ಹೇಳಿದ್ಲು, ಯಕ್ಷಗಾನ ತರಬೇತಿ ಕ್ಲಾಸ್ ಮಾಡ್ತೇನೆ ಅಂತ. ನಾನು ಮತ್ತೆ ಅವಳ ಹತ್ರ ಕೇಳಿದೆ, ನಮ್ಮ ಮಾಸ್ಟರ್ ರಾಕೇಶ್ ರೈ ಅಡ್ಕ ನಮ್ಗೆ ಆಗ ಮಾಸ್ಟರ್, ಅವರು ಇಂಥ ದಿನ ಕ್ಲಾಸ್ ಮಾಡ್ತೇವೆ ಅಂತ ಹೇಳಿದ್ಲು. ನಾನು ಹೋದೆ ಅವರ ಮನೆಗೆ, ಮನೆಗೆ ಹೋಗಿ ಅವ್ರ ಹತ್ರ ಕೇಳಿದೆ, ನಾನು ಯಕ್ಷಗಾನಕ್ಕೆ ಸೇರ್ಬಹುದಾ, ನಿಮ್ಮ ಕ್ಲಾಸಿಗೆ ನಾನು ಸೇರ್ಬೋದು, ನಂಗೆ 66 ಆಗ, ನಾನು ಸೇರ್ಬೋದು ಯಕ್ಷಗಾನ ಕ್ಲಾಸಿಗೆ ಅಂತ. ಮಾಸ್ಟರ್ ಹೇಳಿದ್ರು, ರಾಕೇಶ್ ರೈ ಅಡ್ಕರು ಹೇಳಿದ್ರು, ಬನ್ನಿ ನೀವು ನಿಮ್ಗೆ ಮಾಡ್ತೀರಂತಾದ್ರೆ ಮಾಡಿ, ನಾವು ಹೇಳಿಕೊಡ್ತೇವೆ ಅಂತ ಅವರಿಬ್ರು ಒಪ್ಪಿಕೊಂಡ್ರು. ಅವರಿಂದಾಗಿ ನಾನು ಯಕ್ಷಗಾನ ತರಬೇತಿ ಕ್ಲಾಸಿಗೆ ಹೋದೆ, ಅಲ್ಲಿ ಕಲಿತೆ. ಪ್ರತಿ ದಿನ ಕ್ಲಾಸಿಗೆ ಹೋಗ್ತಾ ಇದ್ದೆ ನಾನು, ವಾರದಲ್ಲಿ ಒಂದು ದಿನ ಕ್ಲಾಸು. ಹಾಗೆ ಅವರು ನನಗೆ ರಾಕೇಶ್ ರೈ ಸರಸ ಆಗಿ ನನ್ನನ್ನು ಒಂದ್ಸಲ ಕದರಿಯಲ್ಲಿ ದೇವೇಂದ್ರನನ್ನು ಮಾಡಿಸ ನರಕಾಸುರ ವಧೆಯಲ್ಲಿ ತರಬೇತಿ ಕೊಟ್ಟು, ಮತ್ತೆ ಡೈಲಾಗ್ ಎಲ್ಲ ಹೀಗೆ ಹೀಗೆ ಹೇಳಬೇಕು, ಕುಣಿಬೇಕು ಅಂತೆಲ್ಲ. ಕುಣಿಯುವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ಆಮೇಲೆ ಡಾನ್ಸು ಮಾಡ್ತಾ ಇದ್ದೆ ನಾನು ಸಣ್ಣಿರುವಾಗ, ಆದರೂ ಯಕ್ಷಗಾನದ ನೃತ್ಯ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದು ವೇಷಭೂಷಣ ತೊಡುವಾಗ, ದೇವೇಂದ್ರನ ವೇಷ ಮಾಡುವಾಗ ಒಂದು 2-3 kg ಆಗ್ತದೆ. ಅದು ಭಾರ ಎಲ್ಲ ತಲೆಯಲ್ಲಿ ಕಿರೀಟ ಒಂದ್ಸಲ ಜಾರ್ತದೆ ಅಂತ ಹೆದರಿಕೆ ಆಗ್ತದೆ. ಆ ಕುಣಿಯುವಾಗ ಒಂದೊಂದ್ಸಲ ಹೆದರಿಕೆ ಆಗ್ತದೆ. ಅಂತೂ ನನಗೆ ಆಸೆ ಇದ್ದದ ನಾನು ತೀರಿಸ್ಕೊಂಡೆ.
1: ನೋಡುವ ನಿಮ್ದು ದೇವೇಂದ್ರನ ಪಾತ್ರದೊಂದು ಮಾತನ್ನು ಕೇಳುವ ನಾವೀಗ.
0: ಎಲವೋ ಧೂರ್ತ, ನಮ್ಮ ಸ್ವರ್ಗಲೋಕಕ್ಕೆ ನುಗ್ಗಿ ನಮ್ಮ ಸ್ವರ್ಗವನ್ನು ಬಿಟ್ಟುಕೊಡಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದೀಯಲ್ಲ. ಅದು ಬಿಟ್ಟುಕೊಡುವುದಕ್ಕೆ ನಿನ್ನ ಅಪ್ಪನ ಆಸ್ತಿಯಲ್ಲ. ಶತಯಾಗವನ್ನು ಮಾಡಿ ಅದರ ಫಲವಾಗಿ ದೇವತೆಗಳು ನನಗೆ ವರವಾಗಿತ್ತಂತಹ ಈ ಸ್ವರ್ಗಲೋಕ, ಅದನ್ನು ಇನ್ನೂ ನೀನು ಪಡೆಯಬೇಕು ಎಂಬುದಾಗಿ ಯೋಚನೆ ಮಾಡಿದರೆ ಖಂಡಿತವಾಗಿಯೂ ನೀನು ಅದನ್ನು ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಿನ್ನ ಜೀವ ಉಳಿಯಬೇಕು ಅಂತಾದರೆ ನೀನು ಇಲ್ಲಿಂದ ಕಾಲು ತೆಗೆಯಬೇಕು. ಒಂದು ವೇಳೆ ಬಂದ ದಾರಿಗೆ ಸುಂಕ ಇಲ್ಲ ಎಂದು ನೀನು ಹೋದೆ ಅಂತಾದರೆ ನೀನು ಉಳಿಯುವೆ, ಇಲ್ಲದಿದ್ದರೆ ನಿನ್ನನ್ನು ಯಮನ ಲೋಕಕ್ಕೆ ಅಟ್ಟಬೇಕಾಗುತ್ತದೆ. ಜೋಕೆ ಜೋಕೆ.
1: ಇದು ಈ ಯಕ್ಷಗಾನದ ವೇಷ ಹಾಕಿದ್ರಿ ತಾಳಮದಲ್ಲಿ ಕೂಡ ಅರ್ಥ ಹೇಳಿದ್ರಾ?
0: ಅರ್ಥ ಹೇಳಿದ್ದೇನೆ. ಅದೇ ಅವಳೆ ಸುಮಂಗಲನಿಂದಾಗಿ ಅವಳು ಮತ್ತೆ ಹೇಳಿದ್ದು ನಾವು ತಾಳಮದ್ದಳೆ ಸಹ ಮಾಡುವ ಅಂತ ಹೇಳಿ. ಹಾಗೆ ಒಂದು ನಮ್ಗೆ ಅನುಕೂಲ ಏನು ಅಂತ ಹೇಳಿದ್ರೆ, ಅವಳೊಟ್ಟಿಗೆ ನಮ್ಗೆ ಹೋಗ್ಲಿ ಸುಲಭ ಆಗ್ತದೆ. ದೂರ ದೂರ ಇಲ್ಲ, ಅವಳು ಹತ್ತಿರವೇ ಇದ್ದಾಳೆ. ಮತ್ತೆ ನಾವು ರಾತ್ರಿ ಗಟ್ಟಿ ವಾಪಸ್ ಬರುವಾಗ ನಮ್ಮ ಮನೆಗೆ ತಂದು ಅವಳು ಬಿಟ್ಟು ಹೋಗ್ತಾ ಇದ್ಲು. ಅದ ಕಾರಣ ಅವಳ ಪ್ರೋತ್ಸಾಹದಿಂದ ನಿಜವಾಗಿ ಇದಕ್ಕೆ ಇದರ ಕ್ರೆಡಿಟ್ ಎಲ್ಲ ಗೋಷ್ಠು ಸುಮಂಗಲ ರತ್ನಾಕರ್ ಅಂತಲೇ ಹೇಳಬೇಕಾಗತ್ತೆ. ಹಾಗೆ ನಮಗೆ ಪೂರ್ಣಿಮನೂ ಅವಕಾಶ ಕೊಟ್ಲು. ನನಗೊಂದು ಆಸೆ ಇತ್ತು, ಒಂದು 100 ಯಕ್ಷಗಾನದಲ್ಲಿ ನಾನು ಪಾರ್ಟ್ ಮಾಡಬೇಕು ಅಂತ. ಹಾಗೆ ಕೊನೆಗೆ ಪೂರ್ಣಿಮನು ಸಹ ಅವಳದ್ದು ಯಕ್ಷಗಾನ ಎಲ್ಲಿಯಾದರೂ ಇದ್ದರೆ ಸುಮಂಗಲನನ್ನು ಸೇರಿಸ್ಕೊಳ್ತಾ ಇದ್ಲು, ಹಾಗೆ ನನ್ನನ್ನು ಕರಿತಾ ಇದ್ಲು. ಹಾಗೆ ನಮ್ಮದು 100 ಯಕ್ಷಗಾನ ಆಯಿತು, ಶತಕ ಬಾರಿಸಿದ್ದೇವೆ. 107 ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಾನು.
1: ಆಗಲಿ ಆಗಲಿ, ಅದು ಕೂಡ ನಿಮ್ದು ರಿಟೈರ್ಡ್ ಆದ ಮೇಲೆ.
0: ರಿಟೈರ್ಡ್ ಆದ ಮೇಲೆ
1: ಈಗ ಇಷ್ಟೆಲ್ಲ ಚಟುವಟಿಕೆಯನ್ನು ಮಾಡಿದ್ದೀರಿ ನೀವು, ಪ್ರವಾಸ ಅನುಭವ ಏನಾದ್ರು ಉಂಟ ನಿಮಗೆ ಬೇರೆ ಬೇರೆ ಕಡೆ ಹೋದದ್ದು?
0: ಶಾಲೆಯಲ್ಲಿರುವಾಗ ಹೋಗ್ತಿದ್ವಿ, ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ನಾವು ಪ್ರವಾಸಕ್ಕೆ ಹೋದ ಸ್ವಲ್ಪ ಕಡಿಮೆ, ಅಂದ್ರೆ ನಮ್ಗೆ ಸ್ವಲ್ಪ ಸಂಸಾರ ತಾಪತ್ರಯದಿಂದಾಗಿ, ಮತ್ತೆ ಹೆಡ್ ಮಾಸ್ಟರ್ ಆಗಿರುವಾಗ ಇವರಿಗೆ ಪ್ರವಾಸ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ಆಗ್ತಿರ್ಲಿಲ್ಲ. ಶಾಲೆದು ಮಾತ್ರ ಅಷ್ಟೇ ಹೊರತು, ಮತ್ತೆ ರಜೆ ಇದ್ದಾಗ್ಲೂ ಅವ್ರು ಶಾಲೆ ಕೆಲಸ ಇತ್ತು. ಅವ್ರು ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಶಾಲೆಯಲ್ಲೇ ಇರ್ತಿದ್ರು ಅವರು. ಆದ ಕಾರಣ ನಮ್ಗೆ ರಜೆಯಲ್ಲಿ ಸಹ ಹೋಗ್ಲಿಲ್ಲ, ಆದ್ರೂ ಹೋಗಿದ್ದೇವೆ. ಅದನ್ನ ಒಂದು ಅನುಭವ ತುಂಬಾ, ನಾವು ಡೆಲ್ಲಿಯಲ್ಲಿ ಹೋದಾಗ ಕೇದಾರನಾಥಕ್ಕೆ ಹೋಗಿದ್ದೇವೆ. ಕೇದಾರನಾಥ, ಬದ್ರಿನಾಥ, ಋಷಿಕೇಶ, ಹರಿದ್ವಾರ, ಆ ಕೇದಾರನಾಥ ಕುದುರೆ ಮೇಲೆ ಕುತ್ಕೊಂಡು ಹೋಗಿದ್ದೇವೆ. ಅದೆಲ್ಲ ಅನುಭವ ಇದೆ. ಕೇದಾರನಾಥಕ್ಕೆ ಹೋಗಿದ್ದೇವೆ, ಎಲ್ಲ ತಿರುಗಾಡಿದ್ದೇವೆ, ಬೇಕಾದ ತಿರುಗಾಡಿದ್ದೇವೆ. ಆದರೂ ತುಂಬಾ ಹಾಗೆ ದೂರ ದೂರ ಎಲ್ಲ ಓದೋದಿಲ್ಲ, ಕೆಲವು ಇಂಪಾರ್ಟೆಂಟ್ ಸ್ಥಳಗಳಿಗೆ ಮಾತ್ರ ಹೋಗಿ ನಾವು ಪ್ರವಾಸ ಮಾಡಿದಷ್ಟು.
1: ಅಲ್ಲ, ಇಷ್ಟೆಲ್ಲ ಮಾಡಿದ್ದೀರಿ ನೀವು, ಇದೆಲ್ಲ ಮಾಡಿದ್ದು ನಿಮ್ಮ ಮನಸ್ತೃಪ್ತಿ ಮತ್ತು ಒಂದು ರೀತಿಯ ಕಳಕಳಿಯಿಂದ ನೀವು ಮಾಡಿದ್ದೀರಿ. ಆದರೆ ಸಮಾಜ ಇಂಥದ್ದನ್ನು ಗುರುತಿಸ್ತದೆ, ಹಾಗೆ ನಿಮಗೇನಾದರೂ ಪ್ರಶಸ್ತಿ ಅಥವಾ ಸನ್ಮಾನಗಳು ತುಂಬ ಆದದ್ದು ಕೂಡ ಇದೆ. ಈಗ ಉಲ್ಲೇಖಿಸಬಹುದಾದದ್ದು ಯಾವುದು ಹೇಳಿ?
0: ಉಲ್ಲೇಖಿಸಬೇಕಾದ್ರೆ ತುಂಬ ಉಂಟು. ಬೋಳ್ ಅಂತ ಕೋಡಿ ಕನ್ನಡ ಪ್ರಶಸ್ತಿ, ಮತ್ತೆ ಯಕ್ಷಗಾನಕ್ಕೊಂದು ಏನೋ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತೆ ಡೆಲ್ಲಿಯಲ್ಲಿ ನಾನು ರಾಷ್ಟ್ರಮಟ್ಟದ ಇಂಡಿಯನ್ ಕೌನ್ಸಿಲ್ ಫಾರ್ ಚೈಲ್ಡ್ ಎಜುಕೇಷನ್ ಅಂತ ಹೇಳಿ, ಅಲ್ಲಿ ಡೆಲ್ಲಿಯಲ್ಲಿ ನಾನು ರಾಷ್ಟ್ರಮಟ್ಟದ ಒಂದು ಗೌರವಕ್ಕೆ ಪಾತ್ರಳಾಗಿದ್ದೇನೆ. ಮತ್ತೆ ಒಡಿಯೂರು ಸಂಸ್ಥಾನದಿಂದ ಅಲ್ಲಿಂದ ಒಂದು ಪ್ರಶಸ್ತಿ ಬಂದಿದೆ. ಅದು ಹೇಳಲಿಕ್ಕೆ ತುಂಬ ಉಂಟು. ಅಲ್ಲಿ ಜನ ಬೈಕಾಡಿ ಜನಾರ್ದನ ಆಚಾರ್ ಅವರ ಸಂಸ್ಥೆಯವರೊಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ತುಂಬ ಸಂಸ್ಥೆಗಳವರು ಅಭಿನಂದನೆ ಸನ್ಮಾನ ಎಲ್ಲ ಮಾಡಿದ್ದಾರೆ.
1: ಈಗ ನೀವು ದಂಪತಿಗಳಿಂದ ಮಾರ್ಗದರ್ಶನ ಪಡ್ಕೊಂಡು ಇವತ್ತು ಸಾಹಿತ್ಯದಲ್ಲಿಯೋ ಅಥವಾ ಬೇರೆ ವಿಭಾಗಗಳಲ್ಲಿಯೋ ಬೆಳೆದು ಈಗ ಕಾಣುವಂತಹ ಶಿಷ್ಯರ ಹೆಸರುಗಳೇನಾದರೂ ಹೇಳಲಿಕ್ಕೆ ಆಗ್ತದೆ ನಿಮಗೆ?
0: ತುಂಬ ಇದ್ದಾರೆ, ತುಂಬ ಇದ್ದಾರೆ. ಈಗ ನಮ್ಮ ಆಶಾ ದಿಲೀಪ್

0: ಮತ್ತೆ ಯಕ್ಷಗಾನ ತಾಳಮದ್ದಳೆ ಮಾಡ್ತಾ ಇದ್ದಾಳೆ. ತುಂಬಾ ಜನ ಭಾಗವಹಿಸಿದವರು ಮಾಡಿದವರೆಲ್ಲ ಇದ್ದಾರೆ ಮಕ್ಕಳು.
1: ಅದೇ ಒಂದೊಂದು ಅಧ್ಯಾಪಕರಾದವರಿಗೆ ಒಂದು ತೃಪ್ತಿ, ಸಂತೋಷ.
0: ಹೌದು.
1: ಈಗ ನಿವೃತ್ತಿಯ ಜೀವನ ಹೇಗುಂಟು ಸಾವಿತ್ರಮ್ಮ?
0: ನಿವೃತ್ತಿ ಆದ್ಮೇಲೆ ನಾವು ಪ್ರವೃತ್ತಿಯಲ್ಲೇ ಇದ್ದೇವಲ್ಲ, ನಿವೃತ್ತಿ ಅಂತ ಮಾಡ್ಕೊಳ್ಳೇ ಇಲ್ಲಲ್ಲ. ಏನಾದ್ರು ಒಂದು ಕಾರ್ಯಕ್ರಮ, ಇನ್ನೂ ಒಂದು ನಮ್ಮದು ಆಶಾ ಜ್ಯೋತಿ ಅಂತ ಒಂದು ಅಂಗವಿಕಲರಿಗಾಗಿ ಸಂಸ್ಥೆ ಉಂಟು, ಅದು ನಮ್ಮ ಸೇವಾ ಭಾರತಿ ಅಂತ ಉಂಟು. ಆ ಸೇವಾ ಭಾರತಿ ಸಂಸ್ಥೆ ಒಟ್ಟಿಗೆ ನಾವು, ಅದು ಸಹ ಹಾಗೆ ಒಂದು ಅಚಾನಕ್ ಆಗಿ ಸೇರುವಂತ ಪ್ರಸಂಗ ಬಂದದ್ದು. ಅಲ್ಲಿ ಸಹ ಹಾಗೆ ಒಂದು 20 ವರ್ಷದಿಂದ ನಾವು ಅಂಗವಿಕಲರಿಗಾಗಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅವರಿಗಾಗಿ ಒಂದು ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಅಂತ, ಅದು ವರ್ಷದಲ್ಲಿ ಒಂದಿನ ನಡೀತದೆ. ಅಂದ್ರೆ ಅವರನ್ನು, ಮಕ್ಕಳನ್ನು ಮನೆ ಎಲ್ಲಿ ಕರ್ಕೊಂಡು ಹೋಗುದಿಲ್ಲ ಅವರು, ಅಂಗವಿಕಲ ಮಕ್ಕಳನ್ನು ನಾವು ಅಂಗವಿಕಲರು ಅಂತ ಹೇಳುದಿಲ್ಲ, ಅವರನ್ನು ವಿಶಿಷ್ಟರು ಅಂತ ಹೇಳ್ತೇವೆ ನಾವು. ಹೌದು, ಅವರಿಗೆ ಮನೆಯವರು ಅವರನ್ನ ಕರ್ಕೊಂಡೇ ಹೋಗುದಿಲ್ಲ ಹೊರಗೆ, ಜಾತ್ರೆಗೆಲ್ಲ ಹೋಗುದೇ ಇಲ್ಲ. ಸೊ ಅವರಿಗಾಗಿ ನಾವೇನಾರು ಒಂದು ಮಾಡಬೇಕು ಅಂತೇಳಿ, ಇವರು ಅಧ್ಯಕ್ಷರಾಗಿದ್ರು, ಆದ್ರೆ ಕಾರ್ಯಕರ್ತರು ತುಂಬಾ ಜನ ಇದ್ದಾರೆ, ಸೇವಾ ಭಾರತಿ ಅವರೆಲ್ಲ ಇದ್ದಾರೆ. ಆದರೆ ನಾವು ಅವರೊಟ್ಟಿಗೆ ಸೇರಿಕೊಂಡು ಆ ಮಕ್ಕಳಿಗೆ ಪ್ರವಾಸ ಮಾಡ್ತೇವೆ ನಾವು. ಒಂದು ವರ್ಷಕ್ಕೊಂದ್ಸಲ ಪ್ರವಾಸ ಕರ್ಕೊಂಡು ಹೋಗ್ತೇವೆ, ಆಮೇಲೆ ಅವರಿಗೆ ಗುರುಚೀಟಿ ಕೊಡುದು, ಅದು ಮಾಡ್ತೇವೆ. ಮತ್ತೆ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಅಂತ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಮ್ದು ಕೆನರಾ ಮೇನ್ ಅಲ್ಲಿ ಗ್ರೌಂಡ್ ಅಲ್ಲಿ ಆಗ್ತದೆ. ಆ ದಿನ ಏನು, ಎಲ್ಲರೂ ಅವರನ್ನ ಕರ್ಕೊಂಡು ಬರ್ಬೇಕು.
1: ಪ್ರಧಾನ ಸಂಘಟಕರು
0: ಅದು ನಮ್ಮ ಆಶಾ ಜ್ಯೋತಿ ಅಂತ ಸೇವಾ ಭಾರತಿ ಅಂಗ ಸಂಸ್ಥೆ. ಅದಕ್ಕೆ ಇವರು ಇಷ್ಟು ಸಮಯ ಅಧ್ಯಕ್ಷರಾಗಿದ್ರು, ಈಗ ಬೇರೆಯವರಿಗೆ ನಾವು ಕೊಟ್ಟಿದ್ದೇವೆ. ಅಂತ ಒಂದು ಒಳ್ಳೆಯ ಟೀಮ್ ಇದೆ ಅಲ್ಲಿ, ಒಳ್ಳೆಯ ಟೀಮ್, ತುಂಬಾ ಜನ ಇದ್ದಾರೆ ಅದರಲ್ಲಿ. ವಿನೋದ್ ಶನೈ ಮತ್ತೆ ನಮ್ಮ ವಿಶ್ವನಾಥ್ ಪೈಗೋಳೆ ಎಲ್ಲ ಇದ್ದಾರೆ, ತುಂಬಾ ಜನ ಇದ್ದಾರೆ ಹಾಗೆ. ಅಂತೂ ಅದೊಂದು ನಮ್ದೊಂದು ಯೋಜನೆ ಅದು, ಹಾಗೆ ಅವರಿಗೆ ಏನಾದ್ರು ಮಾಡಬೇಕು ಅಂತ. ಅಲ್ಲಿ ಏನು ಅಂತ ಹೇಳಿದ್ರೆ, ಬಂದ್ರೆ ಗೊತ್ತಾಗತ್ತೆ ನಿಮ್ಗೆ. ಅಲ್ಲಿ ಅವರಿಗೆ ಆ ದಿನ ಫುಲ್ ಅವರಿಗೆ ಒಂದು ಬೆಳಗ್ಗೊಂದು ಉದ್ಘಾಟನೆ ಅಂತ ಮಾಡ್ತೇವೆ. ಆಮೇಲೆ ವಿವಿಧ ಸ್ಟಾಲ್ಗಳು ಎಲ್ಲ ಕಡೆಯಲ್ಲಿ ನಿಮ್ಗೆ ತಿಂಡಿ, ಹಲವು ತಿಂಡಿ, ಒಂದ್ ಕಡೆಯಲ್ಲಿ ಚಕ್ಕುಲಿ, ಒಂದ್ ಕಡೆಯಲ್ಲಿ ಬಚಂಗಾಯಿ, ಒಂದ್ ಕಡೆಯಲ್ಲಿ ಐಸ್ ಕ್ರೀಮ್, ಒಂದ್ ಕಡೆಯಲ್ಲಿ ಮಜ್ಜಿಗೆ ನೀರು, ಎಲ್ಲ ಬಾಳೆಹಣ್ಣು ಎಂತ ಎಲ್ಲ ಉಂಟು ಅದೆಲ್ಲ.
1: ವಿಶಿಷ್ಟವಾದ ಮೇಳ,
0: ಜಾತ್ರೆಯ ಪರಿಕಲ್ಪನೆ. ಜಾತ್ರೆಯಲ್ಲಿ ಟಪ್ ಟಪ್ ಟಪ್ ಅಂತ ಬಡಿತಾರಲ್ಲ ನಿಮ್ಗೆ, ಹಾಗೆ ಚರ್ಮುರಿ ಟಪ್ ಟಪ್ ಬಡಿತಾನೆ. ಅವ್ರು ಬಂದು ಯಾವ್ದು ಬೇಕಾದ್ರೂ ತಗೊಂಡು ಹೋಗ್ಬೋದು ನಿಮ್ಗೆ. ಒಂದು ಚೀಟಿ ಕೊಡ್ತಾರೆ, ದುಡ್ಡಿಲ್ಲ, ಯಾರಿಗೂ ದುಡ್ಡು ಕೊಡ್ಲಿಕ್ಕಿಲ್ಲ. ಬಂದವರಿಗೆ, ಹೆತ್ತವರಿಗಾಗ್ಲಿ, ಮಕ್ಕಳಿಗಾಗ್ಲಿ, ಯಾರಿಗಾಗ್ಲಿ ದುಡ್ಡು ಕೊಡ್ಲಿಕ್ಕಿಲ್ಲ. ಹಾಗೆ ಅವ್ರು ಬರ್ತಾರೆ, ಬಂದು ಯಾವ ಸ್ಟಾಲ್ ಬೇಕಾದ್ರೆ ತಗೊಂಡೋಗಿ, ನೀವು ತಿನ್ನಿ, ಗಮ್ಮತ್ತು ಮಾಡಿ. ಮತ್ತೆ ಆ ದಿನ ನಾವು ಡೋಲು ಬಡಿಯುವುದೆಲ್ಲ ಮಾಡ್ತೇವೆ. ಅವ್ರಿಗೆ ಕುಣಿಯುದು ಅಂದ್ರೆ ಇಷ್ಟ ಮಕ್ಕಳಿಗೆ, ಕೈಕಾಲು ಸರಿ ಇದು, ಅವ್ರು ಕುಣಿತಾರೆ. ಹಾಗೆ ಅವರು ಕುಣಿತಾರೆ, ಅದನ್ನ ಡೋಲ್ ಬಡ್ದ ಕೂಡಲೇ ಸರಿ ಕುಣಿತಾರೆ. ಆಮೇಲೆ ಅವರೊಟ್ಟಿಗೆ ನಾವು ಕುಣಿಯುದು, ಮತ್ತೆ ಅವರಿಗೊಂದು ಸ್ಪರ್ಧೆ ಮಾಡೋದು ಎಂಥದ್ದು, ಅವರು ಆಡುವಂತಹದ್ದು. ಈಗ ಮಡಕೆ ಒಡೆಯುದು ಮಾಡ್ತಾರೆ ಮಕ್ಕಳು ಬಂದು, ಕಾಲೆಲ್ಲ ಸ್ವಲ್ಪ ಇದ್ದವರೆಲ್ಲ ಕೂತವರನ್ನು ಕೂತವರನ್ನು ಮಾಡಿಸ್ತೇವೆ ನಾವು ಹಾಗೆ. ಮತ್ತೆ ಅವ್ರ ಚೇರಲ್ಲೇ ಕೂತ್ಕೊಂಡು ಮಾಡುವಂತಹದ್ದು, ಮತ್ತೆ ಅವರಿಗೆ ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿಕ್ಕೆ, ಆ ತರ ಎಷ್ಟು ಖುಷಿ ಪಡ್ತಾರೆ ಮಕ್ಕಳು ಅಂತ ಹೇಳಿದ್ರೆ, ನಮ್ಗೆಲ್ಲರೂ ಸಿಕ್ಕಿದ್ರೆ ಇನ್ ಯಾವಾಗ ನಮ್ಗೆ ಜಾತ್ರೆ ಅಂತ ಕೇಳ್ತಾರೆ.
1: ಬಹಳ ಒಳ್ಳೇದು ಸಾವಿತ್ರಮ್ಮ, ತುಂಬ ವಿಚಾರಗಳು ಬಂತು ನಿಮ್ಮ ಮಾತಿನಿಂದ. ಈಗ ಒಂದು ನಿವೃತ್ತಿ ಆದರೂ ಕೂಡ ಚಟುವಟಿಕೆಯಿಂದ ಇರಲಿಕ್ಕೆ ಆಗ್ತದೆ ಎನ್ನುವುದನ್ನು ನೀವು ದಂಪತಿ ತೋರಿಸ್ತಾ ಇದ್ದೀರಿ. ಈಗ ಅವರಿಗೆ 90 ಪ್ರಾಯ, ನಿಮಗೆ 80 ಅಂಚಿನಲ್ಲಿ ಇರತಕ್ಕಂಥದ್ದು, ಆದರೂ ಕೂಡ ಈಗಲೂ ಈ ಚಟುವಟಿಕೆ ಉಂಟು. ಈಗ ನಿಮ್ಮ ಹಾಗೆ ಕೆಲಸದಲ್ಲಿ ಇದ್ದುಕೊಂಡು ನಿವೃತ್ತಿ ಆದ ಮೇಲೆ ಈ ಜೀವನವೇ ಬೇಡ ಅಂತ ಇದ್ದ ಅನೇಕ ಮಂದಿ ಇರ್ತಾರೆ, ಯಾವ ಚಟುವಟಿಕೆಗೂ ಅವರು ಹೋಗುವುದಿಲ್ಲ. ಈಗ ಅಂಥವರು ತುಂಬ ಜನ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರ್ಬೋದು, ಏನು ಹೇಳಲಿಕ್ಕೆ ಬಯಸ್ತೀರಿ?
0: ಪ್ರಾಯ ಆಗುವುದು ದೇಹಕ್ಕೆ, ಆದರೆ ಮನಸ್ಸಿಗಲ್ಲ. ನಾವು ಏನು ಮಾಡಬೇಕು ಅಂದರೆ, ಚಿಕ್ಕವರಾಗಿರುವಾಗಲೂ ಸಹ ನಾವು ಹೇಳೋದಾಗೆ, ನೀವು ಪ್ರಾಯ ಆಯಿತು ಅಂತೇಳಿ ಹೇಳಬೇಡಿ. ನಾವು ದೊಡ್ಡವರಾದ ಮೇಲೆ ಸಹ ಮಗುವಿನ ಹಾಗೆ ಇರಬೇಕು ಅಂತ ನಾನು ಯಾವಾಗಲೂ ಹೇಳೋದು. ಹಾಗೆ ನೀವು ಮಗುವಾಗಲಿಕ್ಕೆ ಕಲಿಯಿರಿ, ಆಗ ನಿಮ್ಮ ಎಲ್ಲ ದುಃಖ ಎಲ್ಲ ಮರೆತು ಹೋಗ್ತದೆ. ನೀವು ಮಗುವಿನೊಟ್ಟಿಗೆ ಮಗುವಾಗಿ ಸೇರ್ಕೊಳ್ಳಿ, ಎಲ್ಲರೊಟ್ಟಿಗೆ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ನಾನು ಪ್ರಾಯ ಆಯಿತು ಅಂತ ಎಣಿಸಲೇಬೇಡಿ, ನೀವು ಏನು ಸಾಧ್ಯ ಉಂಟು ಅದನ್ನು ಮಾಡಿ, ಉತ್ಸಾಹದಿಂದ ಮುಂದುವರಿಸಿ. ಅದಕ್ಕೆ ನಾನೇ ಉದಾಹರಣೆ. ಈಗ 66 ಕುಣಿಲಿಕ್ಕೆ ಹೋಗಿ ಈಗ ನನಗೆ ಬೇಜಾರಾಗ್ತಾ ಉಂಟು, ಯಾಕೆಂದರೆ ಹೋಗ್ಲಿಕ್ಕೆ ಆಗುದಿಲ್ಲ ನನಗೆ, ಇವರನ್ನು ಬಿಟ್ಟು ಹೋಗ್ಲಿಕ್ಕೆಲ್ಲ ಆಗುದಿಲ್ಲ, ಬೇಜಾರಾಗ್ತದೆ. ಆದರೆ ಅಲ್ಲಿ ಟಿವಿಯಲ್ಲಿ ಚಂಡೆ ಬರುವಾಗ ನನ್ನ ಕಾಲು ಕುಣಿತದೆ ಇಲ್ಲಿ, ಅರ್ಥ ಹೇಳ್ತದೆ. ಅದ ಕಾರಣ ಪ್ರಾಯ ಆಯಿತು ಅಂತ ನೀವು ಮನಸ್ಸಿನಿಂದ ಅದನ್ನು ಮೊದಲು ತೆಗೆದು ಹಾಕಿ, ಏನು ನಿಮಗೆ ಸಾಧನೆ ಮಾಡಲಿ. ನಾನು ಈಗಲೂ ಸಹ ಮಕ್ಕಳಿಗೆ ಹೇಳೋದಾಗೆ, ಈಗ ನಿಮಗೆ ಮಾಡಲಿಕ್ಕೆ ಆಗದೇ ಇರ್ಬೋದು, ಸಂಗೀತ ಕಲೀಲಿಕ್ಕೆ ಆಗದೇ ಇರ್ಬೋದು, ಸಂಗೀತ ಕಲಿಬೋದಲ್ಲ, ಹೋಗ್ಬೋದಲ್ಲ. ಮತ್ತೆ ಡಾನ್ಸ್ ಕಲಿಬಾರ್ದು ಅಂತ ಉಂಟಾ? ಡಾನ್ಸ್ ಕಲೀರಿ, ಈಗ ನಾನು ಮಾಡ್ತಾ ಇದ್ದೇನಲ್ಲ, ಹಾಗೆ ಕಲೀರಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಿಮ್ಮದೇ ಒಂದು ಗ್ರೂಪ್ ಮಾಡಿ, ಮನೆಯವರ ಹತ್ತು ಸುತ್ತಮುತ್ತಲೆಲ್ಲ ಒಟ್ಟು ಸೇರಿ ಒಂದು ಭಜನೆ ಮಾಡಿ, ಇನ್ನೊಂದು ಎಂತಾರು ಒಂದು ಹರಿಕತೆ ಮಾಡಿ, ಏನಾರು ಮಾಡಿಯಪ್ಪ, ತೊಡಗಿಕೊಳ್ಳಿಯಪ್ಪ. ನಿಮಗೆ ದೈಹಿಕವಾಗಿ ಏನು ಮಾಡಲಿಕ್ಕಾಗದಿದ್ರು ಸ್ವಲ್ಪ ಸ್ವಲ್ಪ ಮಾಡ್ಬೋದಲ್ಲ. ಚಟುವಟಿಕೆಯಿಂದ ಇದ್ದರೆ ಯಾವಾಗಲೂ ನೀವು ಉತ್ಸಾಹದಿಂದ ಇರ್ತೀರ, ಅದು ರೋಗಗಳೆಲ್ಲ ದೂರ ಹೋಗ್ತವೆ. ಆಗ ಅದ ಕಾರಣ ದೊಡ್ಡವರೆಲ್ಲ ಒಟ್ಟು ಸೇರಿ, ನಮಗೆ ಪ್ರಾಯ ಆದರೂ

0: ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಇನ್ನೆಂಥದ್ದು ರಿಟೈರ್ಡ್, ನಮ್ದು ರಿಟೈರ್ಡ್ ಅಲ್ಲ ರಿಟೈರ್ಡ್, ಪುನಃ ಹೊಸ ಟೈರ್ ಅನ್ನು ಹಾಕಿದ ಹಾಗೆ ನಾವು ಆ ರೀತಿ ಉತ್ಸಾಹದಿಂದ ಮುಂದುವರಿಬೇಕು ಅಂತ ಹೇಳಿಕೊಂಡು ನನ್ನ ಎಲ್ರಿಗೊಂದು, ನಾನಂತ ದೊಡ್ಡ ಏನು ವ್ಯಕ್ತಿ ಅಲ್ಲ, ಎಲ್ಲರಿಗೆ ಹೇಳುವಂತಹದ್ದಲ್ಲ, ನನ್ನ ಅನುಭವದಿಂದ ನಾನು ಹೇಳೋದು. ಸಾಧ್ಯ ಇದೆ, ನಮಗೆ ಕೊನೆಯವರೆಗೆ ನಾವು ಉತ್ಸಾಹದಿಂದ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ. ಮತ್ತೆ ನಗು ಬೇಕು ಹೇಳುದು, ನಾನು ದಿನಕ್ಕೊಂದು 10 ಸಲ ಆದ್ರೂ ಯಾವ್ದಾದ್ರು ಕಾರಣ ತಕೊಂಡು ನಗಾಡಿ. ಆ ನಗು ಒಂದು ನಮ್ಗೆ ಟಾನಿಕ್ ಇದ್ದ ಹಾಗೆ, ಆ ನಗುದನ್ನು ನಾವು ಕಲ್ತ್ರೆ ಆಗ ನಾವು ನಮ್ಮ ಜೀವನ ನೆಮ್ಮದಿಯಾಗಿರ್ತದೆ ಅಂತ ಹೇಳಿಕೊಂಡು.
1: ಬಹಳ ಒಳ್ಳೆಯದು, ತುಂಬ ಸರಿಯಾದ ಮಾತನ್ನು ಹೇಳಿದ್ದೀರಿ ಸಾವಿತ್ರಮ್ಮ. ನಿಮಗೆ ಮತ್ತು ನಿಮ್ಮ ಪತಿಯವರಿಗೆ, ಇಬ್ಬರು ಕೂಡ ದಂಪತಿಗಳು ಒಂದು ರೀತಿಯಲ್ಲಿ ಆದರ್ಶವಾದಂತಹ ವ್ಯಕ್ತಿತ್ವವನ್ನು, ಜೀವನ ಶೈಲಿಯನ್ನು ಇಟ್ಟುಕೊಂಡವರು. ಹೀಗೆ ಈ ಚಟುವಟಿಕೆಯಿಂದ ನಿರಂತರ ಇರಿ, ಆರೋಗ್ಯದಿಂದಿರಿ, ದೇವರು ಅನುಗ್ರಹಿಸಲಿ ಅಂತ ಹೇಳ್ತಾ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಧನ್ಯವಾದಗಳು. ನಮ್ಮ ಮನೆಗೆ ಬಂದು ನಮ್ಮಿಬ್ಬರನ್ನು ಇಂಟರ್ವ್ಯೂ ಮಾಡಿದ್ದೀರಲ್ಲ, ಅದಕ್ಕೆ ನಿಮಗೂ ಧನ್ಯವಾದಗಳು.
1: ಬಹಳ ಸಂತೋಷ. ಶ್ರೋತೃಗಳೇ, ಇದು ಸಾವಿತ್ರಿ ಎಸ್ರಾವ್ ಅವರ ಮನದಾಳದ ಮಾತು. ಈ ಇಬ್ಬರು ದಂಪತಿಗಳು ಕೂಡ ಅಷ್ಟೇ, ಬಹಳ ಸುಖಿ ಜೀವನವನ್ನು ಈ ನಿವೃತ್ತಿಯ ಸಂದರ್ಭದಲ್ಲಿ ಅನುಭವಿಸ್ತಾ ಇದ್ದಾರೆ. ಮಕ್ಕಳು ಮರಿಗಳಿಲ್ಲ, ಆದರೆ ನಮಗೆ 1200 ಮಕ್ಕಳು ಅಂತ ಹೇಳ್ತಾರೆ ಅವರು. ಅಂದರೆ ಅಷ್ಟು ಶಿಷ್ಯರನ್ನು ಒಟ್ಟುಗೂಡಿಸಿಕೊಂಡಿದ್ದವರು ಮತ್ತು ಅವರ ಜೊತೆಯಲ್ಲಿ ಸಾಹಿತ್ಯ ಅಭಿರುಚಿಯಿಂದ ಅವರನ್ನು ಬೆಳೆಸಿದವರು. ಇಂತಹ ಒಂದು ಆದರ್ಶವಾದಂಥ ವ್ಯಕ್ತಿತ್ವಗಳು ನಮ್ಮ ನಡುವೆ ಇದೆ ಎನ್ನುವಂಥದ್ದೇ ನಮಗೆ ಬಹಳ ಸಂತೋಷದ ಸಂಗತಿ. ಮತ್ತು ಅನೇಕ ಮಂದಿಗೆ ಇದೊಂದು ರೀತಿಯಲ್ಲಿ ಮಾರ್ಗದರ್ಶಕವಾದಂತಹ ಜೀವನ ಕ್ರಮ ಅಂತ ನಾನು ಖಂಡಿತ ಹೇಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಈ ಉಭಯ ದಂಪತಿಗಳಿಗೂ ಕೂಡ ಸಾರಂಗ ಬಳಗದ ಪರವಾಗಿ ಧನ್ಯವಾದಗಳು. ಅವರ ಮನೆಯಲ್ಲಿ ದಾಖಲಿಸಿಕೊಂಡಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಸಹಕಾರವನ್ನು ನೀಡಿದವರು ಸಾರಂಗ ಬಳಗದ ಬಿಂದ್ಯಾ ಕುಳಾಲ್, ಹಾಗೆ ಎಡ್ವರ್ಡ್ ಲೋಪ್ ಅವರು. ಅವರಿಗೆ ಕೂಡ ವೈಯಕ್ತಿಕ ನೆಲೆಯಲ್ಲಿ ನನ್ನ ಧನ್ಯವಾದಗಳು. ಕಲಾ ಸಾರಂಗ್ನಲ್ಲಿ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಈಗ ಬರುವ ವಾರ ಮತ್ತೊಂದು ವಿಚಾರದ ಬಗ್ಗೆ, ಮತ್ತೊಂದು ವ್ಯಕ್ತಿತ್ವದ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣಬಣ್ಣದ ಬದುಕು. ಕಲಾ ಸಾರಂಗಾಗಿ ತಮಗೆಲ್ಲ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ನಾನು ಭಾಸ್ಕರ್ ರೈ ಕುಕ್ಕೋಳಿ. ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಆನಂದ ಬಂದಾಗ ಹೇಳ್ತಾನೆ, ನೀ ಬರ್ಬೋದು, ದರ್ಶನ ಮಾಡಬಹುದು ಬುದ್ಧನ ಅಂತ ಹೇಳ್ತಾಳೆ. ಆಕೆ ಹೆಂಗೆ ಹೇಳ್ತಾಳೆ, ಹೆಂಗಸು ಅಂದ್ರೆ ಇಷ್ಟು ಅಲ್ಪನ ಆಕೆ, ಹೆಂಗಿದೆ ಮಾತು, ಹೆಂಗಸು ಅಂದ್ರೆ ಇಷ್ಟು ಅಲ್ಪನ, ಬುದ್ಧ ನಾನು ನೋಡ್ಬೇಕಂದ್ರೆ ಅವನೇ ಬರಲಿ, ನಾನೇನು ಬರೋಲ್ಲ ಅಲ್ಲಿ ಅಂತ ಹೇಳ್ತಾಳೆ. ಅಲ್ಲಿರ್ತಾಳೆ. ಆನಂದ್ ಬಂದು ಹೇಳ್ತಾನೆ, ಬಂದೆ ನಾನು, ನಾನು ಯಾವಾಗದ ನೆನೆಸಿದ್ರೇನು ಆನಂದ ಅಂತ ಕೇಳ್ತಾಳೆ. ಅಷ್ಟು ನೆನಪಿಲ್ಲ ನನಗೆ ಅಂತ, ನಾನು ನಿಮ್ಗೆ ನೆನೆಸ್ಕೊಂಡು ನೆನಪಿಲ್ಲ ಅಂತ. ಆದರೆ ಒಂದೆರಡು ಸಲ ಮಾತ್ರ ಮನೆ ಬಿಟ್ಟು ಬರುವಾಗ ಆದಂಥ ಕಷ್ಟವನ್ನು ಹೇಳಿದರು, ಆದರ್ಶ ಸತಿ ಹೇಗಿರಬೇಕು ಅಂತ ಹೇಳ್ತಾ ಇದ್ರು, ಆಗ ಬಹುಶಃ ನಿಮ್ಮನ್ನೇ ಕುರಿತು ಹೇಳಿರಬೇಕು ಅಂತ ಅನ್ಕೊಂಡೆ ನಾನು. ಈ ಸಂಕೋಚ ಮಾಡ್ಕೋಬೇಡಪ್ಪ, ನಾನು ನೆನೆದಿಲ್ಲ, ಗೊತ್ತು ನನಗೆ ಅವರು ಅಂತ ಕೇಳ್ತಾಳೆ. ಎಷ್ಟು ಚಂದ ನೋಡಿ. ಅತ್ತೆ, ಅವರು ಆ ರಾತ್ರಿ ಮನೆ ಮಠವ ತೊರೆ ಬಂದು ನೊಂದ ಪರಿಯನ್ನು ಕೇಳಿ ನಮ್ಮ ಮನ ಕರಗುವುದು. ಮನೆ ಬಿಡಬೇಕಾದ್ರೆ ಆದ ಕಷ್ಟ ಕೇಳಿ ನಮ್ಮ ಮನಸ್ಸನ್ನು ಕರಗ್ತದೆ. ನೊಂದರೆ ಅವರು ಕೊಂಕ ಹೆಂಗಿದೆ ನೋಡಿ, ನೊಂದರೆ ಅವರು ನಮ್ಮೆಲ್ಲರನ್ನು ನೋಯಿಸಿ, ನೊಂದರೆ ಅವರು ನಮ್ಮೆಲ್ಲರನ್ನು ನೋಯಿಸಿ ಇರಬೇಕಾದ್ದೇ ಸ್ವಾಮಿ ಅದು. ಆಕೆ ಹೊಟ್ಟೆಯಲ್ಲಿ ಸಿಟ್ಟಿಲ್ವಾ, ಸಂಕಟ ಇಲ್ವಾ, ಅದು ಎಲ್ಲೋ ಕಡೆ ಬರಬೇಕು. ಅಂದರೆ ಕವಿ ಮಾಡುವಾಗ ಆ ಹೊರಗಿನ ಸಿಟ್ಟು, ತಾಪ, ಕೋಪ, ಪ್ರೀತಿ ಎಲ್ಲ ಒಂದು ಕಡೆ ಪ್ರವಾಹ ಆಗಿ ಬರಬೇಕು. ಆತ ಹೇಗೆ ಜಸ್ಟಿಫೈ ಮಾಡ್ಕೋತಾನೆ ಆನಂದ ತನ್ನ ಗುರುವನ್ನು ಬಿಟ್ಟುಕೊಡಲ್ಲ ಅಂತ. ಅದಕ್ಕೆ ಹೇಳ್ತಾನೆ ಅವನು, ಜಗದ ಹಿತವನ್ನು ಸಾಧಿಸುವ ಕಾರ್ಯದಲ್ಲಿ ಗುರು ತಮ್ಮ ತನ್ನವರ ಸೌಖ್ಯವನ್ನು ಕಡೆಗಣಿಸಿಹನು. ಜಗತ್ತಿ ಒಳ್ಳೆ ಮಾಡುವ ಭರದಲ್ಲಿ ತನ್ನದು ಮತ್ತು ತನ್ನವರ ಸೌಖ್ಯವನ್ನು ಕಡೆಗಣಿಸ್ತಾನೆ. ತಕ್ಷಣ ಆಕೆ ಹೇಳು ಮಾತು ನೋಡಿ, ಇರುವ ಮನೆಯನ್ನು ಸುಟ್ಟು ಊರ ಬೆಳಗುವಂತೆ, ಇರುವ ಮನೆಯನ್ನು ಸುಟ್ಟು ಊರು ಬೆಳಗುವಂತೆ. ಅದಕ್ಕೆ ಆನಂದ ಎಷ್ಟು ಚಂದ ಹೇಳ್ತಾನೆ, ಮನೆಯ ಸುಟ್ಟರೋ ತಮ್ಮ ದೀಪವನ್ನು ಕೊಟ್ಟರೋ, ಆದರೆ ಊರು ಬೆಳಗಿದುದು ನಿಜ. ಅಂದರೆ ಬುದ್ಧನ ಬಗ್ಗೆ ಎಷ್ಟೋ ಶ್ರದ್ಧೆ ಇದೆ ಅವನಿಗೆ, ಅಂದರೆ ಒಂದು ಮಾತಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವನು. ಈ ಮನೆಯ ಸುಟ್ಟರೋ ತಮ್ಮ ದೀಪವನ್ನು ಕೊಟ್ಟರೋ, ಊರ ಬೆಳಗಿದುದು ನಿಜ. ನೀನಿಂತು ಮಾವನಿಗೆ ವಹಿಸಿಕೊಂಡು ಆಡುವುದು ನಿಜ, ನೀ ಮಾವನ ವಹಿಸಿಕೊಂಡು ಆಡ್ತೀಯಲ್ಲ. ಅವರೆಡೆ ಇರ್ದು ನಾವು ಮಾಡದೆ ಬಿಟ್ಟ ಶುಶ್ರೂಷೆಗಳನ್ನೆಲ್ಲ ನೀ ಮಾಡುತ್ತೀಯೇ ಸಂತೋಷ, ನಾವು ಮಾಡೋ ಸೇವೆನೆಲ್ಲ ನೀ ಮಾಡ್ತಾ ಇದೆಯಲ್ಲಪ್ಪ ಸಂತೋಷ. ಯಾರಿಂದರಾದರೂ ಆಣ್ಮನೆಗೆ ಸೇವೆ ಸಂದೊಡೆ ಸಾಕು ಅಂದ್ಬಿಟ್ಟು ಕುತೂಹಲ ಪ್ರಶ್ನೆ ಕೇಳ್ತಾಳೆ. ತುಂಬ ಜನ ಬುದ್ಧನಿಂದ ಬಂದಿದ್ದಾರೆ, ಈಗ ಕುತೂಹಲ ಅಲ್ವಾ, ಎಷ್ಟು ಜನ ಬಂದಿದ್ದಾರೆ ಅಂತ. ಹೌ ಪಾಪ್ಯುಲರ್ ಈ ಇಸ್ ಅಂತ, ಬಹುಜನರು ಅವರನ್ನು ಆಶ್ರಯಿಸಿದರೇ ಅಂತ ಕೇಳಿದ. ಅವನು ಉತ್ತರ ನೋಡಿ ಅದ್ಭುತವಾಗಿ ಹೇಳ್ತಾನೆ, ಲೆಕ್ಕವಿಲ್ಲದ ಮಂದಿ. ಎಷ್ಟು ಜನ ಬುದ್ಧನಿಂದ ಬಂದಿದ್ದಾರೆ, ಲೆಕ್ಕವಿಲ್ಲದ ಮಂದಿ. ಅವರ ಹೆಸರನ್ನು ಕೇಳಿ ಮನೆ ಮಂದಿಯನ್ನು ಬಿಟ್ಟು ಹೊರಟು ಬಂದವರೇನಿತು. ಬರೇ ಬುದ್ಧನ ಹೆಸರು ಕೇಳಿ ಮನೆ ಬಿಟ್ಟು ಬಂದವರು ಎಷ್ಟು ಜನ ಇದ್ದಾರು. ಎಲ್ಲಿಯೋ ಬಂದವರು ಉಪದೇಶವನ್ನು ಕೇಳಿ ಊರಿಗೆ ಹೋಗದೆ ನಿಂತ ಜನರೆಷ್ಟೋ. ಸುಮ್ಮನೆ ಉಪನ್ಯಾಸ ಕೇಳಲಿಕ್ಕೆ ಬಂದವರು ಊರಿಗೆ ಹೋಗದ್ ಬಿಟ್ಟು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ, ಅವರಷ್ಟು ಜನನು. ಮನೆ ಮಠವ ಬಿಡದಂತೆ ಸಂಸ್ಕೃತಿಯ ದಂದುಗದ ಬಲೆಯ ಕಿಂಡಿಗಳಿಂದ ಕ್ಷಣ ಮಾತ್ರವಾದರೂ ತಲೆಯ ಹೊರಗಡೆ ಇಟ್ಟು ಬಿಡುಗಡೆಯ ಆಕಾಶವೆಂತಿಯುವುದು ಎಂಬುದನ್ನು ಕಂಡ ಚೇತನಗಳೆಷ್ಟೋ.

0: रेडियो सारंग 107.8 FM।
1: ಒಂದು ಬಂಧದಲ್ಲಿ ಸಿಕ್ಕಾಪಟ್ಟಿದ್ದಾರೆ ಸಮಾಜದಲ್ಲಿ, ಮೇಲೆ ಒಂದು ಕಿಂಡಿಯಲ್ಲಿ ಬಿಡುಗಡೆ ಇದೆ ಅಂತ ಗೊತ್ತೇ ಇರಲಿಲ್ಲ ಅವರಿಗೆ. ಯಾವಾಗ ಬುದ್ಧಿ ಬಿಡುಗಡೆಯ ಕಿಂಡಿಯನ್ನು ತೋರಿಸಿದ್ನೋ ಮನಸ್ಸಿಗೆ ಶಾಂತಿ ತುಂಬಿಕೊಂಡು ಎಷ್ಟು ಜನ ಇದ್ದಾರಪ್ಪ ಅವರು, ಯಾರು ಇದನ್ನು ಹೇಳುವರು ಅಂತ ಹೇಳಿ ಹೇಳ್ತಾನೆ. ಈ 6 ವರ್ಷಗಳಲ್ಲಿ ಇವರ ಉಪದೇಶದಲ್ಲಿ 10,000 ಮಂದಿ ತ್ಯಾಗವನ್ನು ವರಿಸಿದರು. ಈಗ 6 ವರ್ಷದೊಳಗೆ 10,000 ಮಂದಿ ತ್ಯಾಗ ಮಾಡಿದ್ದಾರೆ ಅಂತ. ತಕ್ಷಣ ಆಕೆ ಅನ್ನೋ ಮಾತು ನೋಡಿ, 10,000 ಮನೆಯ ಬೆಳಕುಗಳು ನಂದಿದವು. ಆಕೆ ತಾಯಿಯ ಕಲ್ಪನೆ ಮಾಡ್ಕೊಳ್ಳಿ, ಆ ಹೆಣ್ಣು ಹೃದಯ ಎಷ್ಟು ಸಂಕಟಪಟ್ಟಿರ್ಬೇಕು. ನನ್ನ ಮನೆಗೆ ಆದದ್ದು ಗೊತ್ತಿದೆ, 10,000 ಮಂದಿ ಮನೆ ಬಿಟ್ಟು ಬಂದರು ಅಂದರೆ 10,000 ಮನೆಯ ಬೆಳಕುಗಳು ನಂದಿದವು ಇಲ್ಲವೇ ಮಸಕಾದವು. ಅಯ್ಯೋ, ನನ್ನಂತ 1,000 ಮಂದಿ ನೊಂದರೋ, ಇದು ಒಂದು ಹೆಮ್ಮೆ ಎಂದು ಸುರುತಿಯೇ ನೀನು ಅಭಿಮಾನ ಅಂತ ಹೇಳ್ಕೊತೀಯ, ಇದನ್ನು 10,000 ಮನೆ ಬೆಳೈಟ್ ಹೋಯ್ತು ಅಂತೇಳಿ. ಅದು ಸರಿ, ಹೆಣ್ಣುಸಿರಿಗಲ್ಲದೆ ಉಮ್ಮಳದ ಅರಿವಾರಿಗಾದೀತು. ಎಷ್ಟು ಚಂದ ನೋಡಿ, ಹೆಣ್ಣಿಗೆ ಮಾತ್ರ ಅರ್ಥ ಆಗುವಂತಹದ್ದಿದ್ದು ಉಳಿದವ್ರಿಗೆ ಅರ್ಥ ಆಗೋದಿಲ್ಲ. ಮನೆ ಬಿಟ್ಟು ಹೋಗ್ಬಿಟ್ಟ, ಕಷ್ಟಪಟ್ಟವ ನಾನು, ನನ್ನ ಹೊಟ್ಟೆ ಉರಿದದ್ದು ಕೇಳ್ತಾಳೆ. ಹೆಣ್ಣುಸಿರಿಗಲ್ಲದೆ ಉಮ್ಮಳವು ಅರಿವರಾರು, ಎನಗೆ ರಕ್ಷಕರು ಬೇರೆಯೇ ಜನರು ಇದ್ದರು. ಎನಿತು ಉಪ್ಪಸವಾಯಿತು ಇದಕ್ಕೆ ಮಿಗಿಲಿನ ಎನತು ಬೇಗಿಳಿಯಲು, ಎನಿತು ಹೆಂಡುರಿ ನೊಂದರೋ ಬೆಂದರೋ ನಿಮ್ಮ ಉಪದೇಶಗಳಲ್ಲಿ. ಎಷ್ಟು ಜನ ಹೆಂಡೆಂದ್ರು ಬೆಂದು ಹೋದ್ರಪ್ಪ ನಿಮ್ಮ ಉಪದೇಶದಲ್ಲಿ, ಇದನ್ನೇ ಏಕೆ ನೆನೆಯಿರಿ ನೀವು. ಮುಂದಿನ ಮಾತಪ್ಪ ನನಗಂತೂ ಒಳು ಬಂದ್ಬಿಡ್ತಾನೆ ನೆನೆಸ್ಕೋಬೇಕಾದ್ರೆ. ನೋವ ಬೀಜವ ಬಿತ್ತಿ ಹುಲುಸಾದ ಬೆಳೆ ತೆಗೆದು ಬೇನೆ ಅನ್ನವ ಬಡಿಸಿ ಕಣ್ಣೀರುಗಳ ಕುಡಿಸಿ ಹೆಮ್ಮೆ ಪಡುತ್ತಿ ಹರೆ ತಾಪಸಿಗಳು. ಈ ಮಾತು ಗಮನಿಸ್ಬೇಕದನ್ನು ಹೆಂಗಿದೆ ನೋಡಿ ಮಾತದು. ನೋವ ಬೀಜವ ಬಿತ್ತಿ, ಬಿತ್ತಿದ್ದೆ ನೋವಿನ ಬೀಜ. ಹುಲುಸಾದ ಬೆಳೆ ತೆಗೆದು, ಯಾವ್ದು ಬೀಜ ಹಾಕಿರ್ತದೆ ಅದೇ ತಾನೇ ಬೆಳೆ ಬರೋದು. 10 ಬೀಜ ಹಾಕಿದ್ರೆ 1,000 ಬೀಜ ಬರ್ತದೆ ಬೆಳೆದು. ಅದಕ್ಕೆ ಹೇಳ್ತಾರೆ, ನೋವ ಬೀಜವ ಬಿತ್ತಿ ಹುಲುಸಾದ ಬೆಳೆ ತೆಗೆದು. ಮತ್ತಷ್ಟು ನೋವು ತೆಗೆದ್ರೆ ಹೊರಗಡೆ ಬೇನೆ ಅನ್ನವ ಬಡಿಸಿ ಕಣ್ಣೀರುಗಳ ಕುಡಿಸಿ ಹೆಮ್ಮೆ ಪಡುತ್ತಿ ಹರೆ ತಾಪಸಿಗಳು. ಸಂತೋಷ ಪಡ್ತೀರಾ ನೀವು, ಇಷ್ಟು ಮಂದಿಗೆ ಅನ್ನ ದುಃಖ ಉಡಿಸಿಬಿಟ್ವಿ ಅಂತೇಳಿ. ಮನಸ್ಸಿನಲ್ಲಿ ಕಲ್ಮಶಗಳು ಇಹವೆಂದು, ನಿಮ್ಮ ಮನಸ್ಸಿನಲ್ಲಿ ಕಸ ಇದೆ ಅಂತಕೊಂಡು ಮನೆಗಳನ್ನು ಬಿಟ್ಟೋಡಿ ಹೆಂಡಿರನ್ನು ಮಕ್ಕಳನ್ನು ಬೇಯಿಸಲು ತ್ಯಾಗವೇ ಅದು. ನಿಮ್ಮ ಮನಸ್ಸಿನಲ್ಲಿ ಕಸ ಇದ್ರೆ ಯಾಕೆ ಓಡ್ ಹೋದ್ರೆ ಮನೆ ಬಿಟ್ಟು ಅಂತ.

0: Sarang 107.8 FM.
1: ವನದೊಳಿಯ ಪೊದೆಗಳನ್ನು ಜಯಿಸುವಡೆ ಕಿಚ್ಚಿಕ್ಕೆ ಹುಲ್ಲೆ ಮರೆಗಳ ಸುಡುವ ನೀತಿ ಇದು. ಕಾಡಿನಲ್ಲಿ ಸಣ್ಣ ಸಣ್ಣ ಬುಷ್ ಆಗಿದೆ, ಕಂಟಿಗಳು ಬೆಳ್ಕೊಂಡಿದ್ದಾವೆ. ಅದಕ್ಕೆ ಏನ್ ಮಾಡ್ತಾರೆ? ಬೆಂಕಿ ಹಾಕ್ತಾರೆ ಕಾಡಿನಲ್ಲಿ. ಆದ್ರೆ ಹಾಕುವಾಗ ಹುಲ್ಲೆ ಮರಿಗಳ ಸುಡುವ ನೀತಿ ಇದು. ಅದು ಅದ್ಭುತ. ಅದು ಸ್ವಲ್ಪ ಹೇಳ್ಬಿಡ್ಬೇಕಂತ ಬಿಡೋಕಾಗ್ತಲ್ಲ ನನಗೆ, ಒಂದು ಎರಡು ಮಾತು ಹೇಳ್ಬೇಕು. ಈಗ ಬುದ್ಧ ಒಳಗೆ ಬರ್ತಾನೆ ಮನೆಯೊಳಗೆ. ಬಂದಾಗ ಆಕೆಗೆ ಏನು ಮಾಡಬೇಕು ಅಂತ ತೋಚಲ್ಲ. ಆ ಹಣ್ಣಿನ ತಟ್ಟೆ ಅವನ ಪಾದದ ಹತ್ರ ಇಟ್ಟು ನಿಂತ್ಕೋತಾಳೆ. ಅಡಿಯ ಮುಟ್ಟಬಹುದೇ ಕೇಳು ಆನಂದ. ಎಷ್ಟು ಚಂದ್ರಿ ಅದು. ಆನಂದ ಅಲ್ಲೇ ಇದ್ದಾನಲ್ಲ, ಅವನು ಕೇಳ್ತಾಳೆ, ಅಡಿಯ ಮುಟ್ಟಬಹುದೇ ಕೇಳು. ಬುದ್ಧನ ಮಾತು ನೋಡ್ರಿ, ಎಂಥ ತೂಕದ ಮಾತು. ಅದಕ್ಕೆ ಬುದ್ಧ ಅವನು, ಮುಟ್ಟಿದೊಡೆ ತಪ್ಪಲ್ಲ ಮುಟ್ಟದಿರೆ ಒಳಿತು. ಎಷ್ಟು ಚಂದ ಮಾತ್ರ ಪಾಯ್ದು. ಮುಟ್ಟಿದೊಡೆ ತಪ್ಪಿಲ್ಲ ಮುಟ್ಟದಿರೆ ಒಳಿತು. ಅದು ಹಾಕೇನ್ ಮಾಡ್ತಾರ ಗೊತ್ತಾ? ತಪ್ಪಲ್ಲದಿರುವುದೇ ಸಾಕೆನಗೆ, ತಪ್ಪಲ್ಲ ಅನ್ನೋದೇ ಸಾಕು ನನಗೆ ಅಂತ ಹೋಗಿ ಗಟ್ಟಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿಬಿಡ್ತಾರೆ. ಮಾಡಿ ಆಕೆ ಮಾತಾಡೋದಿಲ್ಲ, ಕಣ್ಣೀರು ಸುರಿಸ್ತಾಳೆ. ಆಗ ಬುದ್ಧ ಹೇಳ್ತಾನೆ, ಆನಂದ ಹೇಳ್ದ, ನೀ ಬಹಳ ಚಿಂತೆ ಮಾಡ್ತೀಯಂತೆ. ಬಹುತರನ ಯೋಚನೆಯ ಮಾಡಿ ನೊಂದಿಹರೆಂದು ಆನಂದ ಹೇಳಿದನು. ಬಹಳ ನೊಂದಿದೆಯಾ ಅಂತ ಹೇಳ್ತಾನೆ. ಚಿಂತೆಯೇ ಕಷ್ಟ. ಈ ಮಾತು ನಮ್ಗೆಲ್ರಿಗೂ ಮನಸ್ಸಲ್ಲಿ ಉಳಿಬೇಕು ಸ್ವಾಮಿ. ಇದು ಚಿಂತೆಯೇ ಕಷ್ಟ. ಮನೆ ಬಾಗಿಲಿಗೆ ಬರುವ ಹಾವ ನಟ್ಟುವ ರೀತಿ ಮನದ ಬಾಗಿಲಿನಿಂದ ಅದ ನಟ್ಟುತ್ತಿರಬೇಕು. ಚಿಂತೆನ ಹೆಂಗ್ ಪಾರ್ ಮಾಡಬೇಕು ಅಂತ ಬುದ್ಧ ನಮಗೆಲ್ಲ ಕಲಿಸ್ಬಿಟ್ಟಿದ್ದಾನೆ. ಮನೆಯ ಬಾಗಿಲಿಗೆ ಬರುವ ಹಾವ ನಟ್ಟುವ ರೀತಿ. ಮನೆ ಬಾಗಿಲತ್ರ ಹಾವು ಬರ್ತಾ ಇದ್ರೆ ಏನ್ ಮಾಡ್ತೀವಿ ನಾವು? ಸಪ್ಪಳ ಮಾಡಿ, ಗದ್ದಲ ಮಾಡಿ, ಕಗಲು ಕೋಲಿಂದ ತಳ್ಳಿ ಆ ಕಡೆ ಕಳಿಸ್ಬಿಡ್ತೀವಲ್ಲ. ಅದಕ್ಕೆ ಹೇಳ್ತಾನೆ, ಮನೆ ಬಾಗಿಲಿಗೆ ಬರುವ ಹಾವು ನಟ್ಟುವ ರೀತಿ ಮನದ ಬಾಗಿಲಿನಿಂದ ಅದ ನಟ್ಟುತ್ತಿರಬೇಕು. ಚಿಂತೆ ಬರ್ತದೆ ಮನೆಗೆ. ಚಿಂತೆ ಬಂದಾಗ ಮನೆಗೆ ಬಂದ ಹಾವನ್ನು ಹೇಗೆ ಓಡಿಸ್ತೀವೋ ಹಾಗೆ ಚಿಂತೆಯನ್ನು ಓಡಿಸ್ಬೇಕಂತೆ. ಅಭ್ಯಾಗತನ ಕಂಡು ಗ್ರಹಕ್ಕೆ ಕರೆದೊಯ್ಯುವಂತೆ ಮನದೊಳಗೆ ಎಡೆಗೊಟ್ಟು ಪುಳ್ಳಿರಿಸಿ ಪೂಜಿಸಲು ಅದು ದುರ್ವಾಸನಾಗುವುದು. ಚಿಂತೆಯನ್ನ ನಾವೇನ್ ಮಾಡ್ತೀವಿ ಗೊತ್ತಾ? ಅಭ್ಯಾಗತನ ಕಂಡು ಗ್ರಹಕ್ಕೆ ಕರೆದೊಯ್ಯುವಂತೆ. ದೊಡ್ಡ ಅತಿಥಿ ಬಂದಾಗ, ಅಭ್ಯಾಗತ ಬಂದಾಗ ಕರ್ಕೊಂಡೋಗಿ ಮನೆ ಕೂಡಿಸಿ ಪೀಠ ಹಾಕಿ ಕೂಡಿಸ್ತೀವಲ್ಲ, ಹಾಗ ಚಿಂತೆಯನ್ನು ಮನೆಯೊಳಗೆ ಕರ್ಕೊಂಬಂದು ಅದನ್ನೇ ಚಿಂತೆ ಮಾಡ್ತಾ ಇದ್ರೆ ಮನದೊಳ ಎಡೆಗೊಟ್ಟು ಕುಳ್ಳಿರಿಸಿ ಪೂಜಿಸಲು ಅದು ದುರ್ವಾಸನಾಗುವುದು, ನಿಮ್ಮ ತಿಂದ್ಬಿಡ್ತದೆ. ಅದು ಹಾಗೆ ಮಾಡಬೇಡಿ. ಕೊನೆಗೆ ಹೇಳ್ತಾನೆ, ಪತಿಗೆ ಬೇಡದೆ ಹೋದನೆಂದು ನೆನೆದುದು ಸಾಕು. ಪತಿಗೆ ಬೇಡದೆ ಹೋದೆನು, ಪತಿ ನಾನು ಬಿಟ್ಟು ಹೋದ ನನ್ನ ಮನ್ ಅಂತ ಅನ್ಕೋಬೇಡ, ನೆನೆದುದು ಸಾಕು. ಚಿಂತೆಯನ್ನು ಸಾಧಿಸುವ ಈ ತಪಶ್ಚರ್ಯನು, ಎಂತ ಪದ ನೋಡ್ರಿ ಅದು, ಚಿಂತೆಯನ್ನು ಸಾಧಿಸುವ ಈ ತಪಶ್ಚರ್ಯನು ಕೊನೆ ಮಾಡಿ ಇನ್ನು ಶಾಂತಿಯ ನರಸಿ. ಇಂಥ ಮಾತು ನಾನು ಕೇಳಿರ್ಲಿಲ್ಲಪ್ಪ. ಚಿಂತೆ ಕೂಡ ತಪಸ್ಸಾಗ್ಬಿಡ್ತದೆ ಅಂತ. ಬರೇ ಚಿಂತೆನೆ ನೆನೆಸ್ತಾ ಹೋದ್ರೆ ಅದೇ ತಪಸ್ಸಾಗ್ಬಿಡ್ತದಲ್ಲ. ಅದಕ್ಕೆ ಹೇಳ್ತಾನೆ, ಚಿಂತೆಯನ್ನು ಸಾಧಿಸುವ ಈ ತಪಶ್ಚರ್ಯನ್ನು ಕೊನೆ ಮಾಡಿ ಇನ್ನು ಶಾಂತಿಯೇ ನರಸಿ. ಶಾಂತಿ ಹೋಗ್ಬಿಡಿ.

0: Radio Sarang 107.8 FM.
1: ಈಗಾಕೆ ಪ್ರಶ್ನೆ ಕೇಳ್ತಾಳೆ, ಆಗಲೇ ಒರಿಜಿನಲ್ ಹೇಳಿದ್ನಲ್ಲ ಆ ಥರದ್ದು. ಈಗ ನನ್ನನ್ನು ನೋಡಬಹುದೇನಲು, ಇನ್ನು ನೋಡ್ಬೇಕಂತ ಬಂದ್ರಲ್ಲ ಒಳಗಡೆ, ಮನೆ ಬಿಟ್ಟು ವನಕ್ಕೆ ಹೋಗುವ ಕಾರ್ಯವೇನಿತ್ತು? ಈಗ ನಾನು ನೋಡಬಹುದು ಅಂತೀರಲ್ಲ, ಸನ್ಯಾಸಿಯಾಗಿ ಇಷ್ಟು ವರ್ಷ ನಾನು ನೋಡಬಹುದು ಅಂತ ಅನ್ನೋದಾದರೆ ಅವತ್ತು ಹೋಗೋ ಕಾರಣ ಏನಿತ್ತು? ಎಳೆವೆಣ್ಣು. ಪತಿಯೇ ಪರದೈವ, ಎರೆಯನೇ ತನ್ನ ಸರ್ವಸ್ವ, ಹಸುಳೆಯೇ ಜೀವ ಎಂದು ಒಲವಿನ ಓಲಾಟದಲ್ಲಿ ಸುಖವಾಗಿ ಇದ್ದವಳ ದುಃಖದಲ್ಲಿ ಮುಳುಗಿಸಿ ಹೊರಟು ಹೋದುದು ಏಕೆ? ಇಷ್ಟು ಚೆನ್ನಾಗಿದ್ದವ್ರನ್ನ ಕಳ್ಕೊಂಡು ಹಾಕೋದಿ ನೀನು? ಆಕೆ ಮುಂದೆ ಕೇಳ್ತಾಳೆ, ಏನ ಕೇಳಲಿ ನಾನು? ನನ್ನಂತೆ 100 ಜನ ನೋಯುತ್ತಿರುವುದೇ ಎಂದು ನೆನೆದು ನಾನು ನೋಯುವೆನು. ನಾನೊಬ್ಬಳೆ ಅಲ್ಲ, ನನ್ನಂಥವ್ರು 100 ಜನ ನಳ್ತಾ ಇದ್ದಾರೆ. ಹೋಹಂದು ನನಗೆ ಹೇಳದೆ ಹೋದುದೇಕೆ? ಹೋಗುವಾಗ ನನಗೆ ಹೇಳದೆ ಯಾಕೆ ಹೋದ್ರಿ? ಮುಕ್ತಿ ಮಾರ್ಗವನ್ನರಸಿ ಹೋಹವರು ಸತಿಯರಿಗೆ ತಿಳಿಸಿ ಹೋಗುವುದಾಗದೆ? ಮೋಕ್ಷ ಮಾರ್ಗಕ್ಕೆ ಹೋಗಬೇಕು ಅಂತ ಹೊರಟವನು ಹೆಂಡತಿ ಹೇಳಿ ಹೋಗೋಕ್ಕಾಗಲಿಲ್ವಾ? ಬೇಡವೆಂಬರು ತಡೆವರು ಎಂಬ ಭೀತಿಯೇ? ಬೇಡ ಅಂತಾರೆ, ತಡೆದು ಬಿಡ್ತಾರೆ ಅಂತ ಭೀತಿ ಇತ್ತ ನಿಮಗೆ? ಅದಕ್ಕೆ ಹೇಳ್ತಾಳೆ, ಧರ್ಮದಲ್ಲಿ ನಡೆಯೇ ಸತಿಯಾದವಳು ತಾನು ತಡೆಯಾಗಿ ನಿಲ್ಲುವಳೆ. ಧರ್ಮದಲ್ಲಿ ನಿನ್ನ ಜೊತೆ ಸತಿಯಾಗಿದ್ದವಳು ಮೋಕ್ಷ ಮಾರ್ಗದಲ್ಲಿ ನಾನು ಜೊತೆ ನಿಂತ್ಕೋತಾ ಇದ್ದೆ, ಹೇಳಿ ಹೋಗಬೇಕಾಗಿತ್ತು ನನಗೆ. ಅದಕ್ಕೆ ಹೇಳ್ತಾಳೆ ಮುಂದೆ, ನಾನು ಬೇಜಾರು ಮಾಡ್ಕೋಬೇಡಿ ಹೇಳ್ತೀನಿ ಅಂತ. ಆ ಪದ ಎಷ್ಟು ಚೆಂದ ಗೊತ್ತಾ? ಮರಳಿ ಬಿಜಯಂಗೈದವರ ಬಿರುಸಾದ ನುಡಿಯಿಂದ ದುಷ್ಕರಿಸುತ್ತೇನು ಅಂತ. ಸತ್ಕರಿಸುತ್ತೇನು ಅಂದ್ರೆ ಸನ್ಮಾನ ಮಾಡ್ತೀವಿ ಅಂತ, ಅದನ್ನು ತಿರುಗಿಸಿ ದುಷ್ಕರಿಸುತ್ತೇನು, ಮನಸ್ಸಿಗೆ ನೋವು ಮಾಡ್ತಾ ಇದ್ದೀನಿ ನಾನು. ಲೋಕಕ್ಕೆ ಧರ್ಮವನ್ನು ಕಲಿಸೋರು ಬಂದಿರುವರು, ತಿಳಿಯದ ನರುಹಿ ಕಲಿಯುವ ಎಂದೇ ನುಡಿಯುವೆನು. ಪತಿ ತೆರಳಬಾರದೆಂದೇ ಪತ್ನಿ ತಡೆಯುವಡೆ, ಕೆಡೆದು ನಡೆಯುವುದು ಪತಿಗೆ ತಕ್ಕುದೇ? ಇದು ಬಹಳ ಚಂದ ಪ್ರಶ್ನೆಯಪ್ಪ, ಇದು ಬಹಳ ಅದ್ಭುತ ಪ್ರಶ್ನೆ. ಪತಿ ತೆರಳಬಾರದು ಅಂತ ಆಕೆ ಹಠ ಹಿಡಿದು ಕೂತಿದ್ರೆ ತಪ್ಪೇನಿಲ್ಲ. ಆಕೆ ತೆರಳಬಾರದೆಂದೇ ಪತ್ನಿ ತಡೆಯುವಡೆ, ಕೆಡೆದು ನಡೆಯುವುದು ಪತಿಗೆ ತಕ್ಕದೆ? ಆಕೆ ಮಾತು ತಳ್ಳಿಗೆ ಹೋದ ಸರಿನಾ? ಯಾಕಂದ್ರೆ ಎರಡುಸಿರು ಒಂದಾಗಿ ಬೆರೆವು ಎಂದೊಪ್ಪಿ ಜೊತೆಯಾಗಿರುತ್ತ, ಎರಡರಲ್ಲಿ ಒಂದು ಸಂಬಂಧ ಸಾಕೆನಲಾಗಿ ಅಲ್ಲಿಗೆ ಅವರ ಒಪ್ಪಂದ ಕೊನೆಯಾಗುವುದೇ? ಚಂದ ಮಾತು. ಎರಡುಸಿರು ಒಂದಾಗಿ ಬೆರೆವ, ಎರಡು ಉಸಿರು ಒಂದಾಗಿ ಬದುಕ್ತೀವಿ ಅಂತ ಮಾತು ಕೊಟ್ಟು ಎಂದೊಪ್ಪಿ ಜೊತೆಯಾಗಿರುತ್ತ, ಇಬ್ರು ಜೊತೆಯಾಗಿದ್ದೀವಿ, ಇಬ್ರು ಒಂದೇ ತರ ಇರ್ತೀವಿ ಅಂತ ಬೇಡ್ಕೊಂಡಿದ್ದೀವಿ, ಎರಡರಲ್ಲಿ ಒಂದು ಸಂಬಂಧ ಸಾಕೆನಲು, ಇಬ್ರು ಪಾರ್ಟ್ನರ್ಶಿಪ್ ಡೀಲ್ ಇದು, ಇಬ್ರು ಜೊತೆಗಿದ್ದೀವಿ, ಒಬ್ರು ಹೋಗ್ಬಿಟ್ರೆ ಆಗ್ಬಿಡುತ್ತಾ ಅದು? ಅದಕ್ಕೆ ಹೇಳ್ತಾಳಕ್ಕೆ, ಎರಡರಲ್ಲಿ ಒಂದು ಸಂಬಂಧ ಸಾಕೆನಲಾಗಿ ಅಲ್ಲಿಗೆ ಅವರ ಸಂಬಂಧ ಕೊನೆಯಾಗುವುದೇ? ಸಂಬಂಧ ಕೊನೆಯಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎರಡನೆಯ ಜೀವ ಒಪ್ಪುವ ಮುನ್ನ ದಾಂಪತ್ಯ ಮುಗಿಯಬಹುದೆಂದು. ಸೆಕೆಂಡ್ ಪರ್ಮಿಷನ್ ಎಲ್ಲಿದೆ? ಬರೀ ನಿಂದೊಂದೇ ಪರ್ಮಿಷನ್ ಹಾಕೊಂಡು ಹೋಗ್ಬಿಟ್ಟೆ ನೀನು, ನನ್ನ ಪರ್ಮಿಷನ್ ತಗೊಂಡೆ ನೀನು.

0: You are listening to Radio Sarang, 107.8 FM.
1: ಎರಡನೆಯ ಜೀವ ಒಪ್ಪುವ ಮುನ್ನ ದಾಂಪತ್ಯ ಮುಗಿಯಬಹುದೆಂದು ಅದಕ್ಕೆ ಹೇಳ್ತಾಳೆ ಸನ್ಯಾಸ್. ಅವ್ ಅಷ್ಟೊತ್ತಿಗೆ ಆನಂದ, ಹಾಗಾದ್ರೆ ಇದು ಪರ್ಸನಲ್ ಆಗ್ತಾ ಇದೆ ಡಿಸ್ಕಷನ್ ಅಂತೇಳಿ ನಾನು ಹೊರಗೆ ಹೋಗ್ಲಾ ಅಂತ ಕೇಳ್ತಾನೆ. ನಿನ್ನ ಇಷ್ಟಪ್ಪ, ನೀವು ಹೋಗು ಅಂತಾನೆ ಬುದ್ಧ. ಆಗ ಆಕೆ ಆಕೆ ಏನು ನೋಡಿ ಆಕೆ ಶೋಧರೆ, ನಾನು ಹೇಳ್ತಾನೆ ನಿನ್ನೆ ಮೂರು ಪಾತ್ರಗಳು ಬಹು ದೊಡ್ಡದು ಅಂತ, ತಾಯಿ ಮಾಯೆ, ಪ್ರಜಾಪತಿ ಗೌತಮಿ, ಯಶೋಧರೆ. ಎಷ್ಟು ಎತ್ತರಕ್ಕೆ ಹೋಗ್ಬಿಡ್ತದೆ ಅಂದರೆ ಮಾತು ಹೇಳ್ತಾಳೆ ಆಕೆ. ನೀನು ಹೋಗು ಅಂತಾನೆ ಆನಂದ, ಹೊರಗೆ ಹೋಗು ಅಂತಾನೆ. ಆಗ ಬೇಡ ಆನಂದ, ಇಲ್ಲಿಯೇ ಇರು, ಇಲ್ಲಿಯೇ ಇರು. ಆಕೆ ಮಾತು ನೋಡಿ ಹೇಗಿದೆ, ಸನ್ಯಾಸಿ ಪತಿ ಅವನ ಪೂರ್ವಾಶ್ರಮದ ಸತಿ ಇರುವರೆ ಜೊತೆಯಳಿದ್ದರು ಎಂದು ಜನತೆಯಲ್ಲಿ ಅಲ್ಲಸಲ್ಲದ ಮಾತು ಬರಬಹುದು. ಆಕೆ ತೂಕ ನೋಡ್ರಿ ಹೇಗಿದೆ, ಸನ್ಯಾಸಿ ಪತಿ ಅವನ

ಅವನಿಗೆ ಅಪಖ್ಯಾತಿ ಬರಬಾರದು. ಈಗ ಸಂಧಿಹ ಯಶದ ರಜತಗಿರಿ ಮುಗಿಲೇರಿ ಧವಳಗಿರಿಯಾಗಲಿ. ಎನಿಸ್ಕೊಳ್ಳಿಕ್ಕೆ ಆಶ್ಚರ್ಯ ಅನಿಸುತ್ತೆ ಇದು. ಇಷ್ಟು ನೊಂದಂತ ಹೆಂಗಸು ಅವನು ಒಳ್ಳೇದಾಗಲಿ ಅಂತ ಬೇಡ್ಕೋತಾಳೆ. ಈಗ ಸಂಧಿಹ ಯಶದ ರಜತಗಿರಿ, ಈಗೇನು ಅವನಿಗೆ ಸಿಕ್ಕಿದೆಯಲ್ಲ ಗೌರವ ರಜತಗಿರಿ, ಮುಗಿಲೇರಿ ಧವಳಗಿರಿಯಾಗಲಿ, ಜಗಕ್ಕೆ ಹಿರಿದೆನಿಸಲಿ. ಅಲ್ಲದೆಯೋ ನಾನು ಕೇಳುವ ಮಾತ ಹಲಜನರು ಕೇಳುತ್ತೀಯರು. ನಾ ಯಾಕೆ ಕೇಳ್ತೀನಿ? ನಂದು ಒಂದೇ ಪ್ರಶ್ನೆ ಅಲ್ಲ, ಎಲ್ಲರೂ ಕೇಳ್ತಾ ಇದ್ದಾರೆ. ಅದಕ್ಕೆ ಧರ್ಮ ಸೂಕ್ಷ್ಮವರ ಇರಿಯಲೆಂದೇ ಕೇಳುತ್ತೇನು, ಧರ್ಮ ಸೂಕ್ಷ್ಮವನ್ನು ಕೇಳ್ತೇನೆ. ಅದಕ್ಕೆ ಬುದ್ಧನ ಮಾತು ಒಂದಕ್ಕೊಂದು ಸಂವಾದಿಯಾಗಿ ಬರುವಂಥ ಮಾತು. ಧರ್ಮ ಸೂಕ್ಷ್ಮವನ್ನರಿಯುವ ಮನ ತನ್ನ ಸುಖದಿಂದ ಧರ್ಮವನ್ನು ಅಳೆಯಲಾಗದು. ಎಷ್ಟು ಚಂದ! ಧರ್ಮ ಸೂಕ್ಷ್ಮವನ್ನು ಅರಿಯಬೇಕು ಅಂತ ಇದೆಲ್ಲ ಮನಸ್ಸು ನಿನಗೆ, ನಿನ್ನ ಸುಖದಿಂದ ಅಳಿಬಾರದು ಅದನ್ನು. ನಾನೆಂಬ ಭಾವನೆಯ ಹೆಚ್ಚಿಸುವ ಬಾಳು ಬದುಕು ಧರ್ಮ ಪಥವನ್ನು ಬಿಟ್ಟು ಅಲಿಯುತ್ತಿದೆ ನಿಶ್ಚಯ. ಯಾಕೆ ಬಿಟ್ಟು ಹೋದೆ ಅಂತ ಹೇಳ್ತಾನೆ. ಒಡನೆಯೇ ಒಪ್ಪಳಾರರು, ಇನ್ನು ತಾಯಿ ತಂದೆ ಮಿತ್ರ ಜನ ಪರಿವಾರ ಎಲ್ಲರೂ ತಡೆಯುವರು, ತಡೆಯ ನಿಲ್ಲಲಾಗದು. ಇನ್ನು ಚರ್ಚೆಗಳೇಕೆ? ಮಾಡ್ಪೋದನು ಮಾಡ್ಪೋದು, ಏನು ಮಾಡಬೇಕೋ ಮಾಡಿಬಿಡೋಣ, ನಿಂತುಕೊಳ್ಳೋದು ಬೇಡ ಎಂಬ ಭಾವನೆ ಎಂದೇ ಪರಿತಾಪಿತರದ್ದು ಹೆದೇರಿಯ ಜ್ಯೋತಿಯನ್ನು ಮುಸುಕಿ ಅದಕ್ಕೆ ಎಡೆಗುಡೆದ ನಡೆದು ಬಿಟ್ಟೆನು. ತೀರ್ಮಾನ ಮಾಡಿ ಹೊರಟು ಬಿಟ್ಟೆ ಅಂತ ಹೇಳ್ತಾನೆ.

0: Radio Sarang 107.8 FM.
1: ಆದ್ರೆ ಎಷ್ಟು ಚಂದ ಮಾತು ಬುದ್ಧ ಹೇಳಬೇಕಾದ್ರೆ ಇದು ಮಾಸ್ತಿ ಮಾತ್ರ ಹೇಳ್ಬಹುದಾದ. ವನಕ್ಕೆ ಯಾಕೆ ಹೋದಿ ಅಂತ ಕೇಳಿದೆಯಲ್ಲಪ್ಪ ನೀನು, ಅದಕ್ಕೆ ಹೇಳ್ತೀನಿ. ತಿಳಿಯುವ ಸಾಧಿಸೆ ಮನುಜ ವನಕ್ಕೆ ಹೋಗುವುದೇಕೆ, ಮನೆಯೊಳಿದ್ದೇ ಸಾಧಿಸಲಾಗದೆ ಎಂಬುದು ಅರ್ಧ ನಿಜ. ಅರ್ಧ ನಿಜ ಅದು. ಅಲ್ಲಿಗೆ ಹೋಗ್ಬೇಕಂತಿಲ್ಲ. ನಾನೇ ಎಷ್ಟೋ ಸಲ ಹೇಳಿದ್ದೀನಿ, ಮಂದಿ ಶಾಂತಿ ಸಿಗ್ಲಿ ಅಂತ ಹಿಮಾಲಯಕ್ಕೆ ಹೋಗ್ತಾರೆ. ಅದು ಹಿಮಾಲಯ ಶಾಂತಿ ಅದು, ನಿಮ್ದಲ್ಲ. ಹಿಮಾಲಯ ಶಾಂತವಾಗಿ ಅದು ಯಾವತ್ತಿದ್ರು. ನಾವು ಗದ್ದಲ ಮಾಡ್ತೀವಿ ಅಲ್ಲಿ ಹೋಗಿ. ನಮಗೆ ಸಿಗಬೇಕಾದ್ರೆ ಮೆಜೆಸ್ಟಿಕ್ ಸ್ಕ್ವೇರಲ್ಲಿ ಸಿಗಬೇಕು, ಅದು ನನ್ನ ಶಾಂತಿ. ಅದು ಅಲ್ಲಿ ಸಿಗೋದು ಹಿಮಾಲಯ ಶಾಂತಿ, ಅದನ್ನ ಬೇಕಾಗಿಲ್ಲ. ಅದು ಕೇಳ್ತಾನ, ಮನೆಯದ್ದು ಆಗಬಹುದಾ? ಇಲ್ಲಿದ್ದು ಧರ್ಮದಲ್ಲಿ ನಡೆಯುವವರು ಇರಬಹುದು, ಇದ್ದಾರೆ ಕೆಲವರು. ತನ್ನ ಮರೆಯುವುದೇ ಧರ್ಮ. ಅದು ಕೇಳ್ತಾ ಅವನು ಮಾತು ಹೇಳ್ತಾನೆ, ಇಂದು ನನಗಿರುವ ಅನುಭವ ಅಂದು ಇರ್ದುದೇ ವನಕ್ಕೆ ತೆರಳುವ ಕಾರ್ಯವಿರಲಿಲ್ಲ. ಎಂತ ದೊಡ್ಡ ಮಾತು! ಇವತ್ತಿನ ನನ್ನ ಜೀವನದಲ್ಲಿ ಏನು ಅನುಭವ ಇದೆ ಅವತ್ತು ನನಗೆ ಆವತ್ತಿದ್ರೆ ವನಕ್ಕೆ ಹೋಗೋ ಕಾರಣ ಇರಲಿಲ್ಲ. ಆ ದೊಡೆ ಅಂದು ಮನೆಯನ್ನು ಬಿಟ್ಟು ವನಕ್ಕೆ ತೆರಳದೆ ನಿಲ್ಲಲು ಇಂದಿನ ಅನುಭವ ಬರುವುದು ಬೇರೆ ತೆರನಿಲ್ಲ. ಅವತ್ತು ನಾನು ಹೋಗಿರದೆ ಹೋದರೆ ಈ ಅನುಭವ ಬರ್ತಿರಲಿಲ್ಲ. ಈ ಅನುಭವ ಇದ್ರೆ ನಾನು ಹೋಗೋ ಕಾರಣ ಇರಲಿಲ್ಲ. ಆದರೆ ಹೋಗದೆ ಹೋದರೆ ಈ ಅನುಭವ ಬರ್ತಿರಲಿಲ್ಲ. ಆದ್ದರಿಂದ ದಂಪತಿಯಾದವನು ಸತಿಯ ಸಮ್ಮತಿಯ ಪಡೆಯದೆ ದಾಂಪತ್ಯವನ್ನು ಮುಗಿಸಬಾರದೆಂಬುದು ಸತ್ಯ. ಹೆಂಡತಿ ಗೊತ್ತಾಗಲ್ಲ, ದಾಂಪತ್ಯ ಮುರುಸುವ ಸತ್ಯ. ಆದರೆ ಎಮ್ಮೆಯ ಧರ್ಮದಲ್ಲಿ ವಿರಾಗವೇ ಮುಖ್ಯ, ದಾಂಪತ್ಯ ಕೊನೆಯಾಯಿತೆಂಬ ಮಿತಿ ಗೌಣ. ಆದ್ದರಿಂದ ಇನ್ಮೇಲೆ ಶುಭವನ್ನು ಬದುಕಿಸು ಅಂತ ಹೇಳ್ತಾನೆ. ಇದು ಮಾಸ್ತಿಯವರದ್ದು ಅದ್ಭುತ ಯಶೋಧರ. ಇದು ಪೂರ್ತಿ ನಾಟಕ ಕೂತ್ಕೊಂಡಾಗ ಒಂದು 5 ಸಲ ಆದರೂ ಒಳಬೇಕಾಗತ್ತೆ ನೀವು, ಅಷ್ಟು ಚಂದ ಪದ್ಯ ಅದು.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದಂಥ ಈ ಕತೆ ಒಂಥರ ಚೆನ್ನಾಗಿದೆ, ಒಬ್ಬನೇ ಯಾಕೆ ಓದೋದು ನಿಮಗೂ ಹೇಳುವ ಅಂತ ಅನ್ನಿಸ್ತು. ಓದ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ನಾನು ಆರ್ ಜೆ ಅಭಿಷೇಕ್. ಅಪ್ಪ ಗೋಡೆ ಹಿಡ್ಕೊಂಡು ನಡೀತಾ ಇದ್ರು. ಅವರು ಕೈ ಇಟ್ಟಲ್ಲೆಲ್ಲ ಗೋಡೆಯ ಬಣ್ಣ ಸ್ವಲ್ಪ ಸ್ವಲ್ಪವೇ ಮಸ್ಕಾಗ್ತಾ ಇತ್ತು. ಇದನ್ನು ನೋಡಿದ ಹೆಂಡತಿಯ ಮುಖಭಾವ ಬದಲಾಗ್ತಾ ಇದ್ದದನ್ನು ನಾನು ಗಮನಿಸಿದೆ. ಅದೊಂದು ದಿನ ಎಂದಿನಂತೆ ಅಪ್ಪ ಗೋಡೆಯ ಮೇಲೆ ಕೈ ಇಟ್ಟಿದ್ರು. ಮಂಡಿ ನೋವಿಗೆ ಎಣ್ಣೆ ಹಚ್ಚಿದ್ರೋ ಏನೋ, ಕೈಗುರುತು ಗೋಡೆಯ ಮೇಲೆ ಹಾಗೆ ಅಂಟಿಕೊಂಡಿತ್ತು. ಹೆಂಡತಿ ಒಳಗೆ ಬಂದು ನನ್ನೊಡನೆ ರೇಗಿಯೇ ಬಿಟ್ಲು. ನನಗೂ ಕೂಡ ಅವತ್ತು ಏನಾಯ್ತೋ ಏನೋ, ಅಪ್ಪನ ರೂಮಿಗೆ ಹೋದೆ. ಅಪ್ಪ, ನಡೆಯುವಾಗ ಗೋಡೆ ಹಿಡಿಯದೆ ನಡೆಯೋದಕ್ಕೆ ಪ್ರಯತ್ನಿಸಬಾರ್ದೆ ಎಂದೆ. ಧ್ವನಿಯಲ್ಲಿದ್ದ ಅಸಹನೆ ಅತಿಯಾಯ್ತೇನೋ ಅನಿಸಿತು. ಅಪ್ಪ ನನ್ನೆಡೆಗೆ ನೋಡಿದರು. 80 ವರ್ಷದ ಅಪ್ಪನ ಮುಖ ಚಿಕ್ಕ ಮಗು ತಪ್ಪು ಮಾಡಿದಂತಿತ್ತು. ಅಪ್ಪ ಮೌನವಾಗಿ ತಲೆ ತಗ್ಗಿಸಿದ್ರು. ಛೇ, ನಾನು ಹಾಗೆ ಹೇಳಬಾರ್ದಿತ್ತು ಅನಿಸಿತು. ಸ್ವಾಭಿಮಾನಿಯಾಗಿದ್ದ ಅಪ್ಪ ಮುಂದೆ ಮೌನಿಯಾದರು. ಆಮೇಲೆ ಗೋಡೆ ಹಿಡಿದು ನಡೀಲಿಲ್ಲ. ಅದೊಂದು ದಿನ ಅಪ್ಪ ಆಯ ತಪ್ಪಿ ಬಿದ್ದು ಹಾಸಿಗೆ ಹಿಡಿದ್ರು. ಮತ್ತೆರಡು ದಿನದಲ್ಲಿ ಇಹಲೋಕವನ್ನೇ ತ್ಯಜಿಸಿದ್ರು. ಗೋಡೆಯಲ್ಲಿ ಮೂಡಿದ್ದ ಅಪ್ಪನ ಕೈಗುರುತು ಕಾಣುವಾಗ ಎದೆಯೊಳಗೆ ಏನೋ ಇರಿದಂತಾಗ್ತಾ ಇತ್ತು. ದಿನಗಳು ಉರುಳ್ತಾ ಇತ್ತು. ಅದೊಂದು ದಿನ ಹೆಂಡತಿ ಎಲ್ಲ ಗೋಡೆಗಳಿಗೆ ಬಣ್ಣ ಬಳಿಬೇಕೆಂದು ಬಣ್ಣ ಹೊಡೆಯುವವರೂ ಬಂದರು. ನನ್ನ 5 ವರ್ಷದ ಮಗ ಜೀತ್ಗೆ ತಾತ ಅಂದರೆ ಪ್ರಾಣ. ಏನು ಮಾಡಿದ್ರೂ ತಾತನ ಕೈಗುರುತ ನಳಿಸಲು ಅವನು ಬಿಡಲೇ ಇಲ್ಲ. ಅವನ ರಂಪಾಟ ಕಂಡು ಬಣ್ಣ ಬಳಿಯುವವರು, ಸರ್, ಆ ಕೈಗುರುತಿನ ಸುತ್ತ ಪೇಂಟ್ ಮೂಲಕ ಡಿಸೈನ್ ಮಾಡಿ ಸುಂದರವಾಗಿ ಮಾಡಿಕೊಡ್ತೇವೆ, ನೀವು ಇಷ್ಟಪಡ್ತೀರಿ ಎಂದರು. ಮಗನ ಹಠಕ್ಕೆ ಮಣಿಬೇಕಾಯಿತು. ನಿಜವಾಗಿಯೂ ಬಣ್ಣ ಬಳಿಯುವವರು ಅದಕ್ಕೊಂದು ಹೊಸ ರೂಪ ನೀಡಿದರು. ಅದು ಮನೆಗೆ ಬಂದವರ ಗಮನ ಸೆಳೀತಾ ಇತ್ತು. ಎಲ್ಲರೂ ಅದರ ಬಗ್ಗೆ ಸಂತಸ ವ್ಯಕ್ತಪಡಿಸ್ತಾ ಇದ್ರು. ಮುಂದೆ ಪ್ರತಿ ಬಾರಿ ಬಣ್ಣ ಬಳಿಯುವಾಗಲೂ ಆ ಜಾಗವನ್ನು ಮಾತ್ರ ವಿಶೇಷವಾಗಿ ಪೇಂಟ್ ಮಾಡಲಾಗ್ತಾ ಇತ್ತು. ಮೊದಮೊದಲು ಮಗನ ಒತ್ತಾಯಕ್ಕಾಗಿ ಆದರೂ ಈಗೀಗ ಅದರ ಮೇಲೆ ವ್ಯಾಮೋಹ ಬೆಳೆದಿತ್ತು. ವರ್ಷಗಳು ಉರುಳುತ್ತಿದ್ದವು. ಮಗನಿಗೆ ಮದುವೆಯಾಗಿದೆ. ಅಂದು ಅಪ್ಪ ಇದ್ದ ಸ್ಥಾನದಲ್ಲಿ ಈಗ ನಾನಿದ್ದೆ. ಅವರಷ್ಟು ವಯಸ್ಸಾಗದಿದ್ದರೂ 70 ಆಸುಪಾಸಿನಲ್ಲಿದ್ದ ನನಗೆ ಆಗಲೇ ನಡೆಯುವಾಗ ಗೋಡೆಗೊಂದು ಕೈಕೊಟ್ಟು ನಡೆಯಬೇಕೆನಿಸುತ್ತಿತ್ತು. ಆದರೂ ನಾನು ಅಂದು ಸಿಡಿಮಿಡಿಗೊಂಡಿದ್ದು ನೆನಪಾಗ್ತಾ ಇತ್ತು. ಗೋಡೆಗೆಲ್ಲಿ ಕೈತಾಗುವುದು ಎಂದು ಗೋಡೆ ಬಿಟ್ಟು ದೂರದಲ್ಲೇ ನಡೀತಾ ಇದ್ದೆ. ಅದೊಂದು ದಿನ ನನ್ನ ರೂಮಿನಿಂದ ಹೊರಗೆ ಬಂದು 2 ಹೆಜ್ಜೆ ಇಡುವಷ್ಟರಲ್ಲಿ ಮೈವಾಲಿತ್ತು. ಆಧಾರಕ್ಕಾಗಿ ಕೈ ಚಾಚಿದ್ದಷ್ಟೇ. ನಿಮಿಷದಲ್ಲಿ ಓಡಿ ಬಂದ ಮಗನ ತೋಳಿನಲ್ಲಿ ನಾನಿದ್ದೆ. ಅಪ್ಪ, ಹೊರಗೆ ಬರುವಾಗ ಗೋಡೆ ಹಿಡ್ಕೊಂಡು ಮೆಲ್ಲನೆ ಬರಬಾರ್ದೆ, ನೋಡಿ ಈಗ ಬಿದ್ದು ಬಿಡ್ತಾ ಇದ್ರಿ ಎಂದು ಹೇಳಿದಾಗ ಅಚ್ಚರಿಯಿಂದ ಅವನ ಮುಖ ನೋಡಿದೆ. ಅವನ ಮುಖದಲ್ಲಿ ಆತಂಕವಿತ್ತು. ಅಪ್ಪನ ಕೈಗುರುತು ಅಲ್ಲೇ ಸ್ವಲ್ಪ ದೂರದ ಗೋಡೆಯಲ್ಲಿತ್ತು. ನೋಡಿದೆ. ಅಪ್ಪನ ಮುಖ ಕಣ್ಣ ಮುಂದೆ ಬಂತು. ನಾನು ಅಪ್ಪನಿಗೆ ಅಂದು ಗದರದೇ ಇದ್ದಿದ್ರೆ ಅಪ್ಪ ಇನ್ನೂ ಸ್ವಲ್ಪ ದಿನ ಬದುಕ್ತಿದ್ರೇನೋ ಅನಿಸಿತು. ಕಣ್ಣು ತುಂಬುತ್ತಿತ್ತು. ಓಡಿ ಬಂದ 8 ವರ್ಷದ ಮೊಮ್ಮಗಳು, ತಾತ ನನ್ನ ಹೆಗಲಿಟ್ಕೊಂಡು ನಡೀರಿ ಎಂದು ಕೈಯನ್ನು ಅವಳ ಹೆಗಲ ಮೇಲೆ ಇರಿಸಿಕೊಂಡು ಮುದ್ದಾಗಿ ನಕ್ಕಳು. ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತೆ. ಮೊಮ್ಮಗಳು ಅವಳ ಡ್ರಾಯಿಂಗ್ ಪುಸ್ತಕ ತಂದು, ತಾತ ಇವತ್ತು ಕ್ಲಾಸಲ್ಲಿ ಡ್ರಾಯಿಂಗ್ನಲ್ಲಿ ನನಗೆ 1st ಪ್ರೈಸ್ ಬಂತು ಎಂದಳು. ಹೌದಾ, ಯಾವ ಚಿತ್ರ ಬರೆದೆ ತೋರಿಸು ಎಂದೆ. ತೆರೆದು ತೋರಿಸಿದ್ಲು. ಗೋಡೆಯ ಮೇಲೆ ಅಪ್ಪನ ಕೈಗುರುತಿಗೆ ಸುಂದರವಾಗಿ ಡಿಸೈನ್ ಮಾಡಿದ ಚಿತ್ರವನ್ನು ಮೊಮ್ಮಗಳು ಗೋಡೆಯಲ್ಲಿದ್ದಂತೆಯೇ ಬರೆದಿದ್ಲು. ಮೊಮ್ಮಗಳು ಮತ್ತೆ ಹೇಳಿದ್ಲು, ತಾತ ಮಿಸ್ ಕೇಳಿದ್ರು ಇದು ಏನು ಅಂತ. ಅದಕ್ಕೆ ನಾನಂದೆ, ಇದು ನನ್ನ ಪಪ್ಪನ ತಾತನ ಕೈಗುರುತು, ನಮ್ಮ ಮನೆ ಗೋಡೆ ಮೇಲೆ ಈಗಲೂ ಇದೆ ಅಂದೆ. ಅದಕ್ಕೆ ಮಿಸ್, ಮಕ್ಕಳು ಚಿಕ್ಕವರಿರುವಾಗ ಮನೆಯ ಗೋಡೆಯಲ್ಲೆಲ್ಲ ಗೀಚಿದ ಗೆರೆಗಳು, ಚಿತ್ರಗಳು, ಹೆಜ್ಜೆ ಗುರುತು, ಕೈಗುರುತು ಇವುಗಳನ್ನೆಲ್ಲ ನೋಡಿ ನಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ಸಂಭ್ರಮ ಪಡ್ತಾರೆ. ಹಾಗೆಯೇ ನಾವು ಅವರಿಗೆ ವಯಸ್ಸಾದ ನಂತರ ಅವರನ್ನು ಅದೇ ರೀತಿ ಪ್ರೀತಿಸಬೇಕು ಎಂದು ಎಲ್ಲ ಮಕ್ಕಳಿಗೆ ಹೇಳಿಕೊಟ್ರು. ನನಗೆ ವೆರಿ ಗುಡ್ ಶ್ರೇಯ ಎಂದರು ಎಂದು ಮುದ್ದು ಮುದ್ದಾಗಿ ನೋಡಿದ್ಲು. ನನಗೆ
ಮಗ ಮೊಮ್ಮಗಳ ಮುಂದೆ ತೀರ ಚಿಕ್ಕವನಾದಂತೆ ಅನಿಸಿತು. ರೂಮಿಗೆ ಬಂದೆ, ಬಾಗಿಲು ಮುಚ್ಚಿ ಅಪ್ಪ ನನ್ನ ಕ್ಷಮಿಸಿಬಿಡಿ ಅಪ್ಪ ಎಂದು ಮನಸ್ಸು ಹಗುರಾಗುವವರೆಗೂ ಅತ್ತೆ. ಹಾಂ, ನನ್ನ ಪಾದಗಳೆಲ್ಲ ಕಣ್ಣಂಚು ಒದ್ದೆಯಾಗುತ್ತೆ.

0: ನನ್ನ ಕತೆ ನಿಮ್ಮ ಜೊತೆ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯಲತಾ ಅಂತ. ನನ್ನ ಜೀವನದಲ್ಲಿ ಚಿಕ್ಕಿರುವಾಗಿಂದ ನಾನು ನನ್ನ ಕತೆನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ನಾನು ನೋಡಬೇಕಾದ್ರೆ ನನ್ನ ತಂದೆ ತಾಯಿ ನನ್ನನ್ನು ಸಾಕಲಿಲ್ಲ, ಬೆಳೆಸಲಿಲ್ಲ. ತುಂಬ ಕಷ್ಟದಲ್ಲಿ ನಾನು ಬೆಳೆದು ಬಂದವಳು. ಅಂದರೆ ಆಗಿನ ಕಾಲದಲ್ಲಿ ಹುಡುಗರಿಗೆ ಮಾಹಿತಿ ಇತ್ತು, ಅಂದರೆ ಅವನು ಒಳ್ಳೆ ನೋಡ್ತಾರೆ ತಂದೆ ತಾಯಿ, ಆದರೆ ಹುಡುಗಿ ನೋಡೋದಿಲ್ಲ ಅಂತ ಒಂದು ತಿರಸ್ಕಾರ ನನ್ನ ತಂದೆ ತಾಯಿಯಿಂದ ಬಂತು. ನಾವು ಚಿಕ್ಕಿರುವಾಗ ಒಂದು 5-6 ವರ್ಷದಲ್ಲಿ ನಮಗೆ ಒಂದು ಕೋರ್ಟಲ್ಲಿ ನಿಲ್ಲಿಸುವ ಹಾಗೆ ನನ್ನ ತಂದೆ ತಾಯಿ ಮಾಡಿದರು, ನಿಮಗೆ ತಾಯಿ ಬೇಕಾ ತಂದೆ ಬೇಕಾ ಅಂತ. ಆ ಸಮಯದಲ್ಲಿ ಆ ಮಕ್ಕಳಿಗೆ ತಂದೆ ಬೇಕಾ ತಾಯಿ ಬೇಕಾ ಅಂತ ಕೇಳುವಾಗ ಯಾವ ರೀತಿ ಆಗುತ್ತೆ ನೋವು ಅಂತ ನಮಗೆ ಗೊತ್ತುಂಟು. ಆ ಜೀವನ ನನಗೆ ತುಂಬ ಕಷ್ಟವಾಗಿದೆ. ನಾನು ಇಬ್ಬರು ಸಹ ಬೇಡ ಎಂದು ಅವರು ಅಂಥ ಜಗಳ ಮಾಡಿಕೊಂಡು ಆ ರೀತಿ ಇದ್ದರು, ಅಂಥ ಜೀವನ ನಡೆಸಿದೆ ನಾನು. ಆದರೆ ಎಜುಕೇಷನ್ ಸಹ ತುಂಬ ಕಷ್ಟದಲ್ಲಿ ನಾನು ನಡೆದೆ. ಅಂದರೆ ಊರಲ್ಲಿ ಮತ್ತು ಇಲ್ಲಿ ಮಂಗಳೂರಲ್ಲಿ ತುಂಬ ಎಜುಕೇಷನ್ ನನಗೆ ತುಂಬ ಇದು ಕೊಟ್ಟಿತ್ತು. ಎಜುಕೇಷನ್ ಮಾಡಲಿಕ್ಕೆ ಸಹ ಆಗಲಿಲ್ಲ. ಆದರೂ ನಾನು ನನ್ನ ಕಾಲಲ್ಲಿ ನಾನು ನಿಂತ್ಕೊಳ್ಬೇಕು, ಯಾರ ಸಹಾಯ ಬೇಡ ಅಂತ ನಾನು ಬಂದವಳು. ನಾನು ಚಿಕ್ಕ ಪ್ರಾಯದಲ್ಲೇ ಕೆಲಸಕ್ಕೆ ಹೋದೆ. ಅದು ಫೋನ್ ಇದು ಡೈರಿದು. ಯಾಕಂದರೆ ನನಗೆ 18 ವರ್ಷ ಆಗಲಿಲ್ಲ, 15-16 ವರ್ಷ ಆಗ ಟೈಮಲ್ಲಿ ಕೆಲಸ ಮಾಡಿದ್ದೆ. ಕೆಲಸ ಮಾಡಿ ಸಹ ನಾನು ತುಂಬ ವರ್ಷ ಅಲ್ಲಿ ಕೆಲಸ ಮಾಡಿ 1-2 ವರ್ಷ ನಾನು ಅಲ್ಲಿ ಕೆಲಸ ಮಾಡಿ ಮತ್ತೆ ಟೈಲರಿಂಗ್ ಕಲಿತೆ. ಟೈಲರಿಂಗಿಗೆ ನನಗೆ ಬೇರೆಯವರು ನನ್ನನ್ನು ಸಾಕಿದ್ರು. ಯಾಕಂದರೆ ನನ್ನ ತಂದೆ ತಾಯಿ ಸಾಕಲಿಲ್ಲ ನನ್ನನ್ನು, ಅಲ್ಲಿ ಅವರು ಸಾಕಿದ್ದು. ಆದರೆ ನಾನು ಅಲ್ಲಿ ಟೈಲರಿಂಗ್ ಕಲಿಸಿದ್ರು ನನಗೆ. ನಾನು ಅದರಿಂದ ನಾನು ಮುಂದೆ ಬಂದೆ. ಟೈಲರಿಂಗ್ ಕಲಿಸಿದ ಮೇಲೆ ಇಲ್ಲಿ ನೋಡಬೇಕು, ಲಿಡಿಯಾ ಮೇಡಮ್ ಅಂತ ಒಬ್ಬರು ಮೇಡಮ್ ಇದ್ದರು ಮೊಬಿಲಿಟಿ ಟ್ರೈನಿಂಗ್ ಸೆಂಟರಲ್ಲಿ. ಅವರು ಇಂತಿಂಥ ಒಂದು ಜಾಬ್ ಉಂಟು ಬಾ ಅಂತ ಹೇಳಿದರು. ಆ ಟೈಮಲ್ಲಿ ನಾನು ತುಂಬ ಹೆಲ್ಪ್, ಆ ಟೈಮಲ್ಲಿ ನನಗೆ ಇಂಥ ಜಾಬ್ ಸಿಗಿತ್ತು. ಇಲ್ಲಿ ಹೆಲ್ಪ್ ಮಾಡಲಿಕ್ಕೆ ಅಂತ ಬಂದವಳು. ಆ ಟೈಮಲ್ಲಿ ನನಗೆ 1,000 ಅಂತ ಕೊಟ್ಟಿದ್ದರು ಸ್ಯಾಲರಿ. ಸೂರ್ಯಪ್ರಕಾಶ್ ಭಟ್ರು ಸೆಕ್ರೆಟ್ರಿ, ಮ್ಯಾನೇಜರ್ ರಮೇಶ್ ರಾವ್ ಅಂತ ಇದ್ದರು. ತುಂಬ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ನೋಡಿದರು ಇಷ್ಟರವರೆಗೆ. ಇದೆ ನಾನು ಇಲ್ಲಿ ಟ್ರೈನಿಂಗ್ ಮಾಡಲಿಲ್ಲ, ಈ ಮೊಬಿಲಿಟಿ ಟ್ರೈನಿಂಗಲ್ಲಿ ನಾನು ತುಂಬ ಬ್ಲೈಂಡಿಗೆ ಯಾವ ರೀತಿ ಅವರಿಗೆ ಟೀಚ್ ಮಾಡಬೇಕು, ಯಾವ ರೀತಿ ನೋಡಬೇಕು, ಯಾವ ರೀತಿ ಸೇವೆ ಮಾಡಬೇಕು, ಯಾವ ರೀತಿ ಕಲಿಸಬೇಕು, ಅದೆಲ್ಲ ನಾನು ಇಲ್ಲೇ ಟ್ರೈನಿಂಗ್ ಕಲಿತವಳು. ನನಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ನಾನು ಟ್ರೈನಿಂಗ್ ಪಡೆದೆ. ಬ್ಲೈಂಡ್ ಯಾವ ರೀತಿ ಇರ್ತಾರಂತ ನಾನು ಹಿಂಸೆ ಪಟ್ಟಿದ್ದೇನೆ. ಅವರು ಕಣ್ಣಿಲ್ಲದೆ ಯಾವ ರೀತಿ ನಡೀತಾರಂತ ನಾನು ಸಹ ಹಿಂಸೆ ಪಟ್ಟಿದ್ದೇನೆ. ಯಾಕೆಂದರೆ ಅವರು ಆ ರೀತಿ ಆಗಬಾರ್ದು, ಅವರ ಕಾಲಲ್ಲಿ ಅವರು ನಿಂತ್ಕೊಳ್ಬೇಕಂತ ಈ ಸೆಂಟರ್ 2000 ಸ್ಟಾರ್ಟ್ ಮಾಡಿದ್ರು. ನಾನು 2005 ಅಲ್ಲಿ ಬಂದೆ. 15 ವರ್ಷ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ಸೆಂಟರ್ಗೆ ಬರುವಾಗ ನನಗೆ, ನಾನು ಚಿಕ್ಕ ಪ್ರಾಯದವಳು, ಒಂದು 20-19 ವರ್ಷ ಇರ್ಬೋದು. 22 ವರ್ಷಕ್ಕೆ ನನಗೆ ಮದುವೆ ಆಗಿದೆ. ಮದುವೆ ಆಯಿತು. ಮದುವೆ ಆಗಿ ಈಗ 2 ಮಕ್ಕಳಿದ್ದಾರೆ. ಅಂದರೆ ಈಗ ನಾನು ಸಂತೋಷವಾಗಿದ್ದೇನೆ. ನನ್ನ ಗಂಡನ ಸಹ ವೆಲ್ಡಿಂಗ್ ಕೆಲಸದಲ್ಲಿ ಇದ್ದಾರೆ, ನಾನು ಸಹ ಇಲ್ಲಿ ಮೊಬಿಲಿಟಿ ಕೆಲಸದಲ್ಲಿದ್ದೇನೆ. 180 ಬ್ಲೈಂಡ್ ಮಕ್ಕಳು ಇಲ್ಲಿ ಕಲಿತು ಹೋಗಿದ್ದಾರೆ. ಸ್ವಂತ ಉದ್ಯೋಗ, ಟೈಲರಿಂಗ್, ಪೇಪರ್ ಕವರ್, ಡಾಲ್ ಮೇಕಿಂಗ್, ಪಿನಲ್ ಮೇಕಿಂಗ್, ಏನೋ ಎಲ್ಲ ಅವರಿಗೆ ಬೇಕಾದದನ್ನೆಲ್ಲ ಕಲಿತು ಅವರು ಅವರ ಕಾಲ ಮೇಲೆ ನಿಂತ್ಕೊಳ್ಳುವಂಥ ಒಂದು ಸಂತೋಷ ನಮಗೆ ತುಂಬ ಸಂತೋಷ ತಂದಿದೆ. ಎಷ್ಟೋ ಜನರು ಇಂಥ ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಜನ ಇಲ್ಲಿ ಕಲಿತವರು ಒಂದು ಸ್ಥಾನದಲ್ಲಿದ್ದಾರೆ. ಯಾಕೆಂದರೆ ಅಂಗವಿಕಲರಾಗಲಿ, ಒಂದು ಇದರಲ್ಲಿ ಕೆಲಸದಲ್ಲಾಗಲಿ, ನಾನು ಹೋಗ್ಬೋದು, ನಾನು ಟಾಯ್ಲೆಟಿಗೆ ನಾನು ಹೋಗ್ಬೋದು, ನನ್ನ ಕೆಲಸ ಮಾಡ್ಬೋದು, ನಾನೊಂದು ನನ್ನ ಬಟ್ಟೆ ತೆಗಿಬೋದಂತ ಅವರು ಹೆಮ್ಮೆ ಅಂತ ಹೇಳುವಾಗ ನನಗೆ ತುಂಬ ಖುಷಿಯಾಗ್ತದೆ. ಇನ್ನು ಮುಂದೆಯೂ ಸಹ ನನ್ನ ಜೀವನದಲ್ಲಿ ನೋಡಬೇಕಾದ್ರೆ ನಾನು ಸೇವೆ ಮಾಡಲಿಕ್ಕೆ ರೆಡಿ ಇದ್ದೇನೆ. ನಮಗೆ ಒಂದು ಸಪೋರ್ಟ್ ಬೇಕು. ನನಗೆ ಖುಷಿಯಾಗ್ತದೆ ಒಂದು ರೇಡಿಯೋ ಸಾರಂಗ ಬಗ್ಗೆ ಹೇಳಲಿಕ್ಕೆ. ಯಾಕೆಂದರೆ ರೇಡಿಯೋ ಸಾರಂಗ ನೋಡಬೇಕಾದ್ರೆ ಒಂದು ದಿನ ನಮಗೆ ಇಲ್ಲಿ ಬಂದು ಎಲ್ಲ ಮಕ್ಕಳನ್ನು ನೋಡಿಕೊಂಡು ಅವರ ಕಷ್ಟ ದುಃಖವನ್ನು ನೋಡಿಕೊಂಡು ಅವರ ಬಗ್ಗೆ ವಿವರಿಸಿ ಅವರು ಮಾತನಾಡಿ ಇಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಅವರಿಗೆ ಬೇಕಾದಂಥ ರೇಡಿಯೋವನ್ನು ಕೊಟ್ಟು, ಸಾಮಾನ್ಯ ಜನರಿಗೆ ಅಂತಲ್ಲ, ಇದು ಮುಖ್ಯವಾಗಿ ಬ್ಲೈಂಡ್ ಅದೊಂದು ಇಂಪಾದ ಒಂದು ರೇಡಿಯೋ ನೋಡಬೇಕಾದ್ರೆ ಎಷ್ಟೋ ಜನರು ಸಂತೋಷ ಪಡ್ತಾರೆ. ಒಂದು ಯಾವಾಗ ರೇಡಿಯೋ ಸಾರಂಗ ಸ್ಟಾರ್ಟ್ ಆಗಲಿಲ್ಲ, ಇಲ್ಲೇ ಸೆಂಟರಲ್ಲೇ ತುಂಬ ಮಕ್ಕಳು ನಮಗೆ ರೇಡಿಯೋ ಸಾರಂಗ ಇಡಿ, ರೇಡಿಯೋ ಸಾರಂಗ ಇಡಿ, ಅದು ಇಡಿ. ನನಗೆ ಖುಷಿಯಾಗ್ತದೆ ಒಂದು ರೇಡಿಯೋ ಸಾರಂಗ ಬಗ್ಗೆ ಹೇಳಲಿಕ್ಕೆ. ಒಳ್ಳೆಯ ಒಂದು ನಮಗೆ ರೇಡಿಯೋವನ್ನು ಕೊಟ್ಟದಕ್ಕಾಗಿ ಸಹ ಧನ್ಯವಾದ ಹೇಳುತ್ತಾ, ಇಷ್ಟರವರೆಗೆ ನಮಗೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ದೇವರು ಒಳ್ಳೆ ರೀತಿಯಲ್ಲಿ ನಡೆಸ್ತಿದ್ದಾರೆ. ಧನ್ಯವಾದಗಳು.

0: ನನ್ನ ಕತೆ ನಿಮ್ಮ ಜೊತೆ.
1: ಅರೆಕಟ್ಟಿಯ ರುವಾರಿ ನಿವೇದನ್ ನಿಂಪೆ.
2: ನಾನು ಸಣ್ಣ ಹಳ್ಳಿಯಿಂದ ಬಂದವನು, ತೀರ್ಥಹಳ್ಳಿ ತಾಲೂಕು ಮಂಡಗದ್ದೆ ಅಂತ. 10 ವರ್ಷಕ್ಕೆ ನನ್ನ ತಂದೆ ತೀರೋಗ್ತಾರೆ ಒಂದು ಇನ್ಸಿಡೆಂಟ್ ಅಲ್ಲಿ. ಪ್ರಾಪರ್ಟಿಗಳು ಹೋಗ್ತದೆ, ನಾವು ಆಲ್ ಆಫ್ ಅ ಸಡನ್ ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಇರೋ ಪರಿಸ್ಥಿತಿಗೆ ಬರ್ತೀವಿ. ಹುಡುಕು ನೋಡಿದ್ರೆ ನಮ್ಮ ಮನೇಲಿ ಇದ್ದಿದ್ದು ಬರೀ 100 ರೂಪಾಯಿ ಮಾತ್ರ, ಬೇರೆ ಏನೂ ಇಲ್ಲ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಫೀಸ್ ಕಟ್ಟಬೇಕು ಅಂತಂದ್ರೆ ಒಂದು ಹೊತ್ತಿನ ಊಟ ಬಿಡಬೇಕಿತ್ತು. ಮಧ್ಯಾಹ್ನದ ಒಂದು ಹೊತ್ತಿನ ಊಟ ನನಗೆ ತಪ್ಪಿಸೋಕ್ಕೋಸ್ಕರ 1 ರೂಪಾಯಿಗೊಂದು ಟೀ ಸಿಗ್ತಾ ಇತ್ತು, ಅದನ್ನು ಕುಡಿತಾ ಇದ್ದೆ. ನಾನು ದೊಡ್ಡ ದೊಡ್ಡ ಕಾರ್ಗಳ ಬಗ್ಗೆ ಮಾತಾಡೋದು, ದೊಡ್ಡ ದೊಡ್ಡ ಬಿಸ್ನೆಸ್ ಬಗ್ಗೆ ಮಾತಾಡೋದು, ಇದ್ರ ಬಗ್ಗೆ ಮಾತಾಡಿದ್ರೆ ಜನ ನನಗೆ ಅಣಿಸ್ತಾ ಇದ್ರು, ಇವನೊಬ್ಬ ದೊಡ್ಡ ಲೂಸು ಇವನು ಅಂತ. ಇವನೊಬ್ಬ ದೊಡ್ಡ ಹುಚ್ಚ, ಇವನೇನು ಮಾಡೋದಿಲ್ಲ ಲೈಫಲ್ಲಿ, ಇಷ್ಟೇ ಇವನ ಕತೆ, ಹಿಂಗೆ ಮಾತಾಡ್ತಾನೆ ಅಂತ ಹೇಳ್ತಾ ಇದ್ರು. ದೊಡ್ಡ ದೊಡ್ಡ ಮಾತಾಡೋದ್ರಿಂದ ಕೆಲವರೆಲ್ಲ ಹೇಳ್ತಾರೆ ಇವ್ನು ದೊಡ್ಡ ಕಳ್ಳ ಆಗ್ತಾನೆ ಕಣ, ಯಾಕಂದ್ರೆ ಇಷ್ಟೇ ಎಲ್ಲ ದೊಡ್ಡ ಅಚೀವ್ ಮಾಡಬೇಕು ಅಂದ್ರೆ ಏನೇನೋ ಕಳ್ತನ ಮಾಡಬೇಕು, ಇದನ್ನೆಲ್ಲ ಹೇಳ್ತಾ ಇದ್ರು. ಪಾಸ್ ಆದೆ, ಏನು ಮಾಡಬೇಕು, ಫಾರ್ಮಸಿ ಮಾಡಬೇಕು ಅಂತ ಅನಿಸ್ತು. ಯಾಕಂದ್ರೆ ನನಗೆ ಈ ನಮ್ಮ ನಾಟಿ ಔಷಧಿ, ಆಯುರ್ವೇದ ಇದೆಲ್ಲ ತುಂಬ ಇಷ್ಟ ಆಯಿತು. ಫಾರ್ಮಸಿ ಮಾಡಿದೆ. ಫಾರ್ಮಸಿ ಮಾಡಬೇಕಾದ್ರೆ ನನಗೆ ಈ ರಿಸರ್ಚ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಒಂದು ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದೆ, ಸೈನ್ಸ್ ಬಿಹೈಂಡ್ ಅವರ್ ಕಲ್ಚರ್ ಅಂತ. ನಮ್ಮ ದೇಶದ ಸಂಸ್ಕೃತಿ ತುಂಬ ದೊಡ್ಡದು, ಅದರಲ್ಲಿ ಎಲ್ಲ ಕಲ್ಚರ್ಗೂ ಒಂದೊಂದು ಸೈನ್ಸ್ ಇದೆ. ಇದು ನಾನು ಪ್ರೆಸೆಂಟ್ ಮಾಡಿದೆ. ಆಸ್ಟ್ರೇಲಿಯಾ ಹೋಗಕ್ಕೆ ಆಪರ್ಚುನಿಟಿ ಬಂದ್ಬಿಡ್ತು. ಆಸ್ಟ್ರೇಲಿಯಾ ಹೋದೆ, ಎಲ್ಲ ಸೆಟ್ ಆಗ್ಬಿಡ್ತು, ಲೈಫ್ ತುಂಬ ಫುಲ್ ಖುಷಿ, ದೊಡ್ಡ ಸ್ಯಾಲರಿ ಓದಿದೆ ಅಲ್ಲಿ, ನಾನು ಮಾಸ್ಟರ್ ಡಿಗ್ರಿ ಮಾಡಿದೆ, ದೊಡ್ಡ ಸ್ಯಾಲರಿ, 6-7 ದೇಶಕ್ಕೆ ಟ್ರಾವೆಲ್ ಮಾಡೋಂತ ಆಪ್ಷನ್ ಬಂತು, ಎಲ್ಲ ಮಾಡಿದೆ. ಬಟ್ ನಾವೆಲ್ಲ ಕನ್ನಡ ಮೀಡಿಯಂ ಅಲ್ಲಿ ಓದ್ದವರು, ನಮಗೆ ಕನ್ನಡ ಮೀಡಿಯಂ ಅಲ್ಲಿ ಓದ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ನೀವು ತಾಯಿಗೆ ಮತ್ತೆ ತಾಯಿನಾಡಿಗೆ ಏನು ಮಾಡಲಿಲ್ಲ ಅಂದ್ರೆ ನೀವು ಹುಟ್ಟಿದ್ದು ವೇಸ್ಟ್ ಅಂತ. ಇದು ನನ್ನ ಪ್ರತಿಯೊಂದು ಮನಸ್ಸಲ್ಲೂ ಇತ್ತು. ನನಗೋಸ್ಕರ ನನ್ನ ತಾಯಿ ಅಷ್ಟು ಕಷ್ಟಪಟ್ಟಿದ್ದಾರೆ, ನನ್ನ ತಾಯಿ ಹಳ್ಳಿಲಿದ್ದಾರೆ, ನಾನು ಏನ್ ಮಾಡ್ತಿದ್ದೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದ್ ದಿವಸ ತುಂಬಾ ಬೇಜಾರಾಗ್ತಿ ಕುತ್ಕೊಂಡು. ಸೇಮ್ ಟೈಮ್ ಒಬ್ಬ ವ್ಯಕ್ತಿ ನನಗೆ ಅವಮಾನ ಮಾಡ್ತಾರೆ. ಅಲ್ಲಿ ನಾವು ಅಡಿಕೆ ಬೆಳಿತೀವಲ್ವಾ, ಅಡಿಕೆನ ಒಂದು ಏನೋ ಶೋ ಅಲ್ಲಿ ಅಡಿಕೆ ಬಗ್ಗೆ ಮಾತು ಬಂದಾಗ ನನಗೆ ಅವ್ರು ಹೇಳ್ತಾರೆ, ನೀವು ಇಂಡಿಯನ್ ಗಲೀಜ್ ಮಾಡ್ತಾ ಇದ್ದೀರಾ ಅಂತ. ನಾವು ಯಾಕೆ ಗಲೀಜ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅಡಿಕೆಯಲ್ಲಿ ಗುಟ್ಕಾ ಆಗತ್ತೆ, ಗುಟ್ಕಾ ತಿಂದು ಇಡೀ ಇಂಡಿಯಾ ತುಂಬಾ ಉಗಿದಿದ್ದಾರೆ, ನಮ್ಗೆ ಹೋಗಕ್ಕೆ ನಾಚಿಕೆ ಆಗತ್ತೆ ಅಂತ. ರಿಯಲೈಸ್, ಯಾಕೋ ನನಗೊಂಥರ ಮನ್ಸಿಗೆ ಬೇಜಾರಾಯ್ತು. ಪ್ರಾಬ್ಲಿ ಆ ಮನಸ್ಸು ನಾನು ಇವತ್ತು ನೆನೆಸ್ಕೊಂತೀನಿ. ವಿತ್ ಇನ್ ಅ ಮಂತ್ ನಾನು 6 ಲ್ಯಾಕ್ ಸ್ಯಾಲರಿ ಬಿಟ್ಟು ವಾಪಸ್ ಇಂಡಿಯಾ ಬಂದೆ. ಬಂದು ಸ್ಟಾರ್ಟ್ ಅಲ್ಲಿ ಈ ರಿಸರ್ಚ್ ವರ್ಕ್ ನಡೀತಾ ಇರ್ಬೇಕಾದ್ರೆ ಏನಾದ್ರು ಜೀವನಕ್ಕೆ ಬೇಕಲ್ವಾ, ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಕ್ಯಾಂಡಲ್ ಮಾಡೋದು. ಜನ ಫುಲ್ ಅಣಕ್ಷಕ್ಷನ್ ಮಾಡಿದ್ರು. ಕ್ಯಾಂಡಲ್ ಮಾಡಕ್ ಆಸ್ಟ್ರೇಲಿಯಾ ಹೋಗ್ಬೇಕಿತ್ತ ಅವನು, ಇಲ್ಲೇ ನಮ್ ಕಡೆ 2,000 ರೂಪಾಯಿ ಕೊಟ್ರೆ ಕ್ಯಾಂಡಲ್ ಟ್ರೈನಿಂಗ್ ಕೊಡ್ತಿದ್ರು ಅಂತ. ನಾನು ಅದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆರ್ಗ್ಯಾನಿಕ್ ಪರ್ಫ್ಯೂಮ್ ಬ್ಲೆಂಡಿಂಗ್ ಸ್ಟಾರ್ಟ್ ಮಾಡಿದೆ, ಅವಾಗಿನ ಆರ್ಗ್ಯಾನಿಕ್ ಅನ್ನೋ ನೇಮ್ ಚೆನ್ನಾಗಿರ್ಲಿಲ್ಲಾಗಿತ್ತು, ಆರ್ಗ್ಯಾನಿಕ್ ಪರ್ಫ್ಯೂಮ್ ಫೇಲ್ ಆಯ್ತು. ಐ ಲಾಸ್ಟ್ ಮೈ ಕಂಪ್ಲೀಟ್ ಮನಿ. ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ದೊಡ್ಡ ಕಂಪ್ನಿಗೆ ಹೋಗಿದ್ದೆ. ದೊಡ್ಡ ಕಂಪನಿಯ ಮ್ಯಾನೇಜರ್ ಬಂದ್ರು, ನನ್ನ ಬಿಸ್ನೆಸ್ ಕಾರ್ಡ್ ಅನ್ನ ಅವ್ರು ಕೇಳಿ ಕೊಟ್ಟೆ. ಅವ್ರು ನನ್ನ ಎದುರುಗಡೆ ಕುತ್ಕೊಂಡು ನನ್ನ ಬಿಸ್ನೆಸ್ ಕಾರ್ಡ್ ಅನ್ನ ಹೋಲ್ಡ್ ಮಾಡ್ತಾ ಇದ್ರು. ಐ ಅಂಡರ್ಸ್ಟುಡ್ ನನ್ನ ಲೆವೆಲ್ ಅವ್ರು ಏನ್ ತೋರಿಸ್ತಾ ಇದಾರೆ ನನಗೆ ಅಂತ ಹೇಳ್ಬಿಟ್ಟು. ಮಾರಿ ಮನ್ಸಿಗೆ ಬೇಜಾರಾಯ್ತು, ವಾಪಸ್ ಬಂದೆ. ಬಟ್ ಈ ವಾಪಸ್ ಬರ್ಬೇಕಾದ್ರೆ ಒಂದು ಥಾಟ್ ನನ್ನ ಮನಸ್ಸಲ್ಲಿ ಬಂತು, ಏನು ಅಂದ್ರೆ ಇದು ನನ್ನೊಬ್ಬನ ಪ್ರಾಬ್ಲಮ್ ಅಲ್ಲ, ಈ ತರ ಸಾಕಷ್ಟು ಜನಗಳಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು 6 ಮಂತ್ ಒಂದು ವರ್ಕ್ ಮಾಡಿದ್ವಿ ನಾವು. ಏನು ಅಂತಂದ್ರೆ ಪರ್ಫ್ಯೂಮ್ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ ಒಂದು ನಾವು ಡೆವಲಪ್ ಮಾಡಿದ್ವಿ, ಅದರ ಪೇಟೆಂಟ್ ಇದೆ ನಮ್ಮ ಹತ್ರ. ಏನು ಅಂತಂದ್ರೆ ಆ ಒಂದು ಸತಿ ಅದರಲ್ಲಿ ಪ್ರಿಂಟ್ ಮಾಡಿದ್ರೆ ಪರ್ಫ್ಯೂಮರಿ ಪ್ರಿಂಟಿಂಗ್, 2 ಇಯರ್ಸ್ ತನಕ ಪರ್ಫ್ಯೂಮ್ ಹೋಗೋದಿಲ್ಲ. ಅದನ್ನ ಕಾರ್ಡ್ ಎಷ್ಟು ಪಾಪ್ಯುಲರ್ ಆಯ್ತು ಅಂತಂದ್ರೆ, ಸ್ಟಿಲ್ ವಿ ಡೂ ಪ್ರಿಂಟಿಂಗ್, ಪರ್ಫ್ಯೂಮರಿ ಪ್ರಿಂಟಿಂಗ್. ನಮ್ಮ ಹತ್ರ ಈಗಲೂ ಮಾಡಿಸ್ಬೇಕಂದ್ರೆ 3 ತಿಂಗಳು ವೆಯ್ಟ್ ಮಾಡ್ಬೇಕಾ ಕಾರ್ಡ್ ಪ್ರಿಂಟ್ ಮಾಡೋದಕ್ಕೆ, ಅಷ್ಟು ಪಾಪ್ಯುಲರೈಸ್ ಆಯ್ತು. ಬಿಸ್ನೆಸ್ ಸೆಟ್ ಆಗ್ತಾ ಬಂದ್ಬಿಡ್ತು. ಇದಾದ್ಮೇಲೆ ಒಂದು ಏರ್ ಫ್ರೆಷ್ನರ್ ಬಿಸ್ನೆಸ್ ಮಾಡೋಣ ಅಂತ ಹೇಳಿದ್ವಿ. ಫಸ್ಟ್ ದೊಡ್ಡ ದೊಡ್ಡ ಕಂಪನಿಯವ್ರ ಜೊತೆಗೆ ಕಾಂಪೀಟ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ, ಫೇಲ್ಯೂರ್ ಆಗ್ಬಿಡ್ತು. ಐ ರಿಯಲೈಸ್ಡ್ ದೊಡ್ಡ ದೊಡ್ಡ ಕಂಪನಿಯವ್ರ ಜೊತೆ ಬ್ರ್ಯಾಂಡ್ ಮಾಡಲಿ ನಾವು ಹೋರಾಟ ಮಾಡೋಕ್ಕಾಗೋದಿಲ್ಲ. ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ರೆ, ನಾವು ಸಣ್ಣ ಸಣ್ಣ ಕಂಪನಿಯವರಿಗೆ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಪೇಪರ್ ಏರ್ ಫ್ರೆಷ್ನರ್. ಇವತ್ತು ನಾವು ಇಂಡಿಯಾದ ಒನ್ ಆಫ್ ದ ಲಾರ್ಜೆಸ್ಟ್ ಪೇಪರ್ ಏರ್ ಫ್ರೆಷ್ನರ್ ಆಗಿ ಹೊರಗೆ ಬಂದ್ವಿ ನಾವು. ಇದ್ರ ಮಧ್ಯೆ ನಮ್ಗೆ ಅಡಿಕೆ ಕ್ಯಾನ್ಸರ್ ಕಾರಕ, ಅಡಿಕೆ ನಿಷೇಧ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ನ್ಯೂಸ್ ಬರುತ್ತೆ 2013 ಇಸ್ವಿಲಿ. 8 ಲಕ್ಷ ಕುಟುಂಬಗಳು ಅಡಿಕೆ ಮೇಲೆ ಡಿಪೆಂಡೆನ್ಸಿ ಇದೆ. ಏನಾದ್ರು ಮಾಡ್ಬೇಕು, ಈ ಅಡಿಕೆನ ತಡಿಬೇಕು, ಬ್ಯಾನ್ ಆಗಬಾರ್ದಿದು ಅಂತ ಹೇಳ್ಬಿಟ್ಟು ಒಂದು ಅರೇಕಾ ಟೀ ಅಂತ ಒಂದು ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಜನ ಸಿಕ್ಕಾಪಟ್ಟೆ ನಗಾಡಕ್ ಶುರು ಮಾಡಿದ್ರು. ಇರೋ ಟೀನೇ ಕುಡಿಯಕ್ ಗತಿ ಇಲ್ಲ, ಇನ್ ಇವಂದ ಯಾರು ಟೀ ಕುಡಿತಾರೆ ಅಂತ ಹೇಳಿದ್ರು. ಅರೇಕಾ ಟೀ ಇವ್ದು ನಡೆಯೋದೇ ಇಲ್ಲ ಮಾರ್ಕೆಟ್ ಅಲ್ಲಿ, ಇದು ಸಾಧ್ಯನೇ ಇಲ್ಲ, ಇದು ಪಾಪ್ಯುಲರೈಸ್ ಆಗೋದೇ ಇಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ನನಗಿರೋ ಕಾನ್ಫಿಡೆನ್ಸ್ ಏನಿತ್ತು ಅಂದ್ರೆ, ಜನ ಯಾವಾಗ ನಿಮ್ಮ ಐಡಿಯಾಗಳಿಗೆ ನಗಾಡ್ತಾರೆ, ದಟ್ ಈಸ್ ಯುವರ್ ಬೆಸ್ಟ್ ಐಡಿಯಾ. ಬಿಕಾಸ್ ಅವ್ರ ಆ ಮೈಂಡ್ ಅಲ್ಲೇ ಇರೋದಿಲ್ಲ. ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಯ್ತು, ಎಲ್ಲರೂ ಸಪೋರ್ಟ್ ಕೊಟ್ರು ಅರೇಕಾ ಟೀನ. ಬಟ್ ನಮ್ಮ ಸ್ಟೇಜ್ ಅಷ್ಟು ಇರ್ಲಿಲ್ಲಾಗಿತ್ತು, ನಮ್ಗೆ ಅದಕ್ಕಿಂತ ಮೇಲ್ ಹೋಗ್ಬೇಕಿತ್ತು. ಈ 8 ಲಕ್ಷ ಕುಟುಂಬಗಳೇನಿದೆ ಅದನ್ನ, ಈ ಅಡಿಕೆ ಬ್ಯಾನ್ ಅನ್ನೋದನ್ನ ತಡಿಬೇಕಾಗಿತ್ತು. ನಮ್ಗೆ ಇಷ್ಟೊಂದರಲ್ಲೇ ಇರಲಿಲ್ಲ. ನಾವು ಅದನ್ನ ನಾವು ಕ್ಲಿನಿಕಲ್ ಟ್ರಯಲ್ಸ್ ಅಂತ ಮಾಡ್ತಿದ್ವಿ ನಾವು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳ್ತದೆ, ನೀವು ಕ್ಲಿನಿಕಲ್ ಟ್ರಯಲ್ ಕೊಟ್ಟರೆ ಮಾತ್ರ ನಾವು ಇದನ್ನ ಅಕ್ಸೆಪ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಅಕ್ಸೆಪ್ಟ್ ಮಾಡಕ್ ಆಗೋದಿಲ್ಲ ಅಂತ. ಪ್ರಾಬ್ಲಿ ನಾವು ಅದನ್ನ ಕ್ಲಿನಿಕಲ್ ಟ್ರಯಲ್ ಕೊಟ್ವಿ. ಅದಾದ್ಮೇಲೆ ಒಂದು ದೊಡ್ಡ ರಿಪೋರ್ಟ್ ಬರುತ್ತೆ. ಇದು ಎಂಟೈರ್ ಅಡಿಕೆ ಬೆಳೆಗಾರರ ಒಂದು ಏನು ತಲೆ ತಕ್ಷಂತ ಕೆಲಸ ಆಗ್ತಿತ್ತು ಅಂತ ಏನು ದೊಡ್ಡ ಲೆವೆಲ್ಗೆ ಹೇಳ್ತಾ ಇದ್ರು ಗುಟ್ಕಾ ಮಾತ್ರ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಬೇರೆ ಏನು ಆಗೋದಿಲ್ಲ ಅಂತೇಳಿ. ಅದಕ್ಕೆ ನಾವು ಅರೇಕಾ ಟೀ ಡಯಾಬಿಟೀಸ್ ಅಂತ ಕಾಯಿಲೆಗೆ ಅದು ರಿವರ್ಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಮ್ಗೊಂದು ಮೆಡಿಕಲ್ ರಿಪೋರ್ಟ್ ಬರುತ್ತೆ. ಅಂದ್ರೆ ಒಂದು ಪ್ಯಾಂಕ್ರಿಯಾಸ್ ಅಂತ ಒಂದು ಆರ್ಗನ್ ಇರುತ್ತೆ ಬಾಡಿಲಿ, ಅದು ಡ್ಯಾಮೇಜ್ ಆದ್ರೆ ಡಯಾಬಿಟೀಸ್ ಬರುತ್ತೆ. ಎಂಟೈರ್ ಜಗತ್ತು ಆ ಪ್ಯಾಂಕ್ರಿಯಾಟಿಕ್ ಸೆಲ್ಸ್ ಏನಿದೆ ಬೀಟಾ ಸೆಲ್ಸ್ ನ ರೀಜನರೇಟ್ ಮಾಡಕ್ ಆಗತ್ತಾ ಅನ್ನೋದನ್ನ ಹುಡುಕ್ತಾ ಇದೆ. ಆದ್ರೆ ನಮಗ್ ಬಂದಿರೋ ವರದಿಲಿ ಆ ಬೀಟಾ ಸೆಲ್ಸ್ ನ ನಮ್ಮ ಪ್ರಾಡಕ್ಟ್ ರೀಜನರೇಟ್ ಮಾಡ್ತಾ ಇದೆ. ಯಾವ ಪ್ರಾಡಕ್ಟ್ ಜನ ನಗಾಡ್ತಾ ಇದ್ರು ಇವತ್ತು 13-14 ದೇಶಗಳಿಗೆ ನಾವು ಸಪ್ಲೈ ಮಾಡ್ತಾ ಇದೀವಿ ಅದನ್ನ. ನಾನು ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ಸ್ ನ ಡ್ರೈವ್ ಮಾಡ್ತಾ ಇದೀನಿ, ನಗಾಡೋರು ಇವತ್ತು ಅಲ್ಲೇ ಇದಾರೆ. ಸೊ ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಅದಕ್ಕೋಸ್ಕರ ಇದು ಲೈಫ್ ಅಲ್ಲಿ ಏನು ಅಂತಂದ್ರೆ ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನನಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ರು, ಏ ಇವನ್ ಕಳ್ಳ ಆಗ್ತಾನೆ ಅದಾಗ್ತಾನೆ ಇದಾಗ್ತಾನೆ ಅಂತ. ಎಸ್, ನನ್ನ ಐಡಿಯಾಗಳಿಗೆ ಜನ ನಗಾಡ್ತಾ ಇದ್ರು, ಅದೇ ಐಡಿಯಾಸ್ ಗಳಿಗೆ ಇವತ್ತು ನನಗೆ 6 ನ್ಯಾಷನಲ್ ಅವಾರ್ಡ್ ಬಂದಿದೆ. ಇವತ್ತಿಗೂ ನಾನು ಇಷ್ಟು ದೊಡ್ಡ ಕಂಪನಿ ನಡೆಸ್ತಾ ಇದೀವಿ. ನನ್ನ ಆಫೀಸು ದುಬೈಯಲ್ಲಿದೆ, ಜರ್ಮನಿಲಿದೆ, ಬ್ಯಾಂಗ್ಳೂರಲ್ಲಿದೆ, ಉಡುಪಿಲಿದೆ, ಆದರೆ ನನ್ನ ಹೆಡ್ ಆಫೀಸ್ ಇರೋದು ಮಂಡಗದ್ದೆ ಅಂತ ಸಣ್ಣ ಹಳ್ಳಿಲಿ. ನಂಗೆ ತುಂಬಾ ಜನ ಕೇಳ್ತಾರೆ, ಯಾಕೆ ಮಂಡಗದ್ದಲ್ಲಿ ಮಾಡಿದೀರಾ ನೀವು, ಯಾಕೆ ಹಳ್ಳಿಲಿ ಇದೆಯಪ್ಪ, ಇಲ್ಲೇನು ಬರಕೇನು ಬೆಂಗಳೂರಲ್ಲಿ ಇರಕೇನು ಅಂತ. ನಾನು ಜಗತ್ತಿಗೆ ತೋರಿಸ್ಬೇಕಿತ್ತು, ಹಳ್ಳಿಲಿ ಇದ್ದುಕೊಂಡು ಸಮೇತ ನೀವು ಏನನ್ನ ಬೇಕಾದ್ರೂ ಸಾಧಿಸಬಹುದು. ನನಗೆ ಎಲ್ಲಾ ಕಡೆ ಹೋದ್ರೆ ಒಂದು ಕ್ವಶನ್ ಕೇಳ್ತಾರೆ, ಏನು ಅಂತಂದ್ರೆ, ಸರ್ ಲೀಡರ್ಗೆ ಮತ್ತೆ ಫಾಲೋವರ್ಗೆ ಏನು ಡಿಫ್ರೆನ್ಸ್ ಅಂತ. ನೀವು ಬೇರೆಯವ್ರನ್ನ ನಿಮ್ಮ ಮೈಂಡ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ನೀವು ಫಾಲೋವರ್ ಆಗ್ತೀರಾ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ನೀವು ಲೀಡರ್ ಆಗ್ತೀರಾ. ದಟ್ ಈಸ್ ದ ಡಿಫ್ರೆನ್ಸ್. ಅಂಗವಿಕಲರು ಅಥವಾ ಮನೆಯಿಂದ ಹೊರಗೆ ಹಾಕ್ತಂತವ್ರು, ವಯಸ್ಸಾದವರು, ಅವ್ರ ಕೈಯಲ್ಲಿ ನಾವು ಅದನ್ನ ಹ್ಯಾಂಡ್ ಪ್ಯಾಕೇಜಿಂಗ್ ಮಾಡಿಸ್ತೀವಿ. ಯಾಕೆ ಅಂತಂದ್ರೆ ಅಂತವ್ರು ಸಮೇತ ನಾನು ಮನೆಗೆ ಬಾರ ಅಲ್ಲ, ನಾನು ದುಡಿತಾ ಇದ್ದೀನಿ ಒಂದು ಮನೋಭಾವನೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಅಂಥವ್ರಿಗೆ ಎಂಪ್ಲಾಯ್ ಮಾಡ್ತೀವಿ. ಯಾಕಂದ್ರೆ ಅಂಥವ್ರ ಜೀವನ ಸರಿ ಆದ್ರೆ ಎಷ್ಟೋ ಜನರ ಜೀವನ ಸರಿ ಆಗತ್ತೆ ಅಂತ. ಬಟ್ ನಾವು ಸೊಸೈಟಿಗೆ ಏನ್ ಕೊಡ್ತಾ ಇದೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಕೊಟ್ಟಿರ್ತಕ್ಕಂಥ ರಿಪೋರ್ಟ್, ಅಡಿಕೆ ಹಾರ್ಮ್ಫುಲ್ ಅಲ್ಲ, ಅಡಿಕೆ ಕ್ಯಾನ್ಸರ್ ಕಾಸಿಂಗ್ ಇಲ್ಲ, ಅಡಿಕೆಯಲ್ಲಿ ಡಯಾಬಿಟೀಸ್ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ರಿವರ್ಸ್ ಮಾಡುವಂತ ಕೆಪಾಸಿಟಿ ಇದೆ ಅಂತ ಕೊಟ್ಟಿರ್ತಕ್ಕಂಥ ರಿಪೋರ್ಟ್, ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ 8 ಲಕ್ಷ ಅಡಿಕೆ ಏನು ಬೆಳೆಗಾರಿದ್ದಾರೆ, ಆಲ್ಮೋಸ್ಟ್ 70-80 lakh ಪೀಪಲ್ ಏನು ಡಿಪೆಂಡೆನ್ಸಿ ಇತ್ತು, ಅವ್ರಿಗೆ ಒಂದು ನಿಟ್ಟಿಸಿರೋ ಬಡ ಹಂಗ ಮಾಡಿದೆ. ಇದು ಅಡಿಕೆ ಬೆಳೆಗಾರರಿಗೆ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಕೊಡುಗೆ ಅಂತ ಅಷ್ಟೇ.

ಯೋಜನತೆ ಅವು ಪತ್ತು ಮಂದ್ಯದ ಕಾಡು ಪಂಡ ನಂಕ ಮಾತೆರೆಗಲ ಇನಿ ವನಸು ತಿನಸು ಕೊರ್ಪುನಂಚಿನ ಕಾಡು ಬಂಡವು ನಮ್ಮ ವನಸು ತಿನಸು ದಾದ ಬಂಡ ನಮ್ಮ ಕೈಕಂಜಿಲೆಗೆ ಸರಿಯಾದ ಮೇವು ತಿಕ್ಕಂಡ ಅವು ಪೇರು ಕೊರ್ಪುಂಡು ಅಯ್ಯದು ಬೇತೆ ಬೇತೆ ರೀತಿದ ಸೊತ್ತುಲೇ ನಮ್ಮ ಮಲ್ತದ ಮಾರುವ ಅಂಚಾದ ನಮ್ಮ ಜೀವನ ಕರಿಪುಂಡು ಅಂಚಾದ ನಂಕು ದೇವೇರವು ಆ ಮೂಡಾಯಿದ ಆ ಮಲ್ಲ ಗುಡ್ಡೆ ಗೋಮಂತಕ ಪರ್ವತ ಅಂದ ಈಗ ಬುದರು ಆ ಮೂಡಾಯಿದ ಗುಡ್ಡೆಗೆ ಬೊಂಡ ಕೊರಲೆ ಬೋಡಿತನದು ಇನ್ನೇನು ಬೋಂಡ ಕೊರದು ಅಲ್ಪ ಪಾಡಲಿ ಹೌದಲ್ಲ ಗುಡ್ಡೆ ತಿನ್ಪುಜಿ ಅಂಚಾದ ಈ ಮೂಢ ನಂಬಿಕೆ ನಿಕ್ಲಿಕ್ಕೆ ಬೋಡ್ಚಿ ಪೂಜೆ ಮಲ್ಪುಡು ಅಲ್ಪ ಪೂಜೆ ಮಲ್ಪಳೆ ಆ ಗುಡ್ಡೆ ಒಂದು ಇತ್ತು ನಡೆದವರ ಇನ್ನು ನಮ್ಮ ಜೀವನ ಕರಿತೊಂದಿಲ್ಲ ಅಲ್ಪ ನನಲ ಮಲ್ಲ ಕ್ಷಾಮದಲ್ಲ ಬೈಜಿ ಅಲ್ಪ ಪಂತಿಲ್ಲ ತಿಕ್ಕೊಂಡು ಕಂಜಿಕಾಯಿ ಕಂಜಿ ಬೋಡಿ ನಮ್ಮ ಮೇವುಲ ಮಾತ ಉಂಡು ಅಂಚಾದ ಮಾತ ಆಡಿಗೆ ಹೋದು ಅಲ್ಪ ಪಾತೇರ್ಗ ಹೊಂಡೇರು ದಾದ ತೂಪಾರ ತನ್ನ ಒಟ್ಟಿಗೆ ಇತ್ತನಂಗಲ ಗೋಪಾಲಕ ಜೋಕುಳ್ಳಿರ್ತ ಪೂರ ಪದ್ಧತಿ ಪೋಲೆ ಅಡಿಗೆ ಈ ಹಿರಿಯಾಕಲು ಮಾತ ತುಯಿತಿಲ್ಲಕೊಂಡು ಅಲ್ಪ ರಾಶಿ ಪಾಟ್ನೇನು ಪೂರ ಜೋಕುಳು ಒರಿ ಹರಿ ಸರಿ ಇಟ್ಕೊಂಡು ಬಂದು ಕೊಂಡೇರಿಗೆ ಮಿತ್ತು ಗುಡ್ಡೆತ ಕೊಡಿಕೊಂಡೇರು ಬೊಂಡ ತಾರಾಯಿ ಪರಂದತ ಕೈಲು ಪೇರದ ಕುದುಪೇಲು ಒಂದೇನು ಪೂರ ಹತ್ತೊಂದು ಜೋಕುಳು ಪದೇರು ಜೋಕುಳು ಉರ್ಮುದು ಫೋನಾಗ ಮೆಕ್ಲೆ ಸಾಲ ಮಲ್ಪೇರ ಆಯ್ತು ಮೆಕ್ಲು ತೂದೇ ಬಾಕಿ ಅಂಚ ಹೋದಾನಾಗ ಮೆಗಲು ಅಂದ್ರೆ ಪೀಸುರಿಟ್ಟು ಮೆಕ್ಲ ಬತ್ತೇರಿ ಪೇರ ಹೊಡೆದು ಹಿರಿಯಾಕಲು ಜೋಕುಲೇಡ ಜೋಕುಲಿಗೆ ಹಾಕು ಅನುಮಾಡಿ ಮಟ್ಟ ಮೆಗ್ಲಿಗೆ ಗರ್ವ ಬೈದಿದ್ದು ಪುರಿಲ ಮನಿಪೂಜರು ಅಪ್ಪಗ ಆಡಿಗೆ ಬತ್ತಿ ನಡೆದು ಬುಕ್ಕ ಅವೇನು ಮಾತ ಆ ಗುಡ್ಡೆದ ಕೊಡಿತದ್ದು ಇದು ಕೃಷ್ಣೆ ಕೈ ಮುಗಿದು ಹಿರಿಯಾಕ್ರೇಡ ಪನ್ಪೆಗೆ

0: ಪೂರ ಪೊದು ಮಿತ್ ಆಯ್ನ ಬೊಕ್ಕ ಹಿರಿಯಕ್ಲಿನ ಉದ್ದೇಶ ಕೃಷ್ಣೆ ಕೈ ಮುಗಿದು ಪನ್ಪೆ ಹಿರಿಯಕ್ಲ ಪೂರ ಏನನ್ನ ಮನ್ನಿಪೋಡು ಏನಂತ ಮಲ್ತರೋ ಹೆಚ್ಚಿಗೆ ಅಂದ್ರೆ ನಿಗಳಿಗೆ ತೋಜಿದುಪ್ಪು ಅಂಡ ಒಂತೆ ಆಲೋಚನೆ ಮಲ್ಪಳೆ ನಿಗಳು ಪೂರ ತೆರೆದಿ ನಕಲು ಎಂಕ್ಲೆ ಮಲ್ಲ ಬುದ್ಧಿ ನಿಗಳು ಫನೋಡ ಏನಕ್ಲು ನಿಕ್ಲೆ ಇಂಚ ಮಲ್ತಾರಡ ಓ ಅಂಜಿ ಭೂತ ಐತ ಕಾರಣ ಕೂಡ ಇಂಚ ಮಾತ ಆತನ ದಾಯ ಪನ್ಪಾರ ದೇವೇರು ಪಂಡ ಏರು ದೈವದ್ಲ ಮಿತ್ತದ ಒಂದು ಶಕ್ತಿ ಆ ದೇವೇರು ಬೇತ ಓಲ್ಲಜ್ಜರು ಕಣ್ಣಿಗೆ ತೋಜಿದರು ಆಜಂದಿನ ಮಾಜಂದಿನ ನುಂಗಂದಿನ ಒಂದು ಶಕ್ತಿ ಇತ್ತಂಡ ಐಕ ದೇವೇರು ಎಂದು ಪಂಡದ ಪುದಾರ ವಾ ಎಡ್ಡೆ ಬೇಲೆ ಮಲ್ಪುವ ನಮ್ಮ ಕೆಲಸ ಕಾಲವರು ನಮ್ಮ ದೇವೇರನ್ನು ತುಯ್ಯರಾಪುಂಡು ದೇವೇರು ಓಲೋ ಗುಡ್ಡದ ಪದವದ ಮಿತ್ತು ಪೂಜೆರು ನಮ್ಮ ಅಂತರಂಗೊಂಡು ಉಪ್ಪೇರು ಯಾನ್ಲ ದೇವೇರಿ ಆ ಎಲ್ಲ ದೇವೇರಿ ನಿಕ್ಕಲ್ಲ ದೇವೇರಿ ದೇವೇರು ನಮ್ಮ ನಮ್ಮ ಮನಸ್ಸುಡು ಉಪ್ಪುನಿ ಆ ಭಕ್ತಿ ಆ ಶ್ರದ್ಧೆ ನಕ್ಕೆ ಮುಖ್ಯ ಇನ್ನು ಅತ್ತೆ ಎಲ್ಲೇ ಬರ್ಸ ಬರು ಪನಪಿನ ಅಂಚಿನ ಒಂದು ಆಶಾಭಾವನೆ ಮಾಡ ಇತ್ತಂದ ಖಂಡಿತ ಎಲ್ಲ ನನಗೆ ಸರಿಯಾವು ಕಷ್ಟ ಏರಿಗೆ ಬರ್ಪುಜಿ ನರಮಾನೆಗತ್ತಂದರೆ ಮರ ಮಟ್ಟಲಿಗೆ ಕಷ್ಟ ಬರ್ಪಿನ ಅತ್ತು ಐಕ್ ಪಡದು ದಯಮಲ್ತದ ಹಿಂಗ ಮಣ್ಣಿ ಪಡು ನಿಕ್ಕಲ ಎದುರು ಪಾತ್ರನಂಚಿನ ಅಧಿಕಾರಲ ಆ ವಯಸ್ಸಲ್ಲ ಹೆಂಕತ್ತು ಅಂಚ ಬಂಡದು ಇಂಚ ಮಾತ ಮಲ್ಪಿನ ತೂದು ಮನಿಪಂದ ಕುಳಿಯರಗೆ ಹಿಂಗೆ ಆಪೂಜಿ ಇಂದು ಪಂಡದು ಆಯೇ ಕೈ ಮುಗಿದಾಗಲಿಡ ಪಂಡೆಗೆ ಇತ್ತ ತುಲೆ ಈ ಪೊರತು ನಮ್ಮನೆ ದೇವೇರು ಅಂಚ ಅದು ಕಣತ್ತಿನ ಅಂಚಿನ ಸಾಮಾನು ಮಾತ ಉಂಡತ್ತ ಒಂದೇನು ದಾಯಿ ಪೊಕ್ಕಡೆ ಹಾಳು ಮಲ್ಪಿನಿ ಅಂಚ ಅದು ಒಂದೇನು ಮುಗಿತು ಬಿಡಲೆ ಜೋಕಲೇ ಬಂಡದು ತನ್ನ ಗೋವಾಲಿಡ ಬಂಡಿ ಆತು ಬರ್ದು ಜೋಕಲು ಪೆಟ್ಟು ಕಾಯಿ ಬರ್ತೀರ ಸುರು
1: ಕೃಷ್ಣ ಕೃಷ್ಣ ಕೃಷ್ಣನೇ
0: ಪೂರ ಅಬಗಾರಿಯರು ಕೃಷ್ಣನು

0: ಈತನೇಟ ಇಂಚಿಪ್ಪ ಮೂಡಬಿದ್ರದ ಜೈನ ಬಸದಿಡ್ ಮಂದಾರ ರಾಮಾಯಣ ತುಳು ಕಾವ್ಯವಾಚನ ಬೀರದ ಬೊಲ್ಪು ಸುಗಿಪು ದುನಿಪು ಈ ಲೇಸದ ಕಡೇತೆಯಗ್ಗೆ ಸುಗಿಪು ಅಂಚನೆ ದುನಿಪು ಮಲ್ತಿನಕುಲು ಪ್ರಶಾಂತ್ ರೈ ಪುತ್ತೂರು ರಚನಾ ಚಿತ್ಕಲ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಮದ್ದಲಿಡ ಸಹಕಾರ ಕೊರ್ನಾರ್ ದೇವಾನಂದ ಭಟ್ ಕೇನೊಂದು ಪುಲಿ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕ
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ಯಕ್ಷಗಾನ ಕೇಂದ್ರದ ಅನೇಕ ಸಮಾರಂಭಗಳ ಶಾಲುಗಳಿಗೆ ಕೊರಳೊಡ್ಡಿದ್ದೇವ ನಾನು. ಇವರು ಶಾಲು ಹಾಕಿದರು, ನಾನು ಕೊರಳು ಒಡ್ಡಿದ್ದೇನೆ. ಆಗ ಒಂದು ವೀಳ್ಯ ಮತ್ತು ಅಡಿಕೆ ಕೊಟ್ಟರು, ಅದನ್ನು ನಾನು ರಣವೀಳ್ಯ ಅಂತಲೇ ಭಾವಿಸಿದವನು. ಯಾಕಂದರೆ ಯಕ್ಷಗಾನ ಅಧ್ಯಯನ ಕೇಂದ್ರದ ಇತಿಹಾಸವನ್ನು ನೋಡಿದರೆ ಅದರ ಹಿಂದೆ ಒಂದು ಹೋರಾಟದ ಪ್ರಯತ್ನದ ಯಶಸ್ಸಿನ ಎಲ್ಲ ಒಂದು ಕಥನ ಇರುವುದರಿಂದ ನೀವು ಕೊಡುವ ಈ ವೀಳ್ಯ ಏನಿದೆ ಸರ್, ಅದು ನಮಗೆ ರಣವೀಳ್ಯವೇ ಅದು. ಆದರೆ ದಯಾನಂದ ಪೈಗಳು ಇರುವಲ್ಲಿವರೆಗೆ ಈ ಯುದ್ಧವನ್ನು ಗೆಲ್ಲುವುದಕ್ಕೆ ಏನು ಕಷ್ಟ ಅಲ್ಲ ಅಂತ ಈವರೆಗೆ ಕಳೆದ ಒಂದು 15 ವರ್ಷಗಳಿಂದ ನಾವೆಲ್ಲ ಇಲ್ಲಿ ಹೋರಾಟ ಮಾಡೋದು ಸಾಧ್ಯ ಆದದ್ದು ಯಾಕೆ ಅಂತಂದರೆ ಅದು ದಯಾನಂದ ಪೈಗಳು ಹಿಂದೆ ಇದ್ದಾರೆ ಅಂತ. ಒಂದು ದೃಷ್ಟಾಂತ ಹೇಳುವುದಾದರೆ, ಪ್ರತಿ ವರ್ಷ ಆಯ್ಕೆ ಸಮಿತಿ ಮಾಡುವಾಗ ನಮ್ಮಲ್ಲಿ ಕ್ರಮ ಇಬ್ಬರಿಗೆ ಮಾತ್ರ ಕೊಡುವುದು ಅಂತ, ಇಬ್ಬರಿಗೆ ಮಾತ್ರ ಕೊಡುವುದು ಅಂತ. ಒಂದು ಯಕ್ಷಮಂಗಳ ಕೃತಿ ಪ್ರಶಸ್ತಿ ಇಲ್ಲಿ ಈಗ ಈ ವರ್ಷ ಪಾದಕಲ್ ವಿಷ್ಣುಭಟ್ರಿದ್ದರು, ಮುರಳಿ ಕಡೆಕಾರಿದ್ದರು, ಕೇಂದ್ರ ನಿರ್ದೇಶಕರಿದ್ದರು ಮತ್ತು ನಾನಿದ್ದೆ. ನಮ್ಮಲ್ಲಿ ಮೀಟಿಂಗ್ ಆಗುವಾಗ ಒಂದು ಫೋನ್ ಕರೆ ಅವರಿಗೆ ಹೋಗ್ತದೆ ಅಂತ ಲೆಕ್ಕ. ಯಾಕೆಂತಂದರೆ ಏನು ಮಾಡುವ, ಅವರನ್ನು ಬಿಟ್ಟರು ಕಷ್ಟ ಆಗ್ತದೆ, ಇವರನ್ನು ಸೇರಿಸಬೇಕಾಗ್ತದೆ ಅಂತ ಹೇಳಿಕೊಂಡು ಮತ್ತೆ ಕೊನೆಗೆ ಒಂದು ಸೇರಿಸಬೇಕಾಗ್ತದೆ. ಎರಡರ ಬದಲು 3-4 ಪ್ರಶಸ್ತಿಗಳನ್ನು ಕೊಟ್ಟದ್ದುಂಟು. ಆಗ ದಯಾನಂದ ಕೇಳುವುದುಂಟು, ಸರ್ ಖರ್ಚು ಹೆಚ್ಚ ಬರ್ತದೆ ಅಂತ. ಮಾಡಿ, ಎಷ್ಟು ಪ್ರಶಸ್ತಿಗೆ ಕೊಡ್ತಾರೋ ಅಷ್ಟನ್ನು ಕೊಡಿ ಅಂತ ಹೇಳಿ ನಾವು ಎರಡರ ಬದಲು 4 ಪ್ರಶಸ್ತಿಗಳನ್ನು ಕೊಟ್ಟದ್ದುಂಟು. ಈ ವರ್ಷ 3 ಪ್ರಶಸ್ತಿಗಳನ್ನು ಮತ್ತು ಯಕ್ಷಮಂಗಳ ಕೃತಿ ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಅದಕ್ಕೆ ಪ್ರೋತ್ಸಾಹ ಅಂದರೆ ಈ ಪ್ರಶಸ್ತಿ, ಈ ಕಾರ್ಯಕ್ರಮದ ಎಲ್ಲ ಹೆಚ್ಚುವರಿ ವೆಚ್ಚವನ್ನು ಭರಿಸ್ತಾ ಇರುವವರು ದಯಾನಂದ ಪೈಗಳಾದ ಕಾರಣ. ಹಾಗಾಗಿ ಅವರು ಇಲ್ಲ ಅಂತ ಹೇಳುವುದಿಲ್ಲ. ನಾವು ಹಾಕಿಕೊಂಡ ಕಾರ್ಯಕ್ರಮಕ್ಕೆ ಒಂದು ಪ್ರಸ್ತಾವ ಬಂತು, 1 ಕೋಟಿ ಕೊಟ್ಟರು ಅಂತ ಬಂತು. 1 ಕೋಟಿ ಕೊಟ್ಟ ಮೇಲೆ ಬಡ್ಡಿ ಬರಬೇಕಾದ್ರೆ 1 ವರ್ಷ ಕಾಯಬೇಕು ನಾವು. ಆಗ ಒಂದು ಮಾತು ಹೇಳಿದೆ, ಸರ್ 1 ವರ್ಷ ಎಂತ ಮಾಡುವುದು ಅಂತ, ಏನಾಗಬೇಕು ಹೇಳಿ ಅಂತ. ಇಲ್ಲ, ನಾವು ಒಂದು ಕೆಲಸ ಮಾಡುವ, ಒಂದು ಅನನ್ಯವಾದ ಮ್ಯೂಸಿಯಂ ಮಾಡುವ ಒಂದು ಅಂತ ಹೇಳಿದ ತಕ್ಷಣ ಜೀವನರಾಮ್ ಸುಳ್ಳಿಯಲ್ಲಿದ್ದಾರೆ, ಅವರನ್ನು ಕರೆದು ಇಡೀ ಕೆಲಸವನ್ನು ಅವರಿಗೆ ಕೊಟ್ಟದ್ದು. ನಾವು ನಡುವೆ ನಿಂತದ್ದು ಮಾತ್ರ ಇದರಲ್ಲಿ. ವಿಶ್ವವಿದ್ಯಾನಿಲಯ ನಾವೊಂದು ಒಬ್ಬ ಮ್ಯೂಸಿಯಂ ಮಾಡುವವರನ್ನು ನಾವು ಗುರುತಿಸಿದ್ದು, ಅದಕ್ಕೆ ಅವರು ಹಣವನ್ನು ನೇರವಾಗಿ ಪಾವತಿ ಮಾಡುವ ಈ ವಿಧಾನದ ಮೂಲಕ ಸುಮಾರು 30-35 ಲಕ್ಷದಲ್ಲಿ ಆ ಯಕ್ಷಮಂಗಳ ಮ್ಯೂಸಿಯಂ ಅನ್ನು ಕಟ್ಟಿದ್ವಿ. ಈ ಎರಡು ದೃಷ್ಟಾಂತ ನಾನು ಯಾಕೆ ಕೊಟ್ಟೆ ಅಂತಂದರೆ, ನಾನು ಏನು ರಣವೀಳ್ಯ ಅಂತ ಹೇಳಿದ್ನಲ್ಲ, ಬಹುಶಃ ಎಲ್ಲ ನಿರ್ದೇಶಕರುಗಳು ಕೂಡ ಇದರ ವರ್ಷಂ ಪ್ರತಿ ಈ ಭಾವನೆಯಿಂದ ನಾವು ಮಾಡ್ತಾ ಬಂದಿದ್ದೇವೆ ಅಂತ. ಸಾಮಾನ್ಯ ನಾವು ಇದೊಂದು ಸಾರ್ವಜನಿಕ ಅಥವಾ ಸರ್ಕಾರಿ ಸಂಸ್ಥೆ ವಿಶ್ವವಿದ್ಯಾನಿಲಯ, ನಾವು ಆಯ್ಕೆ ಮಾಡುವಾಗ ನಾವು ಈವರೆಗಿನೆಲ್ಲ ಪಟ್ಟಿಯನ್ನು ಪರಿಶೀಲನೆ ಮಾಡ್ತೇವೆ. ಅದರಲ್ಲಿ ನಾವು ಬುಕ್ ಇಟ್ಟುಕೊಳ್ಳದೆ ML ಸಾಮಗ್ರಿ ಕೂಡ ಗೊತ್ತಿದೆ. ಹಿಂದೆ ಯಕ್ಷಮಂಗಳ ಪ್ರಶಸ್ತಿಯನ್ನು ಕೂಡ ಅವರಿಗೆ ನಾವು ಕೊಟ್ಟಿದ್ದೇವೆ. ಆಗ ಆಯ್ಕೆ ಮಾಡುವಾಗ ಒಂದು ಹಿರಿತನ, ವಯೋಹಿರಿತನ, ಒಂದು ವಯಸ್ಸಾಗಿರಬೇಕು, ಒಂದು 3-4 ದಶಕ ಕಾಲ ಯಕ್ಷಗಾನದ ಯಾವುದೋ ಒಂದು ರಂಗದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿರಬೇಕು ಎನ್ನುವಂಥದ್ದು ಒಂದು. ಎರಡನೆಯದು, ನಾವು ಆ ಕ್ಷೇತ್ರದಲ್ಲಿ ಒಂದು ಅಪೂರ್ವ ಸಾಧನೆಯನ್ನು ಮಾಡಿರಬೇಕು ಅಂತ, ಒಂದು ಅಪೂರ್ವ ಸಾಧನೆ ಇದು ಅವರ ಕೊಡುಗೆ ಎನ್ನುವ ಹಾಗೆ. ಅಂದರೆ ಯಕ್ಷಗಾನದ ಒಂದು ಪರಂಪರೆಯನ್ನು ಇವರು ವಿಸ್ತರಿಸಿರಬೇಕು ಅಂತ. ಸ್ವಲ್ಪ ನಾವು ಸಾಮಾನ್ಯ ನೋಡಿ ಇವತ್ತು ಕೇಳುವ ಕಪ್ಪೆಕೆರೆ ಅಂತ ಹೇಳ್ತೇವೆ, ಮಾಂಬಾಡಿ ಅಂತ ಹೇಳ್ತೇವೆ, ಒಂದೊಂದು ಪದ ಹೇಳ್ತಾ ಇದ್ದೇವೆ ನಾವು, ಸಮೋ ಅಂತ ಹೇಳ್ತೇವೆ, ಶೇಣಿ ಅಂತ ಹೇಳ್ತೇವೆ, ಪೆರ್ಲ ಅಂತ ಹೇಳ್ತೇವೆ, ಮಲ್ಪೆ ಅಂತ ಹೇಳ್ತೇವೆ, ಹೆಸರು ನೋಡಿ, ಅಳಿಕೆ ಅಂತ ಹೇಳ್ತೇವೆ, ಪುತ್ತೂರು ಹೆಗಡೆ, ಒಂದು ಒಂದು ಸ್ಥಳ, ಒಂದು ಯಕ್ಷಗಾನಕ್ಕೆ ಒಂದು ಸ್ಥಳದ ಸಂಬಂಧ ವ್ಯಕ್ತಿಯೊಬ್ಬರು ದೀರ್ಘಕಾಲ ಕೊಟ್ಟು ಯಕ್ಷಗಾನದ ಸೇವೆಯನ್ನು ಅವರ ಹೆಸರು ಮತ್ತು ಸ್ಥಳದಿಂದ ಗುರುತಿಸುವ ಹಾಗೆ ಮಾಡುವಂಥದ್ದು. ಹಾಗೆ ಕಪ್ಪೆಕೆರೆ ಅಂತ ಬಂದ ಕೂಡಲೇ ನಾವು ಕೇಳಿದ್ದೆ, ವಾಸ್ತವಿಕವಾಗಿ ಈ ಕಡೆಗೆ ಹೆಚ್ಚು ಪರಿಚಿತರಲ್ಲ ಅವರು. ಕಡೆಕಾರ ಹೇಳಿದರು, ಇಲ್ಲ ಬಹಳ ಹಿರಿಯ ಭಾಗವತರವರು, ಸುಮಾರು ಯೋಚನೆ ಮಾಡಿ ನೀವು, ಸುಮಾರು 68-80 ವರ್ಷ 16ನೇ ವಯಸ್ಸಿನಲ್ಲಿ ಅವರು ಯಕ್ಷಗಾನಕ್ಕೆ ಪ್ರವೇಶ ಮಾಡಿದವರು. ನೀವೇ ಲೆಕ್ಕ ಹಾಕಿದೆ, ಇವ್ರದ್ದೇನು ಹೇಳುವುದಿಲ್ಲ ನಾವು. ಅಂದರೆ ಸುಮಾರು 60-70 ವರ್ಷಗಳಲ್ಲಿ ಎಷ್ಟು ತಿರುಗಾಟ ಮಾಡಿರ್ಬೋದು, ಎಷ್ಟು ಪ್ರಸಂಗಗಳನ್ನು ಪ್ರಸ್ತುತಿ ಮಾಡಿರ್ಬೋದು, ಎಷ್ಟು ಪ್ರಸಂಗಗಳ ಪಾತ್ರಗಳ ಪ್ರವೇಶಗಳನ್ನು ಕಲ್ಪಿಸಿರ್ಬೋದು, ಎಷ್ಟು ಪಾತ್ರಗಳನ್ನು ಕುಣಿಸಿ ರಂಗದಿಂದ ಹೊರಗೆ ಕಳಿಸಿರ್ಬೋದು, ಯೋಚನೆ ಲೆಕ್ಕ ಹಾಕಿದರೆ ಸಾವಿರಾರು ಪರ್ಫಾರ್ಮೆನ್ಸ್ ಅಂತ ಲೆಕ್ಕ ಇಟ್ಟುಕೊಂಡ್ರೆ ಸಾವಿರಾರು ಪ್ರದರ್ಶನಗಳನ್ನು ಕೊಟ್ಟವರು ಅದು ಕಪ್ಪೆಕೆರೆ ಭಾಗವತರು ಅಂತ ಒಂದು ಪರಂಪರೆಯನ್ನು ಹಾಗೆ ಕಟ್ಟಿ ಬೆಳೆಸಿದವರು. ಅದು ಇವರೆಲ್ಲರೂ ಕೂಡ ವೇದಿಕೆಯಲ್ಲಿರುವ ಪರಂಪರೆಯಲ್ಲಿ ಒಂದು ದಾರಿ ಇದೆ, ಎಲ್ಲ ಕಲಾವಿದರಿಗೂ ಒಂದು ದಾರಿ, ಅವರು ದಾರಿ ಇದೆ, ಅದು ಒಂದು ಸ್ವಲ್ಪ ಮಟ್ಟಿಗೆ ಅದು ಸ್ಥಾಪಿತವಾಗಿರುವ ಗೊತ್ತಿರುವ ದಾರಿ, ಅದು ಹಿರಿಯರು ಕಟ್ಟಿದ ಒಂದು ದಾರಿ, ನಿರ್ಮಿಸಿದ ದಾರಿ ಅದು. ಆ ದಾರಿಯಲ್ಲೇ ಹೋಗುವುದು ಒಂದು ಕ್ರಮ, ಆ ದಾರಿಯನ್ನು ಸ್ವಲ್ಪ ವಿಸ್ತರಿಸುವುದು ಇನ್ನೊಂದು ಕ್ರಮ, ಹೊಸತಾದ ದಾರಿಯೊಂದನ್ನೇ ಕಲ್ಪಿಸುವುದು. ಪುಸ್ತಕದ ಬಲಿಪ ಅಗರಿ ಮಾರ್ಗದಲ್ಲಿ ನಾವು ಪರಿಗಣಿಸುವುದು ಅಂತಂದ್ರೆ ಅದು ಮಾರ್ಗ, ಒಂದು ಮಾರ್ಗವನ್ನು ಕಟ್ಟಿದ್ದಾರೆ, ಕಟ್ಟಿಕೊಟ್ಟಿದ್ದಾರೆ. ಭಾಗವತಿಕೆ ಭಾಗವತಿಕೆ ವೇಷಧಾರಿಯೇ ಅರ್ಥಧಾರಿಯೇ, ಅದನ್ನು ನಾವು ಹೆದ್ದಾರಿ ಅಂತ ಕರಿತೇವೆ. ಪೈಗಳ ನೆನಪು ಬರುತ್ತೆ ನನಗೆ, 1933 ಏಪ್ರಿಲ್ 30 ಬಡೋದೆ, ಗುಜರಾತಿನ ಬಡೋದೆಯಲ್ಲಿ ಪ್ರಾಸ ಬಿಡುವಾಗ ಹೇಳಿದ್ರಂತೆ, ನಾನಿವತ್ತು ಪ್ರಾಸ ಬಿಡ್ತಾ ಇದ್ದೇನೆ ಪದ್ಯದಲ್ಲಿ, ಪ್ರಾಸ ಬಿಡುವುದೇ ಲೇಸು ಅಂತ, ಮುಂದೆ ಏನಾದರೂ ಆಗಲಿ ಅಂತ. ಈಗ ಹೇಳ್ತಾರೆ ಅವತ್ತು ಪ್ರಾಸ ಬಿಟ್ಟು ನಡೆದ ದಾರಿ ಉಂಟಲ್ಲ, ಇವತ್ತು ಅದು ಕನ್ನಡದ ತೇರೆಳೆವ ಹೆದ್ದಾರಿ ಅಂತ ಹೇಳ್ತಾರೆ. ಕನ್ನಡದ ತೇರೆಳೆವ ಹೆದ್ದಾರಿಯಾಗಿ ಪ್ರಾಸ ಬಿಟ್ಟ ಪೈಗಳು ಪ್ರಾಸ ಬಿಟ್ಟ ದಾರಿಯೊಂದು ನಿರ್ಮಾಣ ಆಗೋದುಂಟಲ್ಲ. ಬಹುಶಃ ಈ ಮಾತು ಈ ಎಲ್ಲ ಹಿರಿಯ ಕಲಾವಿದರಿಗೆ ಅನ್ವಯ ಆಗ್ತದೆ. ಇವರೆಲ್ಲರೂ ಕೂಡ ಅವರದ್ದೇ ಆದ ಹೆದ್ದಾರಿಯೊಂದನ್ನು ಯಕ್ಷಗಾನದಲ್ಲಿ ಅವರದ್ದೇ ಆದ ಒಂದು ಹೆದ್ದಾರಿಯೊಂದನ್ನು ಅವರು ಸ್ಥಾಪನೆ ಮಾಡಿದವರು ಅಂತ ಎನ್ನುವಂಥದ್ದು ಬಹಳ ಮುಖ್ಯ. ಬಡಗಿನ ಪ್ರಸಿದ್ಧ 7 ಮೇಳಗಳಲ್ಲಿ ತಿರುಗಾಟ ಮಾಡಿದವರು ಕಪ್ಪೆಗೆರೆ ಭಾಗವತರು, ಮಾಂಬಾಡಿಯವರು. ಮಾಂಬಾಡಿಯವರು ಹಿಮ್ಮೇಳದ, ಬಹುಶಃ ಯಕ್ಷಗಾನ ಹಿಮ್ಮೇಳದ ಎಲ್ಲ ತಜ್ಞತೆ ಇರುವ ಮತ್ತು ಯಕ್ಷಗಾನದ ಗುರುಗಳಾಗಿ 100 ಶಿಷ್ಯರನ್ನು ನಿರ್ಮಾಣ ಮಾಡಿ ಅವರು ದಾರಿ ಅವರು ಸಾಗಿದ ದಾರಿಯನ್ನು ತೋರಿಸಿಕೊಟ್ಟು ಈ ದಾರಿಯಲ್ಲಿ ಮುಂದುವರಿಯಿರಿ ಅಥವಾ ನಿಮ್ಮ ನಿಮ್ಮ ದಾರಿಯನ್ನು ನೋಡಿಕೊಳ್ಳಿ ಅಂತ ಹೇಳುವ ಒಬ್ಬರು ಗುರು ಇದ್ರೆ ಅದು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರು. ಉಳಿದ ವಿವರಗಳು ನಾನು ಏನು ಹೇಳುವುದಕ್ಕೆ ನಾನು ಹೋಗ್ತಾ ಇಲ್ಲ. 100 ಶಿಷ್ಯರನ್ನು ನಿರ್ಮಾಣ ಮಾಡಿದವರು, ಅವರನ್ನು ಗೌರವಿಸ್ತಾ ಇದ್ದೇವೆ ನಾವು. ಜಬ್ಬಾರ್ ಸಮ ಮಾತು ಅಂದರೆ ಕೆಲವೊಮ್ಮೆ ಸಿಡಿಲಬ್ಬರ, ಕೆಲವೊಮ್ಮೆ ಹನಿ ತುಂತುರು, ಕೆಲವೊಮ್ಮೆ ಬಿರುಗಾಳಿ, ಕೆಲವೊಮ್ಮೆ ತಂಪನೆ ಗಾಳಿ, ಇಷ್ಟೇ ಅರ್ಥ ಆಗ್ತದೆ. ಇಷ್ಟು ಹೇಳಿದರೆ ಜಬ್ಬಾರ್ ಅವರು ಸುಮೋ ಅಂತ ಕೆಲವರು ಕರೀತಾರೆ ಅವರನ್ನು, ಅದು ಯಾಕೆ ಕರೀತಾರೆ ಗೊತ್ತಿಲ್ಲ. ಗಟ್ಟಿ ಗಟ್ಟಿ ಸುಮೋ ಸುಮೋ ಗೊತ್ತಲ್ಲ ಆ ಸಮ ಅವರು ಆ್ಯಕ್ಚುಲಿ ಗೊತ್ತು ಸಂಪಾದನೆ ಒಯ್ದಿನ ಅಂತ. ಬಹುಶಃ ಬಹಳ ಮಂದಿಗೆ ಸಮ ಅಂದರೆ ಗೊತ್ತಿಲ್ಲ, ಸಮಕ್ಕೆ ಅರ್ಥ ಹೇಳುವವರು ಅಂತಲೇ ಇರಬೇಕು. ಬಹುಶಃ ಸಮ ಅಂದರೆ ಸಂಪಾಜೆ ಮೊಯ್ದಿನ್ ದೀಪಾ ತುಮ್ಮ ಅವರ ಮಗ ಅವರು, ಮೊದಲು ವೇಷಧಾರಿಯಾಗಿದ್ದರಂತೆ, ಮತ್ತು ಯಾವ ಕಾರಣಕ್ಕೆ ವೇಷ ಬಿಟ್ಟರೋ ಗೊತ್ತಿಲ್ಲ, ಆಮೇಲೆ ಅರ್ಥಧಾರಿಯಾಗಿ ಬಹುಶಃ ಇವತ್ತು ನಮ್ಮ ಒಂದು ಅರ್ಥದಲ್ಲಿ ಎಳೆಯ ಮತ್ತು ಹಿರಿಯ, ಯಾಕಂದರೆ 63 ವರ್ಷದ ಜಬ್ಬಾರ್ ಅವರನ್ನು ಅತ್ಯಂತ ಹಿರಿಯ ತಲೆಮಾರಿನ ಅರ್ಥಧಾರಿ ಅವರು ಒಪ್ಪುವುದಿಲ್ಲ ಅವರು, ಯಾಕೆಂದರೆ ಅವರು ಸಾಗಬೇಕಾದ ದಾರಿ ಇನ್ನೂ ತುಂಬ ಇದೆ. ವಾಲಿ, ಕರ್ಣ, ಮಾಗದ, ಕೌರವ, ರಕ್ತಬೀಜ, ಭರತ, ಶತ್ರುಘ್ನ, ಹನುಮಂತ, ಬಲಿ, ಶುಕ್ರಾಚಾರ್ಯ ಕೆಲವು ನಾನು ಪಟ್ಟಿ ಮಾಡಿದ್ದು. ಇಲ್ಲೆಲ್ಲ ಈಗಾಗಲೇ ಹೇಳಿದಾಗೆ ಒಂದು ಅವರ ಮಾತಿನ ಶೈಲಿ, ಒಂದು ಮಂಡನೆಯ ಕ್ರಮ ಮತ್ತು ತರ್ಕಬದ್ಧವಾದ ವಾತಾಚರಣೆ, ಮತ್ತೊಂದು ಪದ ಸಂಪತ್ತು. ಅರ್ಥಧಾರಿಗೆ ಇರಬೇಕಾದ ಕೆಲವು ಮುಖ್ಯ ಲಕ್ಷಣಗಳನ್ನು ಹೊಂದಿರುವವರು ಜಬ್ಬಾರ್ ಸಮೋ ಅವರು. ಅವರನ್ನು ನಾವು ಗುರುತಿಸಿದ್ದೇವೆ. ಹಿರಿತನ ಎಲ್ಲವೂ ಒಂದು ಅರ್ಥದಲ್ಲಿ ನಮ್ಮ ನ್ಯಾಯದ ಪರಿಕಲ್ಪನೆಗಳು ಬಂದಾಗಲೂ ಕೂಡ ಹೀಗೆ ಯಕ್ಷಗಾನಕ್ಕೆ ವಿಶಿಷ್ಟ ಕ್ರಮದಲ್ಲಿ ಬಂದವರನ್ನು ಗುರುತಿಸುವಂಥದ್ದು ನಮ್ಮದು ಕ್ರಮ ಅಂತ. ಇನ್ನು ಅಗರಿ ಮತ್ತು ಬಲಿಪರ ಮಾರ್ಗ, ಅಗರಿ ಮಾರ್ಗ ಮತ್ತು ಬಲಿಪ ಮಾರ್ಗ ಎರಡು ಕೃತಿಗಳನ್ನು ನಾವು ಒಟ್ಟು ಸೇರಿಸಿ, ಒಂದು ಕೃತಿಗಲ್ಲ ಎರಡು ಕೃತಿಗಳನ್ನು ಒಟ್ಟು ಸೇರಿಸಿಕೊಳ್ಳುವ ಅಂತ ಒಂದು ಹೊಸ ಕ್ರಮವನ್ನು ನಾವು ಮಾಡಿದ್ವಿ. ಕೃಷ್ಣ ಪ್ರಕಾಶ್ ಉಳಿತಾರೆ, ನೀವು ಅಂದುಕೊಳ್ಬಹುದು ಎರಡಕ್ಕೆ ಪ್ರತ್ಯೇಕ ಪ್ರತ್ಯೇಕವೇ ಅದು ಇನ್ನೊಂದು ಸಿಗ್ತಿತ್ತೋ ಏನು ಅಂತ. ಇಲ್ಲ, ನಿಮ್ಗೆ ಎರಡಕ್ಕೆ ಒಟ್ಟು ಸೇರಿಸಿ ನಾವು ಒಂದು ಎರಡೂ ಕೂಡ ಮುಖ್ಯ, ನಮ್ಮ ಆಯ್ಕೆ ಯಾವುದನ್ನು ಅಂತ. ಎರಡೂ ಕೂಡ ಮುಖ್ಯವಾದದ್ರಿಂದ ಎರಡೂ ಕೂಡ ಮಾರ್ಗದ ಒಂದು ಕಲ್ಪನೆ. ಅವರದ್ದೇ ಮಾತುಗಳು ಹೇಳುವುದಾದರೆ ಇದು ಭಾಗವತರ ಆತ್ಮವೃತ್ತ ಅಂತ ಅಲ್ಲ, ಇದು ಭಾಗವತಿಕೆಯನ್ನು ಬಗೆಯುವ ಕೆಲಸ ಅಂತ ಒಂದು ಮಾತು ಹೇಳ್ತಾರೆ ಅವರು. ಭಾಗವತಿಕೆಯನ್ನು ಬಗೆಯುವ ಕೆಲಸ ಅಂತ ಮುನ್ನುಡಿ. ಅದಕ್ಕೆ ಬಹುಶಃ ಬಲಿಪ ಮಾರ್ಗಕ್ಕೆ ಅಂತ ಕಾಣ್ತದೆ ಜೋಶಿಯವರು, ಪ್ರಭಾಕರ್ ಜೋಶಿಯವರು ಒಂದು ಅತ್ಯುತ್ತಮವಾದ ಬಹಳ ಸೊಗಸಾದ ಮುನ್ನುಡಿಯನ್ನು ಬರೆದಿರೋ, ದೀರ್ಘವಾದ ವಿಸ್ತಾರವಾದ, ಅದರಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ಇದು 100 ಅಜ್ಜ ಬಲಿಪ ಭಾಗವತ ಮತ್ತು ಮೊಮ್ಮಗ ಬಲಿಪ ಭಾಗವತ, ನಾರಾಯಣ ಭಾಗವತರು ಇಬ್ಬರು ಕೂಡ ಹಿರಿಯ ಭಾಗವತರು ಮತ್ತು ಕಿರಿಯ ಭಾಗವತ ಅಂತ ಹೇಳುದು. ಅಜ್ಜ ಮತ್ತು ಮೊಮ್ಮಗ ಸುಮಾರು 100 ವರ್ಷಗಳ ಅವಧಿಯಲ್ಲಿ ತೆಂಕುತಿಟ್ಟಿನ ಭಾಗವತಿಕೆಯ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವ, ಅದರ ವಿಶಿಷ್ಟ ಸಂವೇದನೆಗಳನ್ನು ಪರಿಚಯಿಸುವ ಮತ್ತು ನಿರೂಪಿಸುವ ಕೆಲಸವನ್ನು ಕೃಷ್ಣ ಪ್ರಕಾಶ್ ಉಳಿತಾಯವರು ಮಾಡಿದ್ದಾರೆ ಎನ್ನುವ ದೃಷ್ಟಿಯಿಂದ ಈ ಎರಡೂ ಕೃತಿಗಳನ್ನು ಒಟ್ಟು ಪರಿಗಣಿಸಿ ಅವರಿಗೆ ಪ್ರಶಸ್ತಿಯನ್ನು, ಯಕ್ಷಮಂಗಳ ಕೃತಿ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ನಾವು. ಇದು ಹೀಗೆ ಹೀಗೆ ನಾವು 4 ಮಂದಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಸಂಕ್ಷಿಪ್ತ ಮಾತುಗಳ ಮೂಲಕ ಒಂದು ಪರಂಪರೆಗೆ ಒಂದು ಹೆದ್ದಾರಿಯನ್ನು ಕಲ್ಪಿಸಿದವರು, ಪರಂಪರೆಯನ್ನು ವಿಸ್ತರಿಸಿದವರು, ಪರಂಪರೆಯನ್ನು ಬೆಳೆಸಿದವರು ಎನ್ನುವ ನೆಲೆಯಿಂದ ನಾವು ನಮ್ಮ ತಂಡ ಆಯ್ಕೆ ಮಾಡಿದೆ. ಇಲ್ಲಿ ಸೇರಿದ ಎಲ್ಲರ ಪರವಾಗಿ ಒಟ್ಟಾಗಿ ಒಂದು ದೊಡ್ಡ ಕಡತಾನದ ಮೂಲಕ ಅವರ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಪೈಗಳ ಬಗ್ಗೆ ಎರಡೇ ಮಾತು, ದಯಾನಂದ ಪೈಗಳ ಬಗ್ಗೆ ಎರಡೇ ಮಾತು. ಇವರೆಲ್ಲ ತಿರುಗಾಟ ಮಾಡಿದ್ದಲ್ವ, ಇವರು ತಿರುಗಾಟ ಮಾಡಿದ್ದಾರೆ. ಇವರು 7 ಖಂಡಗಳ ತಿರುಗಾಟ ಹೇಗೆ ನೋಡಿ, ಇವರು ನಾವು ಯಕ್ಷಗಾನ ತಿರುಗಾಟ ಅಂತ ಹೇಳುದು, ಇವರ ಬಯಟದ್ದು ಬರ್ತದೆ. ಹಿ ಆಲ್ಸೋ ವಿಸಿಟೆಡ್, ತಿರುಗಾಟ ಮಾಡಿದ್ದಾರೆ 7 ಅಂಟಾರ್ಕ್ಟಿಕಾ ಸೇರಿದ ಹಾಗೆ 7 ಖಂಡಗಳ ಸುಮಾರು 70 ದೇಶಗಳನ್ನು ಸುತ್ತಾಡಿದ್ದಾರೆ ಅವರು. ಈಗ ನೋಡಿದರೆ ಕೆಲವರಿಗೆ ಇವರು ಹೇಗೆ ಸುತ್ತಾಡಿದ್ರು ಅಂತ ಬರಬಹುದು. ಅವರು ಒಳ್ಳೆಯ ಕ್ರಿಕೆಟ್ ಪಟು, ಕಬಡ್ಡಿ ಪಟು ಮತ್ತು ಒಳ್ಳೆಯ ಬಾಡಿ ಬಿಲ್ಡರ್ ಆಗಿದ್ದರು ಒಂದು ಕಾಲಕ್ಕೆ. ಅವರು ಮಿಸ್ಟರ್ ಮೈಸೂರು, ಮಿಸ್ಟರ್ ಮೈಸೂರು ಅಂತೆ ಅವರು ಆ ಬಾಡಿ ಬಿಲ್ಡಿಂಗ್ನಲ್ಲಿ. ಆಯ್ತಾ, ಇನ್ನೇನು ಅವರ ಅವರ ಅವರ ದೈಹಿಕ ತಾಕತ್ತಿನ ಬಗ್ಗೆ, ಶಕ್ತಿಯ ಬಗ್ಗೆ ನಾನು ಬೇರೆ ಏನು ವಿವರಿಸಬೇಕಾದ ಅಗತ್ಯ ಇಲ್ಲ. ಆದರೆ ಜೊತೆಗೆ ಇಷ್ಟು ದೇಶಗಳನ್ನು ಸುತ್ತಿ ನಾನು ಗುರುತಿಸಿದ ಹಾಗೆ 4 ಕ್ಷೇತ್ರಗಳನ್ನು ಬೆಳಗಿದರು. ಒಂದು ಉದ್ಯಮ, ಇನ್ನೊಂದು ಶಿಕ್ಷಣ, ಮತ್ತೊಂದು ಆರೋಗ್ಯ, ಮತ್ತೊಂದು ಕಲೆ ಸಾಹಿತ್ಯ ಸಂಸ್ಕೃತಿ. ಈ 4 ಕ್ಷೇತ್ರಗಳಲ್ಲಿ ಅವರ ಅನುಭವವನ್ನು ಧಾರೆ ಹಿಡಿದುಕೊಟ್ಟಿದ್ದಾರೆ ಅವರು. ನೋಡಿದ್ರೆ ನೋಡಿ, ಕೆಲವರು ಹೇಳ್ತಾರೆ, ನಾನು ಕೇಳಿದ್ದೇನೆ ಮಾತುಗಳನ್ನು, ಈ ಶ್ರೀಮಂತರು ನಮ್ಮ ದೇಶದಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ಪಂಥದವರು ಹೇಳುವ ಮಾತು, ಅದನ್ನೆಲ್ಲ ನಾವು ಅಲ್ಲಿಂದ ತೆಗೆದು ಅದನ್ನು ಮತ್ತೆ ವಿತರಿಸುವ, ಡಿಸ್ಟ್ರಿಬ್ಯೂಟ್ ಮಾಡುವ ಕೆಲಸ ಮಾಡಬೇಕು ಅಂತ ನನಗೆ ಕಾಣುತ್ತದೆ. ಹಾಗಲ್ಲ, ಅದು ಅವರ ಸಂಪತ್ತನ್ನು ಹೀಗೆ ಆರೋಗ್ಯಕ್ಕೆ, ಶಿಕ್ಷಣಕ್ಕೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ವಿನಿಯೋಗ ಆಗುವ ಹಾಗೆ ಮಾಡುವಂಥದ್ದು ಬಹಳ ಮುಖ್ಯ ಕೆಲಸ ಅಂತ. ಅವರಿಂದ ದೋಚಿ ಹಂಚುವುದಲ್ಲ, ಅದರ ಬದಲು ಈ ಥರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನಾಗಬೇಕು ತನ್ನಿಂದ ಕೆಲಸ ಅದನ್ನು ಮಾಡ್ತಾ ಇದ್ದಾರೆ. ಮಂಗಳೂರಿನ ನಂಟು ವಿಶೇಷವಾದದ್ದವರು. ನಮ್ಮ ಮಂಗಳೂರು ಇವತ್ತಿನ ಘಟಕ ಕಾಲೇಜಿನ ಹಳೆ ವಿದ್ಯಾರ್ಥಿಯವರು, ಅವರಿಗೆ ಸರ್ಕಾರಿ ಕಾಲೇಜು ಅಂತಲೇ ಬಹಳ ಪ್ರೀತಿ. ಈಗಲೂ ಕೂಡ ಅಲ್ಲಿನ ಕಾಲೇಜಿಗೆ ವಾಣಿಜ್ಯ ಸಂಕೀರ್ಣ ಕಟ್ಟಡವನ್ನು ಕೆಲವು ಕೋಟಿಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಮಂಗಳೂರು ಎಷ್ಟು ಪ್ರೀತಿ ಅಂದರೆ, ಒಂದು ರಥಬೀದಿ ಕಾಲೇಜನ್ನು ದಯಾನಂದ ತೆಕ್ಕೊಂಡು ಸುಮಾರು 10 ಕೋಟಿಗಿಂತ ಹೆಚ್ಚು ವೆಚ್ಚ ಮಾಡಿದ್ದಾರೆ ಅವರು ಶಿಕ್ಷಣಕ್ಕೆ ಅಂತ. ಆರೋಗ್ಯಕ್ಕೆ ಇಲ್ಲೇ ಪಂಪಲ್ ಹತ್ತಿರ ಒಂದು ದಯಾನಂದ ಪೈ, ಸತೀಶ್ ಪೈ ದಂತ ಡೆಂಟಲ್ ಆಸ್ಪತ್ರೆ ಒಂದು ವಿಂಗನ್ನು ಕಟ್ಟಿಕೊಟ್ಟಿದ್ದಾರೆ. ಇದೊಂದು ಉದಾಹರಣೆ ಕೊಡುವುದು. ಅವರ ಸಂಸ್ಥೆಯಲ್ಲಿ ಅವರ ಶಿಕ್ಷಣಗಳು 20,000 ವಿದ್ಯಾರ್ಥಿಗಳು, ಜಸ್ಟ್ ಇಮ್ಯಾಜಿನ್, ಅವರ ಒಟ್ಟು ಸಂಸ್ಥೆಗಳ 20,000 ವಿದ್ಯಾರ್ಥಿಗಳು, 2,000ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಾತನ್ನು ಹೇಳಬಹುದೇನು, ನನ್ನ ಕೇಂದ್ರದ ಅನುಭವದಲ್ಲಿ ಹೇಳುದು ನಾನು, ಒಂದು ಗುಣ ಅವರದ್ದೇನು ಅಂತಂದರೆ, ಒಬ್ಬ ಉದ್ಯೋಗಿಯ ಅಸಹಾಯಕತೆಯನ್ನು ಬಳಸಿಕೊಂಡು ನಾವು ದುಡಿಸಬಾರದು. ಅಸಹಾಯಕತೆ ಅಂದರೆ ಅವನು ಬಿಟ್ಟು ಹೋಗ್ಲಿಕ್ಕಿಲ್ಲ, ಬಿಟ್ಟು ಹೋಗುವುದಿಲ್ಲ ಅಂತ ಗೊತ್ತುಂಟು, ಹಾಗಾಗಿ ಸಂಬಳ ಹೆಚ್ಚು ಮಾಡುವ ಪ್ರಶ್ನೆ ಇಲ್ಲ, ಯಾಕಂದರೆ ಹೋಗುವುದಿಲ್ಲಲ್ಲ ಅವನು, ಅವನ ಅಸಹಾಯಕತೆ ಅದು. ಬೇರೆ ಉದ್ಯೋಗ ಸಿಗುವುದಿಲ್ಲ, ಬೇರೆ ಉದ್ಯೋಗ ಸಿಗುವುದಿಲ್ಲ, ಬೇರೆ ಉದ್ಯೋಗಕ್ಕೆ ಹೋಗುವುದಿಲ್ಲ ಅಂತ ಸಂದರ್ಭ ಬಂದಾಗ, ದಯಾನಂದ ಪೈಗಳ ದೃಷ್ಟಾಂತ ನಾನು ಹೇಳ್ತೇನೆ, ನಮ್ಮ ಕೇಂದ್ರದ ಆರಂಭದಲ್ಲಿದ್ದಾಗ ಬಹಳ ಕಡಿಮೆ ಇತ್ತು, ನಾನು ನಿರ್ದೇಶಕನಾಗಿದ್ದಾಗ ಬಹಳ ಕಡಿಮೆ ಇತ್ತು. ಆಗ ಅವರಲ್ಲಿ ಹೇಳಿಕೊಂಡಾಗ, ನೀವು ನಂಬುತ್ತಿರಲು ಗೊತ್ತಿಲ್ಲ, ಪ್ರತಿ ಬಾರಿ ಬಂದಾಗಲೂ ಕೂಡ ನಮ್ಮ ಕೇಂದ್ರ ಸಿಬ್ಬಂದಿಗಳಿಗೆ ಒಂದು ಪಾಕೆಟ್ ಮನಿ ಅಂತ, ಕಿಸೆ ಹಣ ಅಂತ ಹೇಳ್ತಿರಿ, ಕಿಸೆ ಪಾಕೆಟ್ ಮನಿ ಅಂತ ಕೊಡ್ತಾ ಇದ್ರು. ಅವರಿಗೆ ನೆನಪು ಉಂಟು, ಹೇಳಿದಾಗಲೆಲ್ಲ ಕೊಟ್ಟಿದ್ದಾರೆ. ಪ್ರಶಸ್ತಿ ಮಾತ್ರ ಅಲ್ಲ, ಪುತ್ತೂರು ಶೀನಬ್ ಭಂಡಾರಿ ಅಲ್ವಾ, ಮೊಣಕಾಲು ನೋವಾಯಿತು ನೋಡಿ, ಹಾ ಅವರಿಗೆ ಆದಾಗ ನಾನು ಫೋನ್ನಲ್ಲಿ ಹೇಳಿದೆ, ಸರಿಗೆ ಆಗಿದೆ, ಒಂದು ನಿರೀಕ್ಷೆ ಸಹಾಯದ ನಿರೀಕ್ಷೆಯಲ್ಲಿ ಇರಬಹುದು ಅವರು ಅಂತ, ಏನಾಗಬೇಕು ಹೇಳಿ ಅಂತ ನಿಧಿಯನ್ನು ಕೊಟ್ಟರು. ಅದೆಲ್ಲ ಹೊರಗಡೆ ಹೋಗಿ ಕೊಟ್ಟದ್ದು ನಾವು. ಹೀಗೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು ನಾನು. ನಮ್ಮ ಕೇಂದ್ರವನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡರೂ ಕೂಡ ಇದರ ಸರ್ವತೋಮುಖವಾದ ಬೆಳವಣಿಗೆಗೆ ಕೆಲಸ ಮಾಡಿದವರು, ಅಥವಾ ದೇಣಿಗೆ ಕೊಟ್ಟವರು ದಯಾನಂದ ಪೈಗಳು. ಯಾವಾಗಲೂ ಕಡೆಕಾರ ಮತ್ತು ವಿಷ್ಣುಭಟ್ ಹೇಳಿಕೊಂಡು, ಒಂದು ಫೋನ್ ಮಾಡಿ ಅವರಿಗೆ ಅಂತ, ಒಂದು ಫೋನ್ ಮಾಡಿ ಅಂತ, ಇವರು ಸಾಮಗರು ಒಂದು ಫೋನ್ ಮಾಡಿ ಆಗ್ತದೆ ಅಂತ. ಇದು ನನ್ನ ಫೋನಿನ ಪ್ರಶ್ನೆ ಅಲ್ಲ, ಅದು ಕೇಂದ್ರದ ಮೇಲೆ ಅವರಿಟ್ಟಿರುವ ಪ್ರೀತಿ. ಅದು ಒಳ್ಳೆ ಕೆಲಸ ಮಾಡ್ತದೆ ಮತ್ತು ಮಾಡಬೇಕು. ಮಂಗಳೂರು ವಿಶ್ವವಿದ್ಯಾನಿಲಯದ ಮೇಲೆ ಇಟ್ಟಿರುವ ಪ್ರೀತಿ ಗೌರವಕ್ಕಾಗಿ ನಾನು ವಿಶೇಷವಾಗಿ ವಿಶ್ವವಿದ್ಯಾನಿಲಯದ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಈಗ ಅವರು ಬಂದದ್ದು ಹೆಚ್ಚುವರಿ 1 ಕೋಟಿ ಅನುದಾನ ಕೊಡುವುದಕ್ಕೆ. ಕೊಡುವವರಿದ್ದರೆ ಕೇಳುವವರು ಎಲ್ಲ ತುದಿಕಾಲ ನಿಂತಿರ್ತಾರೆ. ಸರ್, ಇದು ನೀವು ಕಟ್ಟಿದ ಸಂಸ್ಥೆಗಾಗಿ, ಒಂದು ವೇಳೆ ಈ ಯಕ್ಷಗಾನದ ಇದು ಯಕ್ಷಗಾನ ರಂಗ ಕಲಾ ಕೇಂದ್ರ ಅಂತಲೇ ಪ್ರಸಿದ್ಧ, ಇದನ್ನೊಂದು ಸರ್ವಸಜ್ಜಿತ ಆದರೆ ಯಕ್ಷಗಾನ ಅಲ್ಲ. ಈ ಆಶ್ರಯದಲ್ಲಿ 10 ಕಾರ್ಯಕ್ರಮಗಳು ತುಂಬ ತುಂಬ ಐಡಿಯಲ್ ಆದ ಒಂದು 250-300 ಮಂದಿಗೆ ಸಾಹಿತ್ಯ ಕಲೆ ನೃತ್ಯ ಕಾರ್ಯಕ್ರಮ ಮಾಡೋದಕ್ಕೆ ಬಹಳ ಯೋಗ್ಯವಾದದ್ದು ಅಂತ. ಹಾಗಾಗಿ ಇದರ ನಿರಂತರ ಬಳಕೆಯಾಗುತ್ತದೆ. ನಾನು ಹೇಳಬೇಕಾದ್ರೆ ನೀವು ಅನುದಾನ ಏನು ಕೊಡ್ತೀರಿ ಅದು ಇಲ್ಲಿ ಸದ್ವಿನಿಯೋಗ ಆಗುತ್ತದೆ ಎನ್ನುವ ಒಂದು ಭರವಸೆಯೊಂದಿಗೆ. ಏಕೆಂದರೆ ನಾನು ಪ್ರತಿ ವರ್ಷವೂ ಹೇಳ್ತೇನೆ, ನಾನು ಮುಂದಿನ ವರ್ಷ ಇಲ್ಲ, ಕೇಂದ್ರದಿಂದ ಇಲ್ಲ, ಕೇಂದ್ರದಿಂದ ಏನು ಹೊಸಬ್ರು ಬರ್ತಾರೆ ಮಾಡ್ತಾರೆ ಅಂತ. ಇದು ಕೊರಡೊಡ್ಡುತ್ತಲೇ ಬಂದಿದ್ದೇನೆ ನಾನು. ವಿಶ್ವವಿದ್ಯಾನಿಲಯ ನಾನಲ್ಲ, ವಿಶ್ವವಿದ್ಯಾನಿಲಯ ತಮ್ಮ ನಿರೀಕ್ಷೆಯ ಮೇರೆಗೆ ಅಪೇಕ್ಷೆಯ ಮೇರೆಗೆ ಕೆಲಸ ಮಾಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ನಾವಂದರೆ ಅವರ ತಂಡ ಸಿದ್ಧವಾಗಿದೆ ಅಂತ ಹೇಳ್ತಾ, ನಿಮ್ಮ ಯಕ್ಷಗಾನ ಅಧ್ಯಯನ ಕೇಂದ್ರದ ಗೌರವಕ್ಕೆ ಚ್ಯುತಿ ಬಾರದ ಹಾಗೆ ಮತ್ತು ಅದರ ಕೀರ್ತಿಯನ್ನು ಹೆಚ್ಚಿಸುವ ಹಾಗೆ ಕೆಲಸ ಮಾಡುವ ಎಲ್ಲ ಯಕ್ಷಗಾನ ಪ್ರೇಮಿಗಳು ಎಲ್ಲಿದ್ದಾರೆ, ಕೇಂದ್ರದ ಮನವಿಗಳನ್ನು ಸದಾ ಪುರಸ್ಕರಿಸ್ತಾ ಬಂದ ನಿಮಗೆ, ಕೇಂದ್ರದ ಎಲ್ಲ ಸಿಬ್ಬಂದಿಗಳ ಬಗ್ಗೆ ಮತ್ತು ಇಲ್ಲಿ ಸೇರುವ ಎಲ್ಲ ಯಕ್ಷಗಾನ ಪ್ರಿಯರ ಪರವಾಗಿ, ಯಕ್ಷಗಾನದ ಕಲೆಯ ಪ್ರಿಯರ ಪರವಾಗಿ, ಇದು ನೀವು ಪ್ರೀತಿಸುವ ನಾಡಿನ ಕರಾವಳಿಯ ಬಹಳ ಮುಖ್ಯವಾದ ಒಂದು ಕಲೆಯಾದದ್ದರಿಂದ ಇದು ನೀವು ಕಂಡ ಕ್ರಮದಲ್ಲೇ ಒಂದು ಬೆಳವಣಿಗೆ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಹಿರಿಯ ಕಲಾವಿದರಿಗೆ ಅಭಿನಂದನೆಗಳನ್ನು ಹೇಳಿ ತಮಗು ವಿಶೇಷ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
1: ಇಷ್ಟವರೆಗೆ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಇವರ ಮಾತುಗಳನ್ನು ಕೇಳಿದಿರಿ. ಇದು ರೇಡಿಯೋ ಸಾರಂಗ 107.8 FM.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ

0: ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ ಹಾಗೂ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷ ಪಂಚಕ ಈ ಕಾರ್ಯಕ್ರಮದಲ್ಲಿ ನಡೆದ ಪ್ರಸಂಗ ಭಸ್ಮಾಸುರ ಮೋಹಿನಿ. ಭಾಗವತರು ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್, ಚೆಂಡೆ ಮತ್ತು ಮದ್ದಳೆ ಮುರಾರಿ ಕಡಂಬಳಿತಾಯ ವರುಣ್ ಹೆಬ್ಬಾರ್, ಮುಮ್ಮೇಳದಲ್ಲಿ ಈಶ್ವರ ಮೋಹನ್ ಕುಮಾರ್ ಅಮ್ಮುಂಜೆ, ಪಾರ್ವತಿ ಸಂದೀಪ್ ಶೆಟ್ಟಿ, ಭಸ್ಮಾಸುರ ರಾಧಾಕೃಷ್ಣ ನಾವಡ ಮದೂರು, ವಿಷ್ಣು ಅರುಣ್ ಕೋಟ್ಯಾನ್, ಮೋಹಿನಿ ಅಕ್ಷಯ್ ಕುಮಾರ್ ಮಾರ್ನಾಡ್. ಈಗ ಭಸ್ಮಾಸುರ ಮೋಹಿನಿ ಯಕ್ಷಗಾನದ ಮೊದಲನೇ ಕಂತು.
1: ಅಂಬಿಕಾ ಸುತ

0: ವಿಶಾಲವಾದಂತಹ ವಿಶ್ವದ ನಿರಂತರವಾದ ವಿದ್ಯಮಾನವನ್ನು ನಿಯಂತ್ರಿಸುವಂತಹ ಅದೃಶ್ಯವಾದಂತಹ ಶಕ್ತಿಯನ್ನೇ ಪ್ರಾಜ್ಞರು ಜ್ಞಾನಿಗಳು ಪರಮಾತ್ಮ ಎಂಬ ಹಾಗೆ ಕೊಂಡಾಡಿದರು.
1: ಹೌದು,
0: ಅದೆಷ್ಟೋ ಸಮಯದಿಂದ ಅದೆಷ್ಟೋ ನದಿ ನದಗಳು ಬಂದು ಸಾಗರವನ್ನು ಸೇರಿದ್ರೂ ಕೂಡ ಸಾಗರ ತನ್ನ ಎಲ್ಲೆಯನ್ನು ಮೀರಿ ಯಾವ ಕಾಲಕ್ಕೂ ಮುಂದೆ ಬಂದದ್ದಿಲ್ಲ.
1: ಹೌದು,
0: ಅದು ಯಾಕೆ ಮಾತ್ರ ಅಲ್ಲ, ಋತುಮಾನಗಳು ಕಾಲಕಾಲಕ್ಕೆ ತನ್ನದಾದಂತಹ ಕರ್ತವ್ಯ ಪರತೆಯನ್ನು ಯಾವ ಕಾಲಕ್ಕೂ ಬಿಟ್ಟುಕೊಡದೆ ಚಾಚೂ ತಪ್ಪದೆ ತಮ್ಮದಾದಂತಹ ಕರ್ತವ್ಯವನ್ನು ಮಾಡುವುದು ಯಾಕೆ? ಅದೇ ರೀತಿಯಾಗಿ ಬೇವಿನಲ್ಲಿ ಕಹಿ, ಮಾವಿನಲ್ಲಿ ಸಿಹಿ, ಮಲ್ಲಿಗೆಯಲ್ಲಿ ಕಂಪು, ಕೋಗಿಲೆ ಇಂಪಾದ ಕಂಠದಲ್ಲಿ ಇಂಪು, ಇದೆಲ್ಲ ತುಂಬುವುದು ಯಾಕೆ, ಯಾರು ಅನ್ನುವಂತಹ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗದೇ ಇದ್ದಾಗ ಅದನ್ನೇ ಪ್ರಾಜ್ಞರು ಭಗವಂತ ಎಂದು ಕೊಂಡಾಡಿದ್ರು. ಭಾವುಕರ ಭಾವನೆಗೆ ಸ್ಪಂದಿಸಬೇಕಾದದ್ದು ದೇವರಾಗಿ ನಮಗೆ ಆದ್ಯ ಕರ್ತವ್ಯವಾಗಿರ್ತದೆ. ಪ್ರಪಂಚವೆಲ್ಲವೂ ಆದಿಯಲ್ಲಿ ಜಲಮಯವಾದಂತಹ ಕಾಲಕ್ಕೆ ಪ್ರಣವ ಸ್ವರೂಪಿಣಿಯಾದಂತಹ ಆದಿಮಾಯೆಯ ಸಂಕಲ್ಪದ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತಹ ತ್ರಿಮೂರ್ತಿಗಳಾದಂತಹ ನಮ್ಮ ಪ್ರಾದುರ್ಭಾವವಾಯಿತು. ಸೃಷ್ಟಿಗೆ ಪ್ರತೀಕವಾಗಿ ಪ್ರತಿಮೆಯಾದಂತಹ ಬ್ರಹ್ಮ ರಾಜಸಗುಣವನ್ನು ಹೊಂದಿ ಸತ್ಯಲೋಕವನ್ನು ಸೇರಿಕೊಂಡ,
1: ಸತ್ಯ
0: ಸಾತ್ವಿಕ ಗುಣವನ್ನು ಹೊಂದಿದಂತಹ ಮಹಾವಿಷ್ಣು ಸಾತ್ವಿಕ ಗುಣವನ್ನು ಹೊಂದಿ ಪಾರಣಾಕಾರಿಯಾಗಿ ವೈಕುಂಠಧಾಮವನ್ನು ಸೇರಿಕೊಂಡ.
1: ಹೌದು,
0: ನಾನು ಪರಮೇಶ್ವರ ಹರ ಲಯಾಧಿಕಾರಿಯಾದಂತಹ ನಾನು ತಾಮಸ ಗುಣವನ್ನು ಹೊಂದಿ ಈ ಪರಮಭಾವನವಾದಂತಹ ಕೈಲಾಸ ಬೆಟ್ಟದಲ್ಲಿ ಬಂದು ನೆಲೆ ನಿಂತಿದ್ದೇನೆ.
1: ಹೌದು ಸ್ವಾಮಿ,
0: ನೋಡಿದೀಯಾ ನಮ್ಮದಾದಂತಹ ಈ ಕೈಲಾಸ ಪರ್ವತವನ್ನು ಕಾಣುವಾಗ ಮನಸ್ಸಿಗೆ ಬಹಳ ನೆಮ್ಮದಿಯಾಗುತ್ತದೆ.
1: ಸತ್ಯ,
0: ಭಾವುಕರು ಭಕ್ತಾದಿಗಳು ಅದೆಷ್ಟೋ ವಿಧದಿಂದ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ಎಲ್ಲರಿಗೂ ಶುಭವನ್ನು ಕೊಡುವವನಾದ್ದರಿಂದಲೇ ನನ್ನನ್ನು ಶಿವ ಎಂಬ ಹಾಗೆ ಕೊಂಡಾಡಿದ್ರು. ಲಯಾಧಿಕಾರಿಯಾದ ಕಾರಣದಿಂದಲೇ ನನ್ನನ್ನು ಹರ ಎಂಬುದಾಗಿ ಕೊಂಡಾಡಿದ್ರು. ಎಲ್ಲದಕ್ಕೂ ನಾನೇ ಒಡೆಯನಾದ ಕಾರಣವೇ ನನ್ನನ್ನು ಈಶಾ ಎಂಬ ಹಾಗೆ ಹೇಳಿದ್ರು.
1: ಸತ್ಯ,
0: ಪಾರ್ವತಿಯಾದಂತಹ ನಿನಗೆ ಗಂಡನಾದ ಕಾರಣವೇ, ನನ್ನ ವಾಮಭಾಗವನ್ನು ನಿನಗೆ ಕೊಟ್ಟ ಕಾರಣವೇ ನನ್ನನ್ನು ಅರ್ಧನಾರೀಶ್ವರ ಎಂಬ ಹಾಗೆ ಕೊಂಡಾಡಿದ್ರು.
1: ಸತ್ಯ ಸ್ವಾಮಿ,
0: ಅವರ ಭಕ್ತಿಗೆ ನಾವು ಸರಿಯಾದಂತಹ ರೀತಿಯಲ್ಲಿ ವ್ಯವಹಾರವನ್ನು ಮಾಡಬೇಕಾದ ನಮ್ಮ ಆದ್ಯ ಕರ್ತವ್ಯ.
1: ಸತ್ಯ,
0: ಭೂತಪತಿ ಎಂಬಂತಹ ಹೆಸರು ನನಗೆ ಇನ್ನೊಂದಿದೆ.
1: ಹೌದು,
0: ಪಂಚಭೂತಗಳು ಪೃಥ್ವಿ ಆಪ ತೇಜ ವಾಯು ಆಕಾಶ ಈ ಪಂಚಭೂತಗಳ ಸ್ವಾಸ್ಥ್ಯ ನನ್ನಲ್ಲೇ ಇದ್ದದ್ದರಿಂದಲೇ ನನ್ನನ್ನು ಭೂತಪತಿ ಎಂಬ ಹಾಗೆ ಕೊಂಡಾಡಿದ್ರು.
1: ಹೌದು,
0: ನೋಡಿದ್ಯಾ ತಲೆ ಮೇಲಿರುವಂತಹ ಗಂಗೆ ಅದು ಜಲಕ್ಕೆ ಪ್ರತೀಕ. ಅದೇ ರೀತಿಯಾಗಿ ಚಂದ್ರ ಆಕಾಶ ತತ್ವ, ಹಣೆಯಲ್ಲಿರುವಂತಹ ಕಣ್ಣು ಅದು ಅಗ್ನಿಯ ತತ್ವ, ಕೊರಳಲ್ಲಿರುವಂತಹ ಸರ್ಪ ಅದು ವಾಯು ತತ್ವ, ನಾನು ಲೇಪಿಸಿದಂತಹ ಈ ಭಸ್ಮ ಇದು ಭೂಮಿಯ ತತ್ವ. ಈ ಪಂಚಭೂತಗಳ ಸ್ವಾಸ್ಥ್ಯ ನಮ್ಮಲ್ಲಿ ಇದ್ದದ್ದರಿಂದಲೇ ಭೂತಪತಿ ಎನ್ನುವಂತಹ ಹೆಸರು ನನಗಿದೆ. ನೀನಾದರೂ ಹಾಗೆ ಶಕ್ತಿ ಸ್ವರೂಪಿಣಿಯಾಗಿ ನನ್ನದಾದಂತಹ ಲಯ ಕಾರ್ಯಕ್ಕೆ ಅನುಕೂಲೆಯಾಗಿ ಇದ್ದವಳು.
1: ಹೌದು,
0: ದಾಕ್ಷಾಣಿಯಾದಂತಹ ನೀನು ದಕ್ಷಾತುರದಲ್ಲಿ ದಗ್ಧಳಾಗಿ ಹೋಗಿ ಆ ಬಳಿಕ ಪರ್ವತರಾಜನಿಗೆ ಮಗಳಾಗಿ ಹುಟ್ಟಿ ನನ್ನನ್ನೇ ಸೇರುವ ಇಚ್ಛೆಯಿಂದ ತಪಸ್ಸನ್ನಾಚರಿಸಿ ನನ್ನನ್ನೇ ಸೇರಿಕೊಂಡವಳು.
1: ಹೌದು,
0: ಈ ಕೈಲಾಸ ಪರ್ವತದಲ್ಲಿ ಗುಹಾ ಗಡಪ ನಂದಿ ಮೊದಲಾದಂತಹ ಭೃಂಗಿ ಬ್ರಿಕಟಿ ಮೊದಲಾದಂತಹ ಗಣಗರನ್ನೆಲ್ಲ ಸೇರಿಸಿಕೊಂಡು ನಾವು ಸಂತೋಷ ಸಾಗರದಲ್ಲಿ ತೇಲಾಡ್ತಾ ಇದ್ದೇವೆ ಅನ್ನುವಲ್ಲಿಗೆ ಮನಸ್ಸಿಗೆ ನೆಮ್ಮದಿ. ಆದರೆ
1: ಆದರೆ

0: ಸರಿಯಾದಂತಹ ನನ್ನ ಕಾರ್ಯಕ್ಕೆ ಅನುಕೂಲೆಯಾಗಿರುವವಳು ನೀನು.
1: ಹೌದು,
0: ಯಾವಾಗಲೂ ಪ್ರತಿಕೂಲವಾದಂತಹ ಸ್ಥಿತಿಯನ್ನು ಉಂಟು ಮಾಡಿಕೊಂಡವಳಲ್ಲ. ಸ್ಮಶಾನವಾಸಿಯಾದಂತಹ ನಾನು ಅಲ್ಲಿರುವಂತಹ ನನ್ನ ಭಕ್ತರ ಅವರು ಅಳಿದ ಬಳಿಕ ಅವರ ಭಸ್ಮವನ್ನೇ ಲೇಪಿಸುವಂತಹ ಪರಿಪಾಠವನ್ನು ಹೊಂದಿದವ ನಾನು.
1: ಹೌದು,
0: ಭಸ್ಮಧಾರಿನಿದ್ದೇನೆ, ತ್ರಿನೇತ್ರಧಾರಿ, ಗಜಧರ್ಮಾಂಬರ ದಾರಿ, ವ್ಯಾಘ್ರ ಧರ್ಮಾಂಬರ ದಾರಿ, ಹೀಗೆ ನನ್ನ ಭಕ್ತರು ಕೊಂಡಾಡುತ್ತಾರೆ.
1: ಸತ್ಯ.
0: ಹಾಗಿದ್ರೆ ಭಸ್ಮಾಂಬರದಾರಿ ನಾನು ಆಗಬೇಕು ಅಂತಾದ್ರೆ ಭಸ್ಮವನ್ನು ಲೇಪಿಸಬೇಕೋ ಬೇಡವೋ?
1: ಹೌದು,
0: ಯಾವಾಗಲೂ ತ್ರಿಕಾಲದಲ್ಲಿ ನಾನು ಭಸ್ಮಲೇಪನವನ್ನು ಮಾಡುವವ. ಆ ಭಸ್ಮವನ್ನು ಶುದ್ಧವಾದಂತಹ ಭಸ್ಮವನ್ನು ತರುವಂತಹ ಕಾಯಕ ಯಾರಿಗೆ ಅಂತ ಕೇಳಿದ್ರೆ ನನ್ನ ಸತಿಯಾದಂತಹ ನಿನಗೆ.
1: ಹೌದು ಸ್ವಾಮಿ,
0: ಯಾವಾಗಲೂ ತ್ರಿಕಾಲದಲ್ಲಿ ತ್ರಿಸಂಧ್ಯಾ ಕಾಲದಲ್ಲಿಯೂ ಭಸ್ಮವನ್ನು ತಂದು ಆ ಭಸ್ಮಲೇಪನಕ್ಕೆ ನೀನು ಅನುಕೂಲೆಯಾಗಿರುವವಳು. ಆದ್ರೆ ಇಂದು ಯಾಕೋ ಏನು ನಿನ್ನ ಕಾರ್ಯದಲ್ಲಿ ಯಾಕೆ ಹಿಂದೆ ಉಳಿದೆ ಎಂಬ ಹಾಗೆ ಕೇಳುವುದಕ್ಕಿಲ್ಲ. ಯಾಕಂದ್ರೆ ಯಾವಾಗಲೂ ಹಿಂದೆ ಉಳಿಯುವವಳೇ ನೀನಲ್ಲ. ಹಾಗಿದ್ರೆ ಇದು ಅಪರಾಧ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಏನೋ ಪ್ರಮಾದ, ಅರಿಯದೇ ಮಾಡಿದಂತಹ ಪ್ರಮಾದ ಆಗಿರಬೇಕು. ಅದಕ್ಕಾಗಿ ನಿನ್ನಲ್ಲೇ ಕೇಳುವುದು, ಏನು ನಿನ್ನ ಕರ್ತವ್ಯದಲ್ಲಿ ಹಿಂದೆ ಉಳಿದೆ?

0: ಪ್ರಮಾದವನು. ಪ್ರಥಮವಾಗಿ ನೀವು ಕ್ಷಮೆ ಯಾಚಿಸ್ತಾ ಇದ್ದೇನೆ ನಿಮ್ಮಲ್ಲಿ. ನಾನು
1: ಇಲ್ಲವೇ ಹಾಗೇನಿಲ್ಲ
0: ಸ್ವಾಮಿ. ನನ್ನಲ್ಲಿ ನೀವು ಪ್ರಶ್ನೆಯನ್ನು ಕೇಳಿದ್ದೀರಿ. ಇನ್ನು ನನ್ನದಾದಂತಹ ಕರ್ತವ್ಯದಲ್ಲಿ ನಾನು ಹಿಂದೆ ಸರಿಯುವುದಕ್ಕೆ ಕಾರಣ ಏನು ಎನ್ನುವ ಹಾಗೆ.
1: ಯಾವಾಗಲೂ ಹಿಂದೆ ಸರಿಯದೇ ಇದ್ದವಳು ಇವತ್ತು ಯಾಕೆ ಹೀಗೆ ಅಂತ.
0: ಈ ರೀತಿಯಾಗಿ ನಡೆಯುವುದಕ್ಕೂ ಫಲವಾದಂತಹ ಕಾರಣ ಉಂಟು ಸ್ವಾಮಿ.
1: ಕಾರಣ ಇಲ್ಲದೆ ಯಾವುದೇ ಕಾರ್ಯಗಳಿಲ್ಲ ತಾನೆ. ಏನು ಕಾರಣಪ್ಪ
2: ಸ್ವಾಮಿ?
1: ಓ,
0: ನಮ್ಮದಾದಂತ ಈ ಕೈಲಾಸ ಶಿಖರವನ್ನು ಕಾಣುವಾಗ ಇಂದು ನನಗೆ ಯಾಕೋ ಏನು ವಿಶೇಷ ರೀತಿಯಲ್ಲಿ ಇಂದು ನಮ್ಮ ಈ ಶಿಖರವು ಗೋಚರಿಸ್ತಾ ಇದೆ.
1: ಹೌದೇ,
0: ಒಂದೆಡೆಗೆ ನಿಮ್ಮಂತಹ ಭಕ್ತರು ನಿಮ್ಮ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಅವರೇ ತನ್ನಲ್ಲಿ ತಾನು
1: ಸಂತೋಷವನ್ನು
0: ಅನುಭವಿಸ್ತಾ ಇದೆ.
1: ಓಂ ನಮ ಶಿವಾಯ.
0: ಹೌದು, ಅಷ್ಟೇ ಮಾತ್ರವಲ್ಲ, ಮತ್ತೊಂದೆಡೆಗೆ ನಿಮ್ಮ ಮಕ್ಕಳು ನಮ್ಮ ಧ್ಯಾನದಲ್ಲೇ ಇದ್ದಾರೆ. ತಂದೆ ತಾಯಿಗಳ ದರ್ಶನವನ್ನು ಪಡೆದು ಆ ಮೂಲಕವಾಗಿ ಧನ್ಯತೆಯನ್ನು ಕಾಣುತ್ತಾ ಇದ್ದಾರೆ.
1: ಮಕ್ಕಳಿಗೆ ಹೆತ್ತ ತಂದೆ ತಾಯಿಯೇ ದೇವರುಗಳಂತೆ. ಆದ್ರೆ ಇಲ್ಲಿ ಹಾಗಲ್ಲ, ತಂದೆ ತಾಯಿಗಳಾದಂತಹ ನಾವು ದೇವರು ಒಂದು ಲೆಕ್ಕದಲ್ಲಿಯೂ ಹೌದು, ನಿಜವಾಗಿಯೂ ಲೋಕದ ದೇವರೇ
0: ಅವರು.
1: ಸರಿ
0: ಸ್ವಾಮಿ, ಈ ವೈಭವವನ್ನು ಕಾಣುವಾಗ ನನ್ನನ್ನು ನಾನೇ ಮರೆತುಕೊಂಡಿದ್ದೇನೆ.
1: ಹೌದೇ?
0: ಹೌದು ಸ್ವಾಮಿ.
1: ಬಹುಶಃ ಈ ಪುಲಕೋತ್ಸವದಲ್ಲಿ ನೀನು ನಿನ್ನದಾದಂತಹ ಕರ್ತವ್ಯದಿಂದ ಹಿಂದೆ ಉಳಿಯುವ ಹಾಗಾಯಿತು ಅಂತ ಹೇಳು.
0: ನನಗೆ ಸಮಯ ಕಳೆದಂತೆ ಗೊತ್ತಾಗಲಿಲ್ಲ.
1: ಸರಿ, ಹಾಗೆಂದು ನಾವು ಸಂತೋಷದಲ್ಲಿ ಮೈಮರೆತು ನಮ್ಮ ಕರ್ತವ್ಯದಲ್ಲಿ ಯಾವ ಕಾಲಕ್ಕೂ ಹಿಂದೆ ಉಳಿಯಬಾರದು.
0: ಅದು ಹೌದು,
1: ಕರ್ತವ್ಯ ನಾವು ಮೊದಲಾಗಿ ಅದನ್ನು ಮಾಡಬೇಕು.
0: ಈಗ ನನಗೆ ಸಮಯದ ಜಾಗೃತಿ
1: ಆಯ್ತಲ್ಲ,
0: ಆಜ್ಞೆಯನ್ನು ನೀಡಿದಿರಿ ಅಂತಾದರೆ
1: ನಿನ್ನ ಕರ್ತವ್ಯವನ್ನು ನೀನು ಮಾಡಿದ್ರೆ ನನ್ನ ಕರ್ತವ್ಯದಲ್ಲಿ ನಾನು ನಡೆಯುವುದಕ್ಕೆ ಅನುಕೂಲವಾಗುತ್ತದೆ.
0: ಹೌದು ಸ್ವಾಮಿ.
1: ಈಗಲಾದ್ರೂ ಗೊತ್ತಾಯ್ತಲ್ಲ,
0: ಗೊತ್ತಾಯ್ತು.
1: ಬೇಗ ಹೋಗಿ.

0: ಶುದ್ಧವಾದ ಭಸ್ಮವನ್ನು ತರಬೇಕೆಂದು ಹೇಳಿದ್ದೇನೆ.
1: ಹೌದು
0: ತಂದೆಯಲ್ಲ,
1: ತಂದಿದ್ದೇನೆ,
0: ಲೇಪಿಸುವುದಕ್ಕೆ ಸಿದ್ಧಪಡಿಸುತ್ತೇನೆ.
1: ಹಾಗಿತ್ತು
2: ಹರನು ಭಸ್ಮ.

0: ಸಾಮಾನ್ಯನೇ ಅರಿಯೊಬ್ಬಳು. ಯಾವುದಾದ್ರೂ ಒಂದು ಪ್ರಮಾದವನ್ನು ಅಪರಾಧವನ್ನು ಮಾಡಿದ್ರೆ ಅವಳನ್ನು ಮೃಣ್ಮಯಳು ಎಂಬ ಹಾಗೆ ನಾವು ಕ್ಷಮಿಸಬಹುದು. ಆದ್ರೆ ನೀನು ಹಾಗಲ್ಲ, ನಿನ್ನ ಯೋಗ್ಯತೆ ಹಿರಿದಾದದು.
1: ಸತ್ಯ,
0: ನೀನಿರುವುದು ಪರಮಭಾವನವಾದಂತಹ ಕೈಲಾಸ ಲೋಕದಲ್ಲಿ.
1: ಹೌದು,
0: ಪರಮೇಶ್ವರನ ಸಹಧರ್ಮಿನಿ ನೀನು. ಮಾತ್ರ ಅಲ್ಲ, ಭೂಲೋಕದ ನಾರಿಯರಿಗೆ ಪ್ರಾತಸ್ಮರಣೀಯಳು.
2: ಸತ್ಯ,
0: ಅಂತಹ ದೊಡ್ಡ ಜಾಗದಲ್ಲಿ, ದೊಡ್ಡ ಸ್ಥಾನದಲ್ಲಿ, ದೊಡ್ಡ ಲೋಕದಲ್ಲಿ ಪರಮೇಶ್ವರನ ಪತ್ನಿಯಾದ ನೀನು ಮಾಡುವಂತಹ ಕಾರ್ಯದಲ್ಲಿ ಯಾವತ್ತೂ ಚ್ಯುತಿಯನ್ನು ಅಥವಾ ಅದರಲ್ಲಿ ಏನಾದರೂ ಲೋಪದೋಷವನ್ನು ನೀವು ಮಾಡಬಾರದು. ನೀವೇ ತಪ್ಪಿ ನಡೆದ್ರೆ ನಿಮ್ಮನ್ನೇ ಅನುಸರಿಸುವಂತಹ ಭೂಲೋಕದ ಸಾಮಾನ್ಯ ಸ್ತ್ರೀಯರು ಕೂಡ ಅದೇ ರೀತಿಯಾಗಿ ನಡೆಯುವುದಕ್ಕೆ ಸಾಧ್ಯವಿದೆ.
2: ಹೌದು ಸ್ವಾಮಿ,
0: ಅಂತಹ ಸ್ಥಿತಿಯನ್ನು ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕಂಡೆನಲ್ಲ. ಅಸ್ಮದಾರುವಂತಹ ಕಾಯಕದಲ್ಲಿ ಹಿಂದೆ ಉಳಿದೆ, ಕರ್ತವ್ಯವನ್ನು ನೀನು ಮರೆತೆ.
2: ಹೌದು,
0: ಆದರೂ ಜಾಗೃತನಾಗಿ ಭಕ್ತಮ್ಮೆ ಭಸ್ಮವನ್ನು ತರುವಂತಹ ಕಾಲಕ್ಕೆ ನಾನು ಹೇಳಿದ್ದೇನೆ. ಶುದ್ಧವಾದ ಭಸ್ಮವನ್ನು ಲೇಪನ ಮಾಡುವವ ನಾನು.
2: ಹೌದು,
0: ಆಲೋಚನೆ ಮಾಡಿ ಶುದ್ಧ ಭಸ್ಮವನ್ನು ತಾ ಪಾರ್ವತಿ ಅಂತ ಹೇಳಿ ಕಳಿಸಿದ್ರೆ ಏನೇ ಇದು?
2: ಏನಾಯ್ತು ಸ್ವಾಮಿ?
0: ನೀನು ಹೋಗಿ ತಂದಂತಹ ಭಸ್ಮ ಲೇಪಿಸಬೇಕು ಎನ್ನುವ ಕಾರಣಕ್ಕಾಗಿ ಮರ್ತಿಸುವಾಗ ನನ್ನ ಕೈಗೆ ಸಿಕ್ಕಿದ ಈ ಕಲ್ಲು, ಈ ಹರಳು ಮಿಶ್ರಿತವಾದಂತಹ ಭಸ್ಮ, ಇದು ಕಲುಷಿತವಾಗಿದೆ, ಮಲಿನವಾಗಿದೆ. ಶುದ್ಧ ಭಸ್ಮವನ್ನು ಲೇಪಿಸುವಂತಹ ಭಸ್ಮಧಾರಿಯಾದ ಪರಮೇಶ್ವರ ಈ ಭಸ್ಮವನ್ನು ಲೇಪಿಸಿದ್ರೆ ನನ್ನ ದೇವತ್ವಕ್ಕೆ ಕುಂದಾಗುತ್ತದೆ, ಚ್ಯುತಿಯಾಗುತ್ತದೆ. ನಿನ್ನ ಕರ್ತವ್ಯದಲ್ಲಿ ಲೋಪವನ್ನು ನೀನು ತಂದಿದ್ದಿ. ಆದ್ದರಿಂದ ನಿನ್ನಲ್ಲೇ ಹೇಳ್ತೇನೆ, ಯಾಕೆ ಹೀಗಾಯಿತು? ಈ ಭಸ್ಮವನ್ನು ನಾನು ಯಾವ ಕಾಲಕ್ಕೂ ಲೇಪಿಸುವ ಹಾಗಿಲ್ಲ. ಈ ಕಲ್ಲನ್ನು ನಾನು ಇಲ್ಲಿ ಇಟ್ಟುಕೊಂಡ್ರೆ ಈ ಭಸ್ಮ ಹಾಳಾಗುತ್ತದೆ. ಆದ್ದರಿಂದ ಈ ಹರಳನ್ನು ಬಿಸಾಡಬೇಕು.
3: ಕಾಂತಲಾಲಿಸಿ ಕೇಳು.

0: ಯಹೋ ಯಹೋ ಮತ್ತೊಮ್ಮೆ ನನ್ನನ್ನು ಕ್ಷಮಿಸಬೇಕು, ನೀವು ಕ್ಷಮಿಸಬೇಕು. ಪ್ರಪಂಚದಲ್ಲಿ ತಿಳಿದವರಾಡಿದಂತಹ ಮಾತುಂಟು,
1: ಏನು
0: ಅವಸರವೇ ಅವಘಡಕ್ಕೆ ಕಾರಣ ಎನ್ನುವ ಹಾಗೆ. ಪ್ರಥಮದಲ್ಲಿ ನಾನು ಮಾಡಬೇಕಾದಂತಹ ಕಾರ್ಯದಲ್ಲಿಯೇ ನಾನು ಹಿಂದುಳಿದೆ, ಮತ್ತೆ ನೀವು ಹೆಚ್ಚಿಸಿದ ಆ ಬಳಿಕರಾಗಿ ಶುದ್ಧೀಕರಿಸಿ ನಾನು ನಿಮ್ಮ ಭಕ್ತರ ಚಿತಾಭಸ್ಮವನ್ನು ತರಬೇಕಾಗಿತ್ತು. ಆದರೆ ಈ ಸಮಯದಲ್ಲಿ ನನ್ನದಾದಂತಹ ಸಮಯ ಪ್ರಜ್ಞೆಯಿಂದ ಹಿಂದೆ ಉಳಿದೆ ಎನ್ನುವಂತಹ ಕಾರಣದಿಂದ ಅವಸನ್ನು ಈ ಭಸ್ಮವನ್ನು ತಂದಿದ್ದೇನೆ. ಈ ಕಾಲದಲ್ಲಿ ಆ ಭಸ್ಮದಲ್ಲಿ ಕಲುಷಿತಗೊಂಡಿದೆ,
1: ಹರಳೊಂದು ಸಿಕ್ಕಿದೆ,
0: ಅದಕ್ಕಾಗಿ ಅದನ್ನು ಬಿಸಾಡುವುದೇ ಸ್ವಾಮಿ? ಬೇಡ ಸ್ವಾಮಿ.
1: ಯಾಕೆ
0: ಅಂತಹ ಕಾರ್ಯಕ್ಕೆ ನೀವು ಮನ ಮಾಡಕೂಡದು. ಕಾರಣ ಉಂಟು. ಶಕ್ತಿ ರೂಪಿನಿ ನಾನು, ಏನೋ ದುಡುಕಿನಿಂದ ಅವಸರದಿಂದ ನಾನು ತಂದಿದ್ದೇನೆ. ಹಾಗಂತ ಅದನ್ನು ನನ್ನ ಕೈ ಸ್ಪರ್ಶವಾಗಿದೆ. ಆನಂತರವಾಗಿ ಆ ಭಸ್ಮವನ್ನು ನಿಮ್ಮ ಕೈಗೆ ನಾನು ನೀಡಿದ್ದೇನೆ ಸ್ವಾಮಿ. ಈಗ ನಮ್ಮ ಇರುವರ ಕರಸ್ಪರ್ಶವಾಗಿದೆ. ಈ ಕಾಲದಲ್ಲಿ ಅದನ್ನು ನೀವು ಬಿಸಾಡಿದಿರಿ ಅಂತಾದರೆ ಸ್ವಾಮಿ, ಅದರಿಂದ ಏನಾದರೂ ಮುಂದಕ್ಕೆ ನಮಗೆ ಅವಘಡ ಅಥವಾ ಅಪಾಯ ಆಗುವುದಕ್ಕೆ ಸಾಧ್ಯತೆ ಉಂಟು.
1: ಮುಂದಕ್ಕೆ ನಮಗೆ ಏನಾದರೂ ತೊಡಕು ಬಂದಿತ್ತು, ಅಪಾಯ ಬಂದಿತ್ತು ಅಂತ ನೀನು ಹೇಳುವುದು
0: ಹೌದು.
1: ಹಾಗೆಂದು ಈ ಕಲುಷಿತವನ್ನು ನಾನು ಇಲ್ಲಿಯೇ ಇಟ್ಟರೆ, ಕಲುಷಿತವಾದಂತಹ ಭಸ್ಮವನ್ನು ಪರಮೇಶ್ವರ ಲೇಪಿಸಿದ ಅನ್ನುವಂತಹ ಅಪಕೀರ್ತಿ ನನಗೆ ಬರ್ತದೋ ಇಲ್ಲವೋ?
0: ಆದರೆ
1: ನಿನ್ನನ್ನು ಕ್ಷಮಿಸುವಂತಹ ವಿಷಯದಲ್ಲಿ ನಾನು ಇದೇ ರೀತಿಯಾಗಿ ಈ ಹರಳನ್ನು ಇಟ್ಟುಕೊಂಡ್ರೆ ಭಸ್ಮಲೇಪನ ಮಾಡುವುದಕ್ಕಾಗುವುದಿಲ್ಲ. ಒಂದು ವೇಳೆ ಭಸ್ಮಲೇಪವನ್ನು ಕಲುಷಿತವಾದಂತಹ ಈ ಭಸ್ಮವನ್ನು ಲೇಪಿಸಿದ್ರೆ ನನಗೆ ಅಪಕೀರ್ತಿ ಬರ್ತದೆ. ಯಾವ ಕಾಲಕ್ಕೂ ಈ ಕೈಲಾಸ ಪರ್ವತ ಅನ್ನುವುದು ಕಲುಷಿತವಾದಂತಹ ಪ್ರದೇಶವಲ್ಲ, ಪುಣ್ಯವಾದಂತಹ ಪುಣ್ಯ ವಿಶೇಷದಿಂದ ಕೂಡಿದಂತಹ ಈ ಪರ್ವತದಲ್ಲಿ ಕಲುಷಿತವಾದಂತಹ ಈ ವಸ್ತುವಿಗೆ ಖಂಡಿತ ಜಾಗ ಇಲ್ಲ. ಮಲಿನ ವಸ್ತು ಈ ಕೈಲಾಸದಲ್ಲಿ ಯಾವ ಕಾಲಕ್ಕೂ ಇರುವುದಕ್ಕಿಲ್ಲ. ಮುಂದೆ ಅಪಾಯ ಬರ್ತದೆ ಎಂಬ ಹಾಗೆ ನಾವು ಯೋಚಿಸಿ ನಾನು ಭಸ್ಮಲೇಪನ ಮಾಡುವಾಗ ಕಲುಷಿತವಾದಂತಹ ಭಸ್ಮವನ್ನು ಲೇಪಿಸುವುದಕ್ಕೆ ಮನ ಮಾಡುವುದಿಲ್ಲ. ಭವಿತವ್ಯಂ ಭವತ್ಯೇವ, ಮುಂದೆ ಬರುವುದನ್ನು ಏನೋ ನಾವು ಅನುಭವಿಸೋಣ. ಆದ್ದರಿಂದ ಕಲುಷಿತವಾದಂತಹ ಕಲ್ಲನ್ನು ಇಟ್ಟುಕೊಳ್ಳುವುದಿಲ್ಲ. ಈ ಕೈಲಾಸದ ಕೆಳಗೆ ತಪ್ಪಲ್ಲ.
2: ಪರಮಾಶ್ಚರ್ಯವೇ ಸರಿ, ಸುತ್ತಮುತ್ತ ಅತ್ತ ಇತ್ತ ಎತ್ತ ನೋಡಿದರು ಕಲ್ಲು ಬಂಡೆಗಳು, ಮರಳ ರಾಶಿ ಹೊರತಾಗಿ ಬೇರೇನೂ ಕಾಣಿಸುತ್ತಾ ಇಲ್ಲ. ಈ ಮಧ್ಯೆ ದೀರ್ಘದೇಹಿಯಾದಂತಹ ನಾನೋರ್ವ ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾಕೆ ಬಂದೆ, ನನಗೊಂದು ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಸನಿಹದಲ್ಲಿ ಯಾರೂ ಇಲ್ಲ. ಅಷ್ಟು ಮಾತ್ರವಲ್ಲ, ಹಸಿವೆಯು ಹೆಚ್ಚಾಗುತ್ತಾ ಇದೆ, ಹಸಿವೆಯು ಹೆಚ್ಚಾಗುತ್ತಾ ಇದೆ. ಏನು ಮಾಡೋಣ, ಏನು ಮಾಡೋಣ?

ಎತ್ತರವಾದಂತಹ ಪರ್ವತವೊಂದು ಕಾಣಿಸುತ್ತಾ ಇದೆ. ಎಷ್ಟೋ ಮಂದಿಗಳು ಆ ಕಡೆ ಈ ಕಡೆ ಸಂಚರಿಸುತ್ತಾ ಇದ್ದಾರೆ. ನಾನು ಅಲ್ಲಿಗೆ ಹೋದೆ ಎಂದಾದರೆ ನಾನು ಯಾರು ಎನ್ನುವ ವಿಚಾರ ತಿಳಿಯುವುದಕ್ಕೆ ಸಾಧ್ಯ? ಹಸಿರೆಯ ಆಹಾರ ಲಭಿಸುವುದಕ್ಕೆ ಸಾಧ್ಯ? ತಡ ಮಾಡಲಾರೆ ಏರ್ತೇನೆ.

0: ನಾನು ಯಾರು ಅಷ್ಟು ಮಾತ್ರವಲ್ಲ
1: ಕೋಟಿ ಸದಿ ರೂಪಾಯಿ.

0: ನಿನ್ನ ಮುಖದಲ್ಲಿ ಕ್ರೌರ್ಯ ಕಾಣುತ್ತಿದೆ,
1: ಹಸಿವೆ,
0: ನಿನಗೆ ಕೋಪ ಬಂದಿದೆ ಅಂತ ಗೊತ್ತಾಗಿದೆ. ಕೋಪ ಯಾಕೆ ಬಂದಿದೆ? ಹಸಿವಾಗಿದೆ. ಕೋಪಿಸಬೇಡ, ಕೋಪಿಸಿದ್ರೆ ಹಸಿವೆ ನೀಗುವುದಕ್ಕೆ ಸಾಧ್ಯ ಉಂಟ ಹೇಳು.
1: ಹಸಿವೆ
0: ಹೌದಾ? ನಿನ್ನಲ್ಲಿ ಬಹುಶಃ ಇವನಿಗೆ ಹಸಿವೆಯನ್ನು ತಡೆಯುವುದಕ್ಕಾಗುವುದಿಲ್ಲ.
2: ನೀವು ಹತ್ತಿರ
0: ಹತ್ತಿರ ಹೋದ್ರೆ ನನ್ನನ್ನು ತಿಂದ ನೀವು. ಅವ ಹಸಿವೆಯಲ್ಲಿ ಅವರನ್ನ ಅವನೇ ಕಚ್ಚುತ್ತಾನೆ. ಈಗ ನಿನಗೆ ಹಸಿವೆ ನೀಗಬೇಕಲ್ಲ, ಯೋಚಿಸಬೇಡ. ನಿನ್ನ ಹಸಿವೆಯನ್ನು ನಾನು ನೀಗಿಸ್ತೇನೆ.
1: ಹೊಟ್ಟೆ ತುಂಬಿದೆ, ಮನಸ್ಸಿಗೆ ಸಮಾಧಾನವಾಗಿದೆ. ಎಲ್ಲೋ ನನಗೆ ಆಹಾರವನ್ನು ಒದಗಿಸಿದಂತ ನೀನು ಯಾರು? ನಿನ್ನಿಂದ ಉಂಡಂತಹ ನಾನು ಯಾರು? ಹೇಳಬೇಗ.
0: ಮೊದಲು ನೀನು ಹುಟ್ಟಿದ್ದು ಹೇಗೆ ಅಂತ ನಾನು ಹೇಳಬೇಕು.
1: ಹೇಳು.
3: ಇದುವರೆಗೆ ಭಸ್ಮಾಸುರ ಮೋಹಿನಿ ಈ ಯಕ್ಷಗಾನ ತಾಳಮದ್ದಳೆಯ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: आप सुन रहे हो रेडियो सारंग 107.8 FM।
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಿಲ್ಲ ರೀ, ಇತ್ತ ಕೆಲವು ತುಳು ಪದಕುಲೇನಕ್ಕೆ ಏನೊಂದು ಬರ್ಕ.

Dance again, kiss me.

0: ಈತನೇಟ ಸತ್ಯ ಓಲುಂಡು ಈ ತುಳು ಸಿನಿಮಾದ ಕೆಲವೊಂಚ ಪದಕುಲೆನಿಕೇನೊಂದು ಬತ್ತರು ಇಡೆಗ್ ಇನಿತ ತುಳು ಪ್ರಸಾರ ಮುಗಿಂಡ ಮಾತೆರೆಗ್ಲ ಸೊಲ್ಮಿಲು ಕೇನೊಂದು ಪ್ಲೆ ರೇಡಿಯೋ ಸಾರಂಗ್ 107.8 FM ಮುಂದೂರ
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

Radio Sarang 107.8 FM.

रेडियो सारंग 107.8 FM।